ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಜ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಜ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ ಹಾಗೂ ಎಫ್ಎಂ 103 ಮೆಗಾಹರ್ಟ್ಜ್ ಕಂಪನಾಂಕಗಳಲ್ಲಿಯೂ ನಿಲಯದ ಕಾರ್ಯಕ್ರಮಗಳನ್ನು ಆಲಿಸಬಹುದು. ಇಂದು ಸೋಮವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನ ಶಕೆ 1948 ಶ್ರಾವಣ ಮಾಸದ 5ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 27ನೇ ತಾರೀಕು. ಈಗ ಸಮಯ 5:58:59. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು, ಶುಭೋದಯ.

0: ആകാശവാണി ധാരവാഡ്.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
0: ಈಗ ಸುರೇಶ್ ಗುದಗನವರ್ ಅವರಿಂದ ಚಿಂತನ.
2: ಸೇವೆ ಎಂಬ ಶಬ್ದವನ್ನು ಕೇಳಿದ ತಕ್ಷಣವೇ ಸಾಮಾನ್ಯರ ಪ್ರತಿಕ್ರಿಯೆ ಇದು ನಮಗಲ್ಲ ಎಂಬುದು. ಏಕೆಂದರೆ ಇಂದು ಸೇವೆಯ ಅರ್ಥವೇ ಬದಲಾಗಿದೆ. ಅವಕಾಶವಾದಿಗಳೆಲ್ಲ ಅದನ್ನು ಬೇಕು ಬೇಕಾದಂತೆ ಬಳಸಿಕೊಳ್ಳುತ್ತಿದ್ದಾರೆ. ಇದರಿಂದಾಗಿ ಜನರಿಗೆ ಸೇವೆ ಮಾಡುತ್ತೇವೆ ಎನ್ನುವುದರ ಕುರಿತಾಗಿ ಕೋಪವೋ ತಿರಸ್ಕಾರವೋ ಉಂಟಾಗುತ್ತದೆ. ಸೇವೆಯ ಹೆಸರಿನಲ್ಲಿ ಹಣ ಮಾಡುವವರನ್ನು, ಭೂಮಿ ನುಂಗುವವರನ್ನು, ಇನ್ನೂ ಹಲವು ರೀತಿಯಲ್ಲಿ ವಂಚಿಸುವವರನ್ನು ನೋಡಿದ್ದೇವೆ. ಸಂಬಳಕ್ಕಾಗಿ ಮಾಡಿದ ಕೆಲಸವನ್ನು ಸೇವೆ ಎನ್ನುತ್ತಾರೆ. ಅದು ಸೇವೆಯಲ್ಲ, ದುಡಿಮೆ. ಈ ಎಲ್ಲದರ ಪರಿಣಾಮವಾಗಿ ಜನಸಾಮಾನ್ಯರಲ್ಲಿ ಸೇವೆ ಮಾಡುವವರು ಎಂದರೆ ರಾಜಕಾರಣಿಗಳು, ಧನಿಕರು, ಪ್ರಸಿದ್ಧಿಗಾಗಿ ಹಂಬಳಿಸುವವರು ಇತ್ಯಾದಿ. ಸೇವೆ ನಮ್ಮಂಥ ಸಾಮಾನ್ಯರಿಗಲ್ಲ ಎಂಬ ಭಾವ ಬಲವಾಗಿದೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಇನ್ನೊಬ್ಬರ ಸೇವೆಯನ್ನು ಅನಿವಾರ್ಯವಾಗಿ ಪಡೆಯುತ್ತಾರೆ. ಹಾಗಾಗಿ ತನಗೆ ಶಕ್ತಿ ಸಾಮರ್ಥ್ಯ ಇರುವಾಗ ಪ್ರತಿಯೊಬ್ಬರೂ ಸೇವೆಯನ್ನು ಮಾಡಲೇಬೇಕು. ಯಾರಾದರೂ ನಾನು ಸೇವೆಯನ್ನು ಮಾಡುವುದೇ ಇಲ್ಲ ಎಂದರೆ ಅವನು ಮನುಷ್ಯನೇ ಅಲ್ಲ ಎಂದು ತಿಳಿಯಬೇಕು. ಸೇವೆ ಎಂಬುದು ನಾವು ಇನ್ನಾರಿಗೂ ಮಾಡುವ ಉಪಕಾರವಲ್ಲ, ನಮಗೆ ನಾವೇ ಮಾಡಿಕೊಳ್ಳುವ ಹಿತಾರ್ಥ ಸಾಧನೆ. ರೋಗಿಗಳಿಗೂ, ವೃದ್ಧರಿಗೂ, ದಿವ್ಯಾಂಗರಿಗೂ ಮಾಡುವ ಸೇವೆಯನ್ನು ವೈಯಕ್ತಿಕ ನೆಲೆಯ ಸೇವೆ ಎನ್ನಬಹುದು. ಆದರೆ ಸಾರ್ವಜನಿಕವಾಗಿ ಮಾಡುವ ಸೇವೆಗಳು ಸಮಾಜದ ಒಟ್ಟು ಹಿತವನ್ನು ಸಾಧಿಸುತ್ತವೆ. ಒಂದು ಶಿಕ್ಷಣ ಸಂಸ್ಥೆ ಒಂದು ಸ್ಥಳದ ಮುಂದಿನ ಪೀಳಿಗೆಯ ಭವಿಷ್ಯವನ್ನೇ ಬದಲಿಸಬಲ್ಲದು. ಒಂದು ಆಸ್ಪತ್ರೆ ಆ ಕ್ಷೇತ್ರದ ಜನರ ಆರೋಗ್ಯದ ಮಟ್ಟವನ್ನು ಸುಧಾರಿಸಬಲ್ಲದು. ವ್ಯಕ್ತಿಗಳಿಗೆ ಮಾಡುವ ಸೇವೆ ಅನಿವಾರ್ಯ, ಆದರೂ ಸಮಗ್ರ ಸಮಾಜದ ಹಿತಕ್ಕಾಗಿ ಮಾಡುವ ಸೇವೆಗಳ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ವಿವೇಕಾನಂದರು ಒಂದೆಡೆ ಹೇಳುತ್ತಾರೆ, ಹಸಿದವನಿಗೆ ಊಟ ನೀಡುವುದು ಒಳ್ಳೆಯದೇ, ಆದರೆ ಅವನು ನಾಳೆಯೂ ಇಂದಿನಷ್ಟೇ ಹಸಿದಿರುತ್ತಾನೆ ಎಂಬುದನ್ನು ನೆನಪಿಡಬೇಕು. ಕಸುವನ್ನು ಕಲಿಸಿದರೆ ತನ್ನ ಅನ್ನವನ್ನು ತಾನೇ ಸಂಪಾದಿಸಿಕೊಳ್ಳುತ್ತಾನೆ.

0: ಕೊಡುತ್ತಾನೆ. ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳನ್ನು ಕೊಡುವ ರೀತಿಯ ಸೇವೆಗಳು ಇಂದು ಸಮಾಜಕ್ಕೆ ಅಗತ್ಯವಿದೆ. ಸೇವೆ ಸಮಾಜವನ್ನು ಸಂಘಟಿಸಲು ಒಂದು ಉತ್ತಮ ಸಾಧನೆ. ಯಾರೆಲ್ಲ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದಿದ್ದಾರೋ ಅವರೆಲ್ಲರನ್ನು ಒಂದುಗೂಡಿಸಲು ಸೇವೆಯ ಮೂಲಕ ಸಾಧ್ಯ. ಸೇವೆಯನ್ನು ಮಾಡುವವರು ಸಂಘಟಿತರಾಗಿದ್ದಲ್ಲಿ ಕಾರ್ಯದ ವ್ಯಾಪ್ತಿ, ಪರಿಣಾಮ, ಪ್ರಭಾವಗಳು ಹೆಚ್ಚುತ್ತವೆ. ಸಾವಿರಾರು ಜನ ಸೇರಿ ದೊಡ್ಡದಾದ ರಥವನ್ನು ಎಳೆದಂತೆ ಈ ಕಾರ್ಯ. ಮಾನವ ಜೀವನದಲ್ಲಿ ಎಲ್ಲರಿಗೂ ಸೇವೆಯ ಅವಶ್ಯಕತೆ ಇದೆ. ವಿವೇಕಾನಂದರು ಹೇಳಿದ್ದಾರೆ, ಇನ್ನೊಬ್ಬರಿಗಾಗಿ ಬದುಕುವವ ಜೀವನವೇ ನಿಜವಾದ ಜೀವನ, ಉಳಿದವರೆಲ್ಲ ಬದುಕಿದ್ದರೂ ಸತ್ತಂತೆ ಎಂದು. ಅದಕ್ಕಾಗಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಲು ಯಾವುದಾದರೊಂದು ರೀತಿಯಲ್ಲಿ ನಾವೆಲ್ಲರೂ ಇನ್ನೊಬ್ಬರಿಗಾಗಿ ಬದುಕಬೇಕು. ನಮ್ಮ ಶಕ್ತಿ, ಸಾಮರ್ಥ್ಯ, ಅಭಿರುಚಿಗಳಿಗೆ ಹೊಂದುವಂಥ ಯಾವುದಾದರೊಂದು ಕ್ಷೇತ್ರದಲ್ಲಿ ತೊಡಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳೋಣ.
1: ಇದುವರೆಗೆ ಸುರೇಶ್ ಗುದಗನವರ್ ಅವರಿಂದ ಚಿಂತನ ಕೇಳಿದಿರಿ.
2: ನಲ್ಮೆಯ ಶ್ರೋತೃಗಳೇ, ಪ್ರತಿ ಸೋಮವಾರ ಮುಂಜಾನೆ 7:15 ಕಾರ್ಯಕ್ರಮ ನೆನಪಾಗಿ ಕಾಡ್ತಾವ ಹಾಡು.
3: ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ.
2: ನಮ್ಮ ಆಕಾಶವಾಣಿಯ ಹಳೆಯ ಖಜಾನೆಯೊಳಗಿನ ಸಂಗೀತ ದಂಗಣದೊಳಗಿನ ನಿಧಿಯನ್ನ ಹೆಕ್ಕಿ ಅದರೊಂದಿಗೆ ಬೆಸೆದಿರೋ ಸವಿ ನೆನಪುಗಳನ್ನ ಸವಿಯೋ ಕಾರ್ಯಕ್ರಮವೇ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿಯಿಂದ ಪ್ರಸಾರವಾಗಿ ಜನಪ್ರಿಯವಾಗಿ ಶ್ರೋತೃಗಳ ಮನದೊಳಗ ಹಸಿರಾಗಿ ಉಳಿದಿರೋ ಕೆಲವು ಹಾಡುಗಳನ್ನ ನೆನಪಿಸಿಕೊಳ್ಳುತ್ತದ ಈ ಕಾರ್ಯಕ್ರಮ. ತಪ್ಪದ ಕೇಳ್ರಿ, ಪ್ರತಿ ಸೋಮವಾರ ಮುಂಜಾನೆ 7:15 ನೆನಪಾಗಿ ಕಾಡ್ತಾವ ಹಾಡು.
1: ಆಕಾಶವಾಣಿ ಧಾರವಾಡ, ಇದೀಗ ರೈತರಿಗೆ ಸಲಹೆಗಳು.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
8: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
7: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
8: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
9: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
10: ರೈತ ಬಾಂಧವರೇ ನಮಸ್ಕಾರ. ಮುಂಗಾರು ಕಾಲದಲ್ಲಿ ಸಾವಯವ ಕೃಷಿ ಅನುಸರಿಸುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ, ಉತ್ಪಾದನೆ ವೆಚ್ಚ ಕಡಿಮೆಯಾಗ್ತದೆ ಮತ್ತು ಉತ್ತಮ ಗುಣಮಟ್ಟದ ಬೆಳೆಯೂ ದೊರೆಯುತ್ತದೆ. ಹೆಕ್ಟೇರ್ಗೆ 5-10 ಟನ್ ಚೆನ್ನಾಗಿ ಕೊಳೆತ ಗೋಮಯ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಹಾಕಬೇಕು. ಹಸಿರು ಗೊಬ್ಬರ ಬೆಳೆಗಳನ್ನು ಬೆಳೆಸಿ ಮಣ್ಣಿನಲ್ಲಿ ಸೇರಿಸಬೇಕು. ಜೀವಾಮೃತ, ಬೀಜಾಮೃತ ಅಥವಾ ಟ್ರೈಕೋಡರ್ಮ ಬಳಸಿ ಬೀಜೋಪಚಾರ ಮಾಡಬೇಕು. ರೋಗ ನಿರೋಧಕ ಮತ್ತು ಪ್ರಮಾಣಿತ ಬೀಜಗಳನ್ನು ಬಳಸಬೇಕು. ಇನ್ನು ಜೀವಾಮೃತ, ಘನಜೀವಾಮೃತ, ಪಂಚಗವ್ಯ ಮತ್ತು ವರ್ಮಿ ಕಾಂಪೋಸ್ಟ್ ಅನ್ನು ಬಳಸಬೇಕು. ಬೆಳೆ ಬೆಳವಣಿಗೆಯ ಹಂತಗಳಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಸಾವಯವ ದ್ರವಗೊಬ್ಬರವನ್ನು ಸಿಂಪಡಿಸಬೇಕು. ಕಳೆ ನಿಯಂತ್ರಣವನ್ನು ಸಮಯಕ್ಕೆ ಸರಿಯಾಗಿ ಕೈಕಳೆ ಅಥವಾ ಯಾಂತ್ರಿಕ ಕಳೆಯಿಂದ ಕಳೆಯನ್ನು ತೆಗಿಬೇಕು. ಮಲ್ಚಿಂಗ್, ಒಣಹುಲ್ಲು ಅಥವಾ ಬೆಳೆ ಅವಶೇಷ ಬಳಸುವುದರಿಂದ ಕಳೆ ಕಡಿಮೆಯಾಗ್ತದೆ ಮತ್ತು ತೇವಾಂಶ ಉಳಿತದೆ. ಕೀಟ ಮತ್ತು ರೋಗ ನಿರ್ವಹಣೆಗೆ ಬೇವಿನ ಎಣ್ಣೆ 5 ಮಿಲಿಲೀಟರ್ ಪ್ರತಿ ಲೀಟರ್ಗೆ ಬೇಕಾಗ್ತದೆ ಅಥವಾ ನಿಮ್ ಬೀಜದ ಕಷಾಯನ್ನ ಸಿಂಪಡಿಸಬಹುದು. ಹಳದಿ ಮತ್ತು ನೀಲಿ ಅಂಟು ಬಲ್ಲೆಗಳನ್ನ ಬಳಸಬೇಕು. ಟ್ರೈಕೋಡರ್ಮಾದಂತಹ ಜೈವಿಕ ನಿಯಂತ್ರಕಗಳನ್ನ ಬಳಸಬಹುದು. ಹೆಚ್ಚು ಮಳೆಯ ಸಮಯದಲ್ಲಿ ನೀರು ನಿಲ್ಲದಂತೆ ಉತ್ತಮ ಒಳಚರಂಡಿ ವ್ಯವಸ್ಥೆ ಮಾಡಬೇಕು. ಅಗತ್ಯವಿದ್ದಾಗ ಮಾತ್ರ ನೀರಾವರಿ ನೀಡಬೇಕು. ಇನ್ನು ಸಾವಯವ ಕೃಷಿಯಿಂದ ಮಣ್ಣಿನ ಆರೋಗ್ಯ ಸುಧಾರಿಸ್ತದೆ, ಉತ್ಪಾದನೆ ವೆಚ್ಚ ಕಡಿಮೆ ಆಗ್ತದೆ, ಪರಿಸರ ಸ್ನೇಹಿ ಕೃಷಿ ಸಾಧ್ಯವಾಗ್ತದೆ, ಆರೋಗ್ಯಕರ ಮತ್ತು ವಿಷಮುಕ್ತ ಆಹಾರ ಉತ್ಪಾದನೆ

0: ಗೆ ಸಹಾಯವನ್ನ ಮಾಡುತ್ತದೆ. ದ್ವಿದಳ ಮತ್ತು ಏಕದಳ ಬೆಳೆಗಳನ್ನ ಪರ್ಯಾಯವಾಗಿ ಬೆಳೆಯುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಮತ್ತು ಕೀಟರೋಗಗಳ ಒತ್ತಡ ಕಡಿಮೆಯಾಗ್ತದೆ. ಸಾವಯವ ಕೃಷಿಯಲ್ಲಿ ಸರಿಯಾದ ಸಮಯದಲ್ಲಿ ಬೀಜೋಪಚಾರ, ಜೀವಾಣು ಗೊಬ್ಬರಗಳ ಬಳಕೆ, ಕಳೆ ನಿಯಂತ್ರಣ ಮತ್ತು ಜೈವಿಕ ಕೀಟ ರೋಗ ನಿರ್ವಹಣೆ ಮಾಡಿದರೆ ಉತ್ತಮ ಇಳುವರಿ ಮತ್ತು ಆರೋಗ್ಯಕರ ಉತ್ಪನ್ನವನ್ನು ಪಡೆಯಬಹುದು. ಉದ್ದು, ನಮ್ಮ ದೇಶದ ದ್ವಿದಳ ಧಾನ್ಯಗಳಲ್ಲಿ ಉದ್ದು ಅತ್ಯಂತ ಜನಪ್ರಿಯ. ಕರ್ನಾಟಕದಲ್ಲಿ 1.4 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದು 0.47 ಲಕ್ಷ ಟನ್ ಇಳುವರಿ ಉತ್ಪಾದಿಸಲಾಗುತ್ತದೆ. ಇದರಲ್ಲಿ ಶೇಕಡ 24% ಪ್ರೋಟೀನ್ ಇರುವುದರಿಂದ ಇದೊಂದು ಅತ್ಯುತ್ತಮ ಆಹಾರ. ಇದು ಸಾಮಾನ್ಯವಾಗಿ ಪ್ರತಿ ಹೆಕ್ಟೇರ್ಗೆ 40-50 ಕಿಲೋಗ್ರಾಂ ಸಾರಜನಕವನ್ನು ಒದಗಿಸುವುದರಿಂದ ಉತ್ತರ ಭಾರತದಲ್ಲಿ ಕಬ್ಬು ಮತ್ತು ಗೋಧಿ ಬೆಳೆಯುವ ಮುಂಚೆ ಇದನ್ನು ಹಸಿರು ಗೊಬ್ಬರವಾಗಿ ಬೆಳೆಯುತ್ತಾರೆ. ಉದ್ದಿನ ಬೆಳೆಗೆ ಉಷ್ಣ ಮತ್ತು ಆರ್ದ್ರತೆಯಿಂದ ಕೂಡಿದ ಹವಾಮಾನವಿರಬೇಕು. ಇದು ಉಷ್ಣವಲಯದ ಬೆಳೆಯಾಗಿರುವುದರಿಂದ ಮಳೆಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಬೆಳೀತಾರೆ. ಉದ್ದನ್ನ ಎಲ್ಲಾ ಮಣ್ಣಿನಲ್ಲಿ ಬೆಳೆಯಬಹುದಾದರೂ ಎರೆನೆಲ, ಜೇಡಿನೆಲ, ಕೆಂಪುಗೊಂಡು, ಕೆಂಪು ಮರಳು ಮತ್ತು ಆಳವಲ್ಲದ ಕಂದು ಮೆಕ್ಕಲು ಮಣ್ಣು ಉತ್ತಮ. ಸುಮಾರು 875 ಮಿಲಿಮೀಟರ್ ಮಳೆ ಬೀಳುವ ಮತ್ತು ಸಮುದ್ರ ಮಟ್ಟದಿಂದ 1830 ಅಡಿ ಎತ್ತರ ಪ್ರದೇಶಗಳಲ್ಲಿ ಇದನ್ನು ಮಳೆಯಾಶ್ರಯದಲ್ಲಿ ಬೆಳೆಯಬಹುದು. ಬೇಸಿಗೆ ಬೆಳೆಗೆ ನೀರು ಉಣಿಸಬೇಕಾಗ್ತದೆ. ಗಿಡಗಳು ಸುಮಾರು 30 ಸೆಂಟಿಮೀಟರ್ ಎತ್ತರದವರೆಗೆ ಬೆಳೆಯುವ ಚಿಕ್ಕ ಪೊದೆಗಳು. ಕಾಯಿಯು ದಪ್ಪವಾಗಿ ಚಿಕ್ಕದಾಗಿದ್ದು 8-15 ಬೀಜಗಳನ್ನು ಹೊಂದಿರುತ್ತದೆ. ಇನ್ನು ಉದ್ದನ್ನ ಬೆಳೆಯುವ ಪೂರ್ವದಲ್ಲಿ 2-3 ಬಾರಿ ಉಳುಮೆ ಮಾಡಿ ಮಣ್ಣನ್ನು ಪುಡಿಯಾಗಿಸಬೇಕು. 1 ಎಕರೆಗೆ 2-3 ಟನ್ ಚೆನ್ನಾಗಿ ಕೊಳೆತ ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನ ಹಾಕಬೇಕು. ಸಾಧ್ಯವಾದರೆ ಜೀವಾಮೃತ ಅಥವಾ ಘನ ಜೀವಾಮೃತವನ್ನ ಬಳಸಬಹುದು. ಬೀಜ ಮತ್ತು ಬೀಜೋಪಚಾರ. 1 ಎಕರೆಗೆ 8-10 ಕೆಜಿ ಬೀಜ ಸಾಕಾಗ್ತದೆ. ಟ್ರೈಕೋಡರ್ಮಾದಂತಹ ಶಿಲೀಂದ್ರನಾಶಕಗಳಿಂದ ಬೀಜೋಪಚಾರ ಮಾಡಬೇಕು. ರೈಜೋಬಿಯಂ ಮತ್ತು PSB ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿದರೆ ಬೇರುಗಂಟುಗಳು ಚೆನ್ನಾಗಿ ಬೆಳೀತವೆ ಮತ್ತು ಇಳುವರಿ ಹೆಚ್ಚುತ್ತದೆ. ಇನ್ನು ಬಿತ್ತನೆಯನ್ನು ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್, ಮಳೆ ಆರಂಭವಾದ ತಕ್ಷಣ ಬಿತ್ತನೆ ಮಾಡುವುದು ಉತ್ತಮ. ಇನ್ನು ಜೀವಾಮೃತವನ್ನು 15-20 ದಿನಗಳ ಅಂತರದಲ್ಲಿ ಸಿಂಪಡಿಸಬೇಕು. ಪಂಚಗವ್ಯವನ್ನ 3% ದ್ರಾವಣವಾಗಿ ಸಿಂಪಡಿಸಿದರೆ ಬೆಳವಣಿಗೆ ಉತ್ತಮವಾಗ್ತದೆ. ವರ್ಮಿ ಕಾಂಪೋಸ್ಟ್ ಅನ್ನ ಅಗತ್ಯಕ್ಕೆ ಅನುಗುಣವಾಗಿ ಬಳಸಬಹುದು. ಕಳೆ ನಿರ್ವಹಣೆ. ಬಿತ್ತನೆಯ 20-25 ದಿನಗಳಲ್ಲಿ ಮೊದಲ ಕಳೆಯನ್ನ ತೆಗಿಬೇಕು. 35-40 ದಿನಗಳಲ್ಲಿ ಎರಡನೆಯ ಕಳೆಯನ್ನ ತೆಗಿಬೇಕು. ಕಳೆಗಳನ್ನ ಮಣ್ಣಿನಲ್ಲಿ ಸೇರಿಸಿದರೆ ಸಾವಯವ ಪದಾರ್ಥ ಹೆಚ್ಚುತ್ತದೆ. ಇನ್ನು ಕೀಟ ಮತ್ತು ರೋಗ ನಿರ್ವಹಣೆಯನ್ನ ಬೇವಿನ ಎಣ್ಣೆ ಅಥವಾ ಬೇವು ಕಷಾಯ ಸಿಂಪಡಿಸಬಹುದು. ಹಳದಿ ಅಂಟು ಬಲೆಗಳು ಮತ್ತು ಪೆರೋಮನ್ ಬಲೆಗಳನ್ನು ಬಳಸಬೇಕು. ರೋಗ ತಡೆಗೆ ಟ್ರೈಕೋಡರ್ಮಾ ಮತ್ತು ಪ್ಯೂಸೋಡೋನಮಸ್ ಬಳಸಬೇಕು. ಇನ್ನು ಕೊಯ್ಲನ್ನ ಶೇಂಗುಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಒಣಗಿದಾಗ ಕೊಯ್ಲು ಮಾಡಬೇಕು. ಕೊಯ್ಲಿನ ನಂತರ ಚೆನ್ನಾಗಿ ಒಣಗಿಸಿ ಸಂಗ್ರಹಿಸಬೇಕು. ಉತ್ತಮ ಸಾವಯವ ನಿರ್ವಹಣೆಯಿಂದ ಪ್ರತಿ ಎಕರೆಗೆ 4-6 ಕ್ವಿಂಟಲ್ ಇಳುವರಿಯನ್ನು ಪಡಿಬಹುದು. ಮಳೆ, ಮಣ್ಣಿನ ಗುಣಮಟ್ಟ ಮತ್ತು ನಿರ್ವಹಣೆಯ ಆಧಾರದ ಮೇಲೆ ಇದು ಬದಲಾಗಬಹುದು.
1: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
2: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ
1: ಪ್ರಸ್ತುತಿ ಮಂಜುಳಾ ಪುರಾಣಿಕ್
2: ಕೇಳಿ ವಚನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಚನಕಾರರ ಜೀವನ ಸಾಹಿತ್ಯ ಸಾಧನೆ ತತ್ವ ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ ಸಿದ್ಧಾಂತ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.
3: ಇದುವರೆಗೆ ಬಸವೇಶ್ವರ ಪೀಠದಿಂದ 1000+ ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ OEC ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
2: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
3: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
2: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ.

0: ಸುತ್ತ ಬರಲಾಗಿದೆ.
1: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
0: ಶ್ರೀ ಮುರುಗೋಡು ಮಹಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವ ತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
3: ಆತ್ಮೀಯ ಕೇಳುಗರಿಗೆಲ್ಲ ವಚನಾಮೃತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 12ನೇ ಶತಮಾನದ ಶರಣರು ಕಾಯಕಕ್ಕೆ ಕೊಟ್ಟಷ್ಟೇ ಗೌರವವನ್ನ ಕಾಯಕ್ಕೂ ನೀಡಿದ್ದರು. ಬಸವಣ್ಣನವರು ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಎಂದು ಹೇಳುತ್ತಾ ಕಾಯಕವೇ ಕೈಲಾಸ ಎನ್ನುತ್ತಾರೆ. ಶರಣರ ಪ್ರಕಾರ ಕಾಯ ಕೂಡಲ ಸಂಗಮನನ್ನು ಒಲಿಸ ಬಂದ ಪ್ರಸಾದ ಕಾಯ ಎಂಬುದು ಅವರ ಸ್ಪಷ್ಟ ನಂಬಿಕೆ. ದೇಹವು ನಮಗೆ ಪ್ರಸಾದ ರೂಪದಲ್ಲಿ ದೊರಕಿದೆ, ಅದಕ್ಕೆ ಇದು ಪವಿತ್ರವಾದದ್ದು. ಇಂಥ ದೇಹವನ್ನ ನಿರ್ಲಕ್ಷಿಸಿ ಕೆಡಿಸಿದರೆ ಇಡೀ ಜೀವನವೇ ಹಾಳಾಗುತ್ತದೆ ಎಂದು ವಿವರಿಸಿದ್ದಾರೆ ಹಿರಿಯ ವೈದ್ಯ ಸಾಹಿತಿ ಡಾಕ್ಟರ್ ಸರ್ಜ ನಾಗಲೋಟಿ ಮಠ್.

0: ಶರಣರ ಕಾಯ ಹೇಗಿರಬೇಕು ಎಂದು ಬಸವಣ್ಣನವರು ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ.
1: ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು, ಮೆಲ್ಲೆ ಮೆಲ್ಲೆನೆ ಹೊರೆಯುತ್ತ ನೋದಡೆ ಒಳಗೆ ಕೆಚ್ಚಿಲ್ಲದಂತಿರಬೇಕು. ಮೇಲಾದ ಫಲವ ನಮ್ಮವರು ಬೀಜ ಸಹಿತ ನುಂಗಿದರೂ ಎನಗಿನ್ನಾವ ಭಯವಿಲ್ಲ ಕಾಣ. ಕೂಡಲ ಸಂಗಮ ದೇವ.
0: ಬಾಳೆಯ ಕಂಬ ದೇಹಕ್ಕೆ ಸೂಕ್ತ ಉಪಮೆ. ಬಾಳೆಯ ಕಂಬದ ಹಾಗೆ, ಕೆಚ್ಚಿಲ್ಲದ ಹಾಗೆ ಭಕ್ತನ ಕಾಯ ಇರಬೇಕು. ಇಲ್ಲಿ ಕೆಚ್ಚು ಎಂದರೆ ಅಹಂಕಾರ, ಸೊಕ್ಕು. ಭಕ್ತನಾದವನಲ್ಲಿ ಅಹಂಕಾರ ಸಲ್ಲದು, ಆದರೆ ಆ ಕೆಚ್ಚಿನ ಮೇಲೆ ಫಲ ಇರಬೇಕು. ಆ ಫಲವನ್ನು ಶರಣರು ಸ್ವೀಕರಿಸುತ್ತಾರೆ. ಇಲ್ಲಿ ಫಲ ಎಂದರೆ ಭಕ್ತಿ ಎಂದರ್ಥ. ಬಾಳೆಯಂತಹ ವಿನಯವಂತರನ್ನ ದೇವರು ಒಪ್ಪುತ್ತಾನೆ ಎಂಬುದನ್ನ ಮೇಲಾದ ಫಲವ ಬೀಜ ಸಹಿತ ನುಂಗುವುದು ಎಂಬ ಸಾಲು ಅರ್ಥೈಸುತ್ತದೆ. ಭಕ್ತ ಕಾಯ ಮಮಕಾಯವೆನ್ನಬೇಕಾದರೆ ಅದಕ್ಕೆ ತಕ್ಕಂತೆ ಇರಿಸಿಕೊಳ್ಳಬೇಕಾದದ್ದು ನಮ್ಮ ಜವಾಬ್ದಾರಿಯಾಗಿದೆ.

0: ಕಾಯವನ್ನ ಶರಣರು ತಮ್ಮದೇ ಆದ ಬೇರೆ ಬೇರೆ ರೂಪಕಗಳ ಮೂಲಕ ಚಿತ್ರಿಸುತ್ತಾರೆ. ದಾಸಿಮಯ್ಯ ಮತ್ತು ಅಲ್ಲಮ ಪ್ರಭುಗಳು ಕಾಯವನ್ನು ಬಂಡಿಗೆ ಹೋಲಿಸಿದ್ದಾರೆ. ದಾಸಿಮಯ್ಯ ಕಾಯವನ್ನು ಅಹಂಕಾರ ತುಂಬಿದ ಬಂಡಿ ಎಂದಿದ್ದಾರೆ. ಅದು ಬೀಳದೇ ಇರಬೇಕಾದರೆ ಅದಕ್ಕೆ ಕೀಲು ರೂಪದಲ್ಲಿ ಶರಣರ ವಚನಗಳು ಮಾರ್ಗದರ್ಶಕವಾಗಿರಬೇಕು.
1: ಎನ್ನ ದೇಹ ಎಂಬುದೊಂದು ಬಂಡಿ ಕಾಣ

0: ಅಯ್ಯ, ಕಾಲುಗಳೆರಡೂ ಗಾಲಿ ಕಂಡಯ್ಯ, ಹೊಡೆವರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರ ಇಚ್ಛೆಯ ನರಿಯದೆ ಹೋದಡೆ ಅದರಚ್ಚು ಮುರಿಯಿತು ಗುಹೇಶ್ವರ.
1: ಇದು ಐದೂ ಪಂಚೇಂದ್ರಿಯಗಳು ಒಬ್ಬರಿಗೊಬ್ಬರು ತಮಗೆ ಬೇಕಾದಂತೆ ನಡೆಯಬೇಕು ಎನ್ನುವವರೇ. ಆದರೆ ಅವರ ಕೈಯಲ್ಲಿ ದೇಹದ ಕಡಿವಾಣ ಕೊಡದೆ ವಿವೇಕದಿಂದ ಬದುಕಿದರೆ ಮಾತ್ರ ಬಂಡಿ ಉಳಿಯುತ್ತದೆ, ಇಲ್ಲದಿದ್ದರೆ ಅದು ಅಚ್ಚು ಮುರಿದು ನುಚ್ಚು ನೂರಾಗುತ್ತದೆ ಎಂದು ಅಲ್ಲಮ್ಮ ಪ್ರಭುಗಳು ಎಚ್ಚರಿಕೆ ಕೊಡುತ್ತಾರೆ.

0: ಬಸವಣ್ಣನವರ ಪ್ರಕಾರ ಬಡವರಿಗೆ ದೇವಾಲಯ ನಿರ್ಮಿಸುವ ಶಕ್ತಿ ಇಲ್ಲ. ದೇಹವನ್ನು ದೇವಾಲಯ ಮಾಡಿದರೆ ಸಾಕು, ಹೊರಗಿನ ದೇವಾಲಯದ ಅಗತ್ಯವಿಲ್ಲ ಎಂದು ಸಾರುವ ಸಾಮಾಜಿಕ ಉದ್ದೇಶ ಈ ವಚನಕ್ಕಿದೆ. ಬಸವೋತ್ತರ ಯುಗದ ವಚನಕಾರ ತೋಂಟದ ಸಿದ್ಧಲಿಂಗ ಯತಿಗಳ ವಚನದಲ್ಲಿ ಕಾಯವನ್ನು ಕೆರೆಗೆ ಹೋಲಿಸಿದ್ದಾರೆ.
1: ಕಾಯವೆಂಬ ಕೆರೆಗೆ ತನುವೆಂಬ ಏರಿ ಮನವೆಂಬ ಕಟ್ಟೆಯ ಕಟ್ಟಿ ದೃಢವೆಂಬ ತೂಬನು ಇಕ್ಕಬೇಕಯ್ಯ. ಆನಂದವೆಂಬ ಜಲವ ತುಂಬಿ ಸ್ವಾನುಭವವೆಂಬ ಸೋಪಾನ ಹೂಡಬೇಕಯ್ಯ. ಆ ಕೆರೆಯ ಏರಿಯ ಮೇಲೆ ಆಚಾರವೆಂಬ ವೃಕ್ಷವ ಬೆಳೆಸಿ ಅರುಹೆಂಬ ಹೂವನ್ನು ಅದ್ವೈತವೆಂಬ ಹಸ್ತದಿಂದ ಕುಯ್ದು ಅನುಪಮಲಿಂಗಕ್ಕೆ ಪೂಜಿಸಬಲ್ಲರೆ.
0: ಹೀಗೆ ಇದು ಕೆರೆಯ ಮೇಲೆ ವೃಕ್ಷ ಬೆಳೆಸಿ ಆ ವೃಕ್ಷದ ಹೂವು ಲಿಂಗಕ್ಕೆ ಅರ್ಪಿಸುವವರೆಗೂ ವಿಸ್ತರಿಸುತ್ತದೆ. ಅನೇಕ ಶರಣರು ಕಾಯವನ್ನು ಹೊಲಕ್ಕೆ ಹೋಲಿಸುತ್ತಾರೆ.
1: ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ
0: ಎನ್ನುವಲ್ಲಿ ಕೃಷಿ ಅದು ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಿಸಿದ್ದು ಎಂದು ಸ್ಪಷ್ಟವಾಗುತ್ತದೆ. ಒಂದು ವಚನದಲ್ಲಿ ಅಕ್ಕ ಮಹಾದೇವಿ ಕಾಯವನ್ನು ಕೊಡಕ್ಕೆ ಹೋಲಿಸುತ್ತಾಳೆ. ಶರಣರು ಮನೆಗೆ ಬಂದರೆ ತನ್ನ ಕಾಯವೆಂಬ ಕೊಡದಲ್ಲಿ ಭಕ್ತಿ ಎಂಬ ನೀರು ತುಂಬಿ ಎರೆಯುತ್ತೇನೆ ಎಂದಿಹಳು. ಇದು ಬಹಳ ಸುಂದರವಾಗಿದೆ.
1: ಹಿಂದೆನ್ನ ಮನೆಗೆ ಒಡೆಯರು ಬಂದರೆ ತನುವೆಂಬ ಕಲಶದ ಲುದಕವ ತುಂಬಿ ಕಂಗಳ ಸೋನೆಯೊಡನೆ ಪಾದಾರ್ಚನೆ ಮಾಡುವೆ.
0: ಇದು ಅಕ್ಕನ ಕಾವ್ಯ ಶಕ್ತಿಗೆ ಒಂದು ನಿದರ್ಶನ. ಕಾಯ ಮುಖ್ಯವಾದರೂ ಕಾಯವನ್ನು ನಿರ್ದೇಶಿಸುವುದು ಮನಸ್ಸು. ಆ ಮನಸ್ಸನ್ನು ಹಿಡಿತದೊಳಗಿಡಿಸಿದರೆ ಮಾತ್ರ ಕಾಯದ ಶುದ್ಧಿ ಸಾಧ್ಯ ಎಂದು ಶರಣರು ಸಾರುತ್ತಾರೆ. ಹೀಗೆ ಶರಣರ ವಚನಗಳು ಅನೇಕ ನೆಲೆಯಲ್ಲಿ ದೇಹವನ್ನ ಕುರಿತು ಚಿಂತಿಸಿವೆ. ಮನುಷ್ಯ ಬದುಕುವುದು ದೇಹದ ಮೂಲಕ. ಏನನ್ನು ಸಾಧಿಸಿದರೂ ನಾಶ ಹೊಂದಿದರೂ ಅದು ದೇಹದ ಫಲ. ಆದ್ದರಿಂದ ದೇಹಕ್ಕೆ ಸಂಸ್ಕಾರ ಕೊಡುವುದು ಅಗತ್ಯ ಎನ್ನುತ್ತಾರೆ ಶರಣರು.
1: ಅಂದು ಇಂದು ಮತ್ತೊಂದೆನ ಬೇಡ, ದಿನವಿಂದೇ ಶಿವಶರಣೆಂಬವಂಗೆ, ದಿನವಿಂದೇ ಹರಶರಣೆಂಬವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೇ ನೆನವಂಗೆ.

0: ಶ್ರೀಮತಿ ಸೀಮಾ ಶಶಿರಾಜ ವನಕಿ ಇವರು ಸಾಹಿತಿ ಮತ್ತು ರಂಗಕಲಾವಿದರು. ಯಶಸ್ವಿ ಗೃಹಿಣಿಯಾಗಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತೊಡಗಿಕೊಂಡ ಶ್ರೇಯಸ್ಸು ಅವರದ್ದು. ಇದೀಗ ಅವರ ವಚನ ವಿಶ್ಲೇಷಣೆ.
1: ನಡೆನುಡಿ ಸಿದ್ಧಾಂತದ ಶರಣರ ವಿಚಾರಧಾರೆಯಲ್ಲಿ ವೈಜ್ಞಾನಿಕ ಮನೋಭಾವವಿದೆ. ಬಸವಾದಿ ಪ್ರಮತರು ಮೂಢನಂಬಿಕೆಗಳನ್ನು ತೀವ್ರವಾಗಿ ವಿರೋಧಿಸುತ್ತಾರೆ, ಮಾನವ ಏಕತೆಯನ್ನು ಬಯಸುತ್ತಾರೆ. ಶರಣ ಧರ್ಮದಲ್ಲಿ ಪೂಜಾರಿಗಳಂತಹ ಮಧ್ಯವರ್ತಿಗಳೇ ಇಲ್ಲ. ಮೂರ್ತಿಗಳು ಮತ್ತು ದೇವಸ್ಥಾನಗಳೇ ಇಲ್ಲವೆಂದ ಮೇಲೆ ಪೂಜಾರಿಗಳಾದರೂ ಎಲ್ಲಿಂದ ಬರಬೇಕು? ಇಂತಹ ಶರಣರ ಅನೇಕ ಸಿದ್ಧಾಂತಗಳನ್ನು ಅವರು ನಾಡಿಗೆ ಕಟ್ಟಿಕೊಟ್ಟಿರುವುದು ತಮ್ಮ ವಚನ ಸಾಹಿತ್ಯವೆಂಬ ಸಂಪತ್ತಿನಿಂದ. ಪ್ರಸ್ತುತ ಬಸವಣ್ಣನವರ ವಚನವು ಅಂದು, ಇಂದು, ನಾಳೆ, ಈಗ ಎಂದು ಸಮಯ ವ್ಯರ್ಥ ಕಳೆಯದೆ ನಿನಗೆ ಶರಣು ಎನ್ನುವವರಿಗೆ ಇಂದೇ ಸುದಿನ. ಹರಣೇ ವಿಶ್ವನಿಯಾಮಕನು, ಶಿವನೇ ಜಗತ್ತಿನ ಕಾರಕನು, ಸೃಷ್ಟಿ ಸ್ಥಿತಿ ಲಯಕಾರಕನು, ಶಿವನಿಗೆ ವಂದಿಸುವುದು, ಅವನನ್ನೇ ಸ್ಮರಿಸುವುದು, ಪೂಜಿಸುವುದು, ಇದಕ್ಕೆಲ್ಲ ಇದುವೇ ಮಹಾದಿನ, ಇದುವೇ ಸುದಿನ. ಅದರಲ್ಲೂ ಕೂಡಲ ಸಂಗಮನಾಥನನ್ನು ತಪ್ಪದೆ ಧ್ಯಾನಿಸುವವರಿಗೆ ಈ ಕ್ಷಣವೇ ಸುಸಮಯವೆಂದು ಭಾವಿಸಬೇಕು ಎಂದಿದ್ದಾರೆ. ಬಸವಣ್ಣನವರ ಈ ವಚನಕ್ಕೆ ಪೂರಕವಾಗಿರುವ ಇನ್ನೊಂದು ವಚನ ನಮ್ಮ ಅಕ್ಕ ಮಹಾದೇವಿಯವರ ವಚನ. ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ನಮಗೀಗಲೇ ಬರಲಿ, ಆಗೀಗ ಎನ್ನದಿರೋ ಚನ್ನಮಲ್ಲಿಕಾರ್ಜುನ. ಈ ವಚನದಲ್ಲಿ ತಾಯಿ ಅಕ್ಕ ಮಹಾದೇವಿಯು ಇಂದು ನಾಳೆ ಎನ್ನುವ ಪರಿವೇ ಶರಣರಿಗಿಲ್ಲ ಎಂದು ಸ್ಪಷ್ಟವಾಗಿ ನುಡಿದಿದ್ದಾರೆ. ಇಂತಹ ನಮ್ಮ ಶರಣರು ಶುಭ ದಿನ, ಶುಭ ಶುಭ ದಿನ, ಅಶುಭ ದಿನ ಎನ್ನುವುದೇ ಇಲ್ಲ, ಶುಭ ದಿನವೆಂದು ಭಾವಿಸಿ ಮುಕ್ತಿ ಮಾರ್ಗಕ್ಕೆ ಅಣಿಯಾಗುವುದೇ ಶ್ರೇಷ್ಠ ಎಂದಿದ್ದಾರೆ. ಶರಣರಿಗೆ ಕಾಯಕವೇ ಕೈಲಾಸ. ಕಾಲಹರಣ ಮಾಡದೆ ಅಂದು ಇಂದು ಎಂಬ ಭೇದ ಭಾವವಿಲ್ಲದೆ ಸದಾ ಶಿವನನ್ನು ನೆನೆಯುತ್ತಾ ಕಾಯಕದಲ್ಲಿ ನಿರತನಾಗಿರುವುದೇ ಸ್ವರ್ಗ ಎಂದಿದ್ದಾರೆ. ಭಕ್ತಿಯನ್ನು ಮಾಡಲು ಯಾವುದೇ ವಿಶೇಷ ಮುಹೂರ್ತ ಸಮಯಕ್ಕಾಗಿ ಕಾಯುವುದು ಬೇಡ. ಭಗವಂತನ ಸ್ಮರಣೆಗೆ, ಆತನ ಒಲುಮೆಗೆ ಎಲ್ಲ ದಿನಗಳು ಎಲ್ಲ ಸಮಯವೂ ಒಳ್ಳೆಯದೇ. ಚಿತ್ತ ಶುದ್ಧಿಯಿಂದ ನಿತ್ಯ ದಾಸೋಹ, ನಿತ್ಯ ಕಾಯಕ ಇವೆಲ್ಲವೂ ಶರಣರ ನಿತ್ಯದ ಪರಿಭಾವಗಳು. ಅಂದು ಇಂದು ಮತ್ತೊಂದು ಎಂದು ಎನಿಸುವುದನ್ನು ಬಿಟ್ಟು ಹೇಡಿಯ ಲಕ್ಷಣವನ್ನು ಅಲ್ಲಗಳೆದು ಆಗುವ ಕೆಲಸಕ್ಕೆ ವಿಳಂಬಿಸದೆ ಮಾಡುವುದು ವೀರನ ಲಕ್ಷಣ. ವಿಪತ್ತಿಗೆ ಒಗ್ಗಿಕೊಳ್ಳುವುದಾಗಲಿ, ಬರುವ ಕಷ್ಟಗಳಿಗೆ ಮುಂದೂಡುವುದಾಗಲಿ ಇವು ಒಳ್ಳೆಯ ಸ್ವಭಾವಗಳಲ್ಲ. ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಬೇಕು ಅಷ್ಟೇ. ನಾಳೆ ಬರುವುದು ಇಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ ಎಂದು ಸ್ವಾಗತಿಸಬೇಕು. ದೈಹಿಕವಾಗಿ ಮಾನಸಿಕವಾಗಿ ಅಳುಕುವುದಾಗಲಿ ಇವೆಲ್ಲವೂ ಸಲ್ಲದು. ಅದರಲ್ಲಿಯೂ ನಮ್ಮ ಬಸವಣ್ಣನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ಈ ವಚನದಲ್ಲಿ ಬಸವಣ್ಣನವರು ಮೂಢನಂಬಿಕೆಗಳನ್ನು ತೊರೆದು ಸಕಾರಾತ್ಮಕವಾಗಿ ಬದುಕುವಂತೆ ಸಂದೇಶ ನೀಡಿದ್ದಾರೆ.
2: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು.
3: ಪ್ರಸ್ತುತಿ ಮಂಜುಳಾ ಪುರಾಣಿಕ್.
2: ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
0: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವ ತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
4: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
5: ಮತ್ತೆ ಭೇಟಿಯಾಗೋಣ.
4: ನಮಸ್ಕಾರ.
5: ನಮಸ್ಕಾರ.
0: ಆಕಾಶವಾಣಿ ಧಾರವಾಡ. ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 7:15 ಕಾರ್ಯಕ್ರಮ ಸರಣಿ ನೆನಪಾಗಿ ಕಾಡ್ತಾವ ಹಾಡು. ಪರಿಕಲ್ಪನೆ ಸಿಯು ಬೆಳಕಿ. ಪ್ರಸ್ತುತಿ ಮಾಯಾರಾಮನ್. 7:45 ಹಾಗೂ 1:30

0: ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜನ್ ಮಿಶ್ರಾ ಹಾಗೂ ಸಾಜನ್ ಮಿಶ್ರಾ ಅವರ ಗಾಯನ ಕೇಳುವಿರಿ. 9:05 ಸಂಗೀತ ಕಟ್ಟಿ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:30 ಕೊಂಕಣಿ ಕಾರ್ಯಕ್ರಮ ಜಾಯಿ ಜುಯಿ. 11:00 ಒಂದೇ ಚಿತ್ರದ ಗೀತೆ. 11:30 ಪ್ರಭುದೇವ್ ಸರ್ದಾರ್ ಅವರ ಗಾಯನವಿದೆ. 12:05 ವನಿತಾ ವಿಹಾರ ನೀ ಆಪರೇಷನ್, ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭಾವದ ಮಾತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ ಚಿಕಿತ್ಸಾತ್ಮಕ ಯೋಗ. ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಸ್ ಕೇಶವಮೂರ್ತಿ. 11:00 ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 11:20 ನವಲಗುಂದ ತಾಲೂಕು ಮೊರಬದ ಯಲ್ಲಪ್ಪ ಹನುಮಂತ್ ದೇವರಮನಿ ಹಾಗೂ ಸಂಗಡಿಗರಿಂದ ಸಣ್ಣಾಟದ ಪದ. 2:40 ವಾರದ ಕೌಟುಂಬಿಕ ಚರ್ಚೆ ಮನೆ ಮನೆಯಲ್ಲಿ. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾರಾಮನ್. ನಂತರ ಹೊಸ ಹಾಡು. 3:01 ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳು. ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ, ಕೃಷಿ ಶೋಧನೆ ಸಾಧನೆ, ನೇರ ಫೋನಿನ್ ಕಾರ್ಯಕ್ರಮ. ಪ್ರಸ್ತುತ ಬೆಳೆ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಹಾಗೂ ಪರ್ಯಾಯ ಬೆಳೆ ಯೋಜನೆ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್.ಎಚ್. ಪಾಟೀಲ್ ಹಾಗೂ ಡಾಕ್ಟರ್ ಬಿ.ಎಸ್. ಏಣಗಿ, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕಂದಕೂರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 7:45 ಕಥಾ ಕಲರವ, ಕಥೆ ತೋಳ, ಮಗು ಮತ್ತು ಮೇಕೆ, ಪ್ರಸ್ತುತಿ ಜಿ ಸುರೇಖಾ ಸುರೇಶ್. 8:00 ಯುವವಾಣಿ, ವೀರೇಶ್ ಶಿವಲಿಂಗಪ್ಪ ಸಜ್ಜನ್ ಅವರಿಂದ ಸ್ವರಚಿತ ಕವಿತಾ ವಾಚನ. 8:15 ಪಾರ್ಲಿಮೆಂಟ್ ರಿವ್ಯೂ. ಪುಷ್ಪಹಾರ್. 9:15 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಧಾರವಾಡ. ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದಿಲ್ಲಿ ಕೇಂದ್ರದಿಂದ.
1: ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪರೀಕ್ಷಾ ಪರಿಷ್ಕಾರಾರ್ಥಂ ಉಚ್ಚಸ್ತರೀಯ ಕಾರ್ಯಬಲಸ್ಯ ನಿರ್ಮಾಣಸ್ಯ ಘೋಷಣಾಂ ಕೃತವಾನ್. ಅಸ್ಯ ಕಾರ್ಯಬಲಸ್ಯ ಅಧ್ಯಕ್ಷತಾಂ ವಿಖ್ಯಾತಃ ಪ್ರೌದ್ಯೋಗಿಕೀ ವಿಶೇಷಜ್ಞಃ ನಂದನ್ ನಿಲೇಕಣಿ ಕರಿಷ್ಯತಿ. ಅಸ್ಮಿನ್ ಕಾರ್ಯಬಲೆ ಐಬಿ ಇತ್ಯಸ್ಯ ಪೂರ್ವ ನಿದೇಶಕಃ ತಪನ ಡೇಕಾ, ಪೂರ್ವ ಇಸ್ರೋ ಅಧ್ಯಕ್ಷಃ ಎಸ್ ಸೋಮನಾಥಃ, ಐಐಟಿ ಚೆನ್ನೈ ಇತ್ಯಸ್ಯ ಪೂರ್ವ ನಿದೇಶಕಃ ವಿ ಕಾಮಕೋಟಿಃ, ಪೂರ್ವ ಶಿಕ್ಷಾ ಸಚಿವ ಅನಿತಾ ಕರವಾಲಃ ತಥಾ ಆಪೂರ್ತಿ ಶೃಂಖಲಾ ಪ್ರಬಂಧನ ವಿಶೇಷಜ್ಞಃ ಅಮಿತಲಾಲ್ ಮೀಣಾ ಚ ಸದಸ್ಯಾಃ ಭವಿಷ್ಯಂತಿ. ಏಕಸ್ಮಿನ್ ದೃಶ್ಯ ಶ್ರವ್ಯ ಸಂದೇಶೆ ಪ್ರಧಾನಮಂತ್ರಿ ಅವದತ್ ಯತ್ ಏತತ್ ಕಾರ್ಯಬಲಂ ಪರೀಕ್ಷಾ ವ್ಯವಸ್ಥಾಯಾಃ ಸುದೃಢೀಕರಣೆ ವಿಶೇಷಂ ಧ್ಯಾನಂ ಪ್ರದಾಶ್ಯತಿ. ತಸ್ಯ ಅನುಶಂಸಾನಾಂ ಆಧಾರೇಣ ಭಾವಿ ಪರೀಕ್ಷಾಣಾಂ ವಿಶ್ವಸನೀಯತಾಂ ಸುನಿಶ್ಚೇತುಂ ಆವಶ್ಯಕೋಪಾಯಾಃ ಯಥಾಶೀಘ್ರಂ ಕ್ರಿಯಂತೆ. ತೇನ ಏತದಪಿ ಉಕ್ತಂ ಯತ್ ಪರೀಕ್ಷಾ ಸಂಬದ್ಧಾನಾಂ ಅನಿಯಮಿತತಾನಾಂ ನಿವಾರಣಾಯ ಕಠೋರ ಪ್ರಾವಧಾನಯುಕ್ತಂ ನೂತನ ವಿಧೇಯಕಂ ಪ್ರಶಾಸನಂ ಅದ್ಯ ಸಂಸದಿ ಪ್ರಸ್ತೌತಿ.
2: हम पार्लियामेंट के अंदर कठोर कानूनों के प्रावधान के साथ नया कानून बनाने की दिशा में भी आगे बढ़ रहे हैं, लेकिन हमें भविष्य के लिए सोचना है. हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज्यादा टेक्नोलॉजी का उपयोग हो, इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन निलेकणी जी के नेतृत्व में एक हाई पावर टास्क फोर्स बनाने का निर्णय किया है जो एग्जामिनेशन रिफॉर्म की तरफ फोकस करेगा.
1: ಪ್ರಶಾಸನಂ ಅದ್ಯ ಲೋಕಸಭಾಯಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕಂ 20-26 ಇತಿ ಪ್ರಸ್ತುತಂ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಳೆದ 12 ವರ್ಷಗಳಲ್ಲಿ ಖಾದಿ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಒಟ್ಟು ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ದೇಶಬಾಂಧವರು ಖಾದಿ ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿನಂತಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಅವರು ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಂಡರು. ವೋಕಲ್ ಫಾರ್ ಲೋಕಲ್ ಧ್ಯೇಯದೊಂದಿಗೆ ಧಾರವಾಡದ ಯುವ ನವೋದ್ಯಮಿ ಅವನಿ ಚೇತನ್ ದೇಶಪಾಂಡೆ ವಸ್ತ್ರಕುಟಿ ಕೈಮಗ್ಗ ಹಾಗೂ ಖಾದಿ ವಸ್ತ್ರಭಂಡಾರ ಸ್ಥಾಪಿಸಿ ಉಡುಗೆ ಎಂಬ ಸ್ಥಳೀಯ ಬ್ರ್ಯಾಂಡ್ ಮೂಲಕ ಕರ್ನಾಟಕದ ಕೈಮಗ್ಗ ಖಾದಿ ಉತ್ಪನ್ನಗಳನ್ನು ಪಾಂಡಿಚೇರಿಯಲ್ಲೂ ಪ್ರಚುರಪಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುದ್ರಾ ಯೋಜನೆಯಿಂದ ಪ್ರೇರಿತರಾದ ಯುವ ನವೋದ್ಯಮಿ ಅವನಿ ಹಾಗೂ ಚೇತನ್ ದೇಶಪಾಂಡೆ ದಂಪತಿ ಕಳೆದ 2018 ಆಗಸ್ಟ್ 15ರಂದು ಧಾರವಾಡದಲ್ಲಿ ದೇಸಿ ಖಾದಿಯ ಕೈಮಗ್ಗ ಉತ್ಪನ್ನಗಳ ಮಳಿಗೆ ಆರಂಭಿಸಿ ಸ್ವಾವಲಂಬಿ ಉದ್ಯಮಿಗಳಾದರು. ತಮ್ಮ ವಸ್ತ್ರಕುಟಿಯಲ್ಲಿ 4 ಖಾದಿ ಹಾಗೂ ಕೈಮಗ್ಗ ನೇಕಾರರ 25

0: ಹೆಚ್ಚು ಕುಟುಂಬಗಳಿಗೆ ಉದ್ಯೋಗ ಹಾಗೂ ಯುವ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ನವೀನ ವಿನ್ಯಾಸದ ವಸ್ತ್ರಗಳನ್ನು ಸಿದ್ಧಪಡಿಸಿ ದೇಶ ವಿದೇಶಗಳಿಗೂ ಈಗ ರವಾನಿಸುತ್ತಿದ್ದಾರೆ. ಪ್ರಧಾನಮಂತ್ರಿಯವರ ಮನದ ಮಾತು ಪಾಂಡಿಚೇರಿಯಲ್ಲಿ ಆಲಿಸಿರುವ ಅವನಿ ಚೇತನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
1: ನಾನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಆಕಾಶವಾಣಿ ಮೂಲಕ ಆಲಿಸಿದೆ. ಆಗ ನನಗನ್ಸಿದ್ದೆಂದರೆ ದೇಶವು ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕರಕುಶಲತೆ, ಆಟೋಟಗಳ ಸ್ಪರ್ಧೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಿಂದ ಸಾಗುತ್ತಿದೆ. ಇದೇ ಕನಸನ್ನು ಇಟ್ಟುಕೊಂಡು ಚಿಕ್ಕದಾಗಿ ಕೈಮಗ್ಗ ಹಾಗೂ ಕರಕುಶಲ ಉಡುಪುಗಳಿಗೆ ಪ್ರೋತ್ಸಾಹ ನೀಡಲು ನಾವು ವಸ್ತ್ರಕುಟಿ ಎನ್ನುವ ಮಳಿಗೆಯನ್ನು ಆಗಸ್ಟ್ 15, 2018 8 ವರ್ಷದ ಹಿಂದೆ ಪ್ರಾರಂಭ ಮಾಡಿದೆವು. ನಮ್ಮ ಉತ್ತರ ಕರ್ನಾಟಕದ ನೇಕಾರರ ಕಡೆಯಿಂದ ಮತ್ತು ದೇಶದ ಇತರೆ ಭಾಗಗಳಾದ ಆಂಧ್ರಪ್ರದೇಶದ ಕಲಂಕಾರಿ ಬಟ್ಟೆ, ಇಕತ್ ಬಟ್ಟೆ, ಒಡಿಶಾದ ಸಂಬಲ್ಪುರಿ ಬಟ್ಟೆ, ಪಶ್ಚಿಮ ಬಂಗಾಳದ ನೇಕಾರರ ಕೈಮಗ್ಗದ ಬಟ್ಟೆ ಮತ್ತು ದೇಶದ ಇತರೆ ಭಾಗಗಳಿಂದ ಕೈಮಗ್ಗದ ಬಟ್ಟೆಗಳನ್ನು ತರಿಸಿ ನಾವು ಸಿದ್ಧ ಉಡುಪುಗಳನ್ನು ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದೇವೆ. ಈಗಿನ ಪೀಳಿಗೆಗೆ ಇಷ್ಟವಾಗುವಂತೆ ಆಧುನಿಕ ವಿನ್ಯಾಸಗಳನ್ನು ಮಾಡಿ ಹ್ಯಾಂಡ್ಬ್ಲಾಕ್ ಪ್ರಿಂಟಿಂಗ್ ಹಾಗೂ ಕಸೂತಿ ಕಲೆಯ ಪರಿಚಯವನ್ನು ಮಾಡುತ್ತಿದ್ದೇವೆ. ನೇಕಾರರ ಕುಟುಂಬಗಳು, ಕರಕುಶಲ ಕಾರ್ಯಕರ್ತರು ಮತ್ತು ನಮ್ಮೊಂದಿಗೆ ಕೆಲಸ ಮಾಡುವ ಅನೇಕ ಕುಟುಂಬಗಳು ನಮ್ಮ ಕೈ ಜೋಡಿಸುತ್ತಿದ್ದಾರೆ. ಸ್ಥಳೀಯರಿಗೆ ಧ್ವನಿಯಾಗುವ ಮೂಲಕ ನಾವೆಲ್ಲರೂ ಖಾದಿ ಮತ್ತು ಕೈಮಗ್ಗದ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋಣ. ಧನ್ಯವಾದಗಳು.
2: ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಡೆಸುವ ಪರೀಕ್ಷೆಗಳಲ್ಲಿ ಕೈಗೊಳ್ಳಬೇಕಾದ ಸುಧಾರಣಾ ಕ್ರಮಗಳ ಕುರಿತು ಶಿಫಾರಸು ಮಾಡಲು ಆಧಾರ್ ಶಿಲ್ಪಿ ಎಂದೇ ಹೆಸರಾದ ಕನ್ನಡಿಗ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ ನೇತೃತ್ವದ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಪ್ರಕಟಿಸಿದ್ದಾರೆ. ಈ ಮಧ್ಯೆ ಕೇಂದ್ರದ ನೂತನ ಶಿಕ್ಷಣ ಖಾತೆ ಸಚಿವರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸಲು ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಬಾಕಿ ಹಾಗೂ ವಿಳಂಬವಾಗಿರುವ ರಾಜ್ಯದ ಯೋಜನೆಗಳು ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಇಂದು ಸಂಜೆ 6:30 ವಿಶೇಷ ಸಭೆ ನಡೆಸಲಿದ್ದಾರೆ. ರಾಜ್ಯದ ಎಲ್ಲ ಸಂಸದರು, ರಾಜ್ಯಸಭೆ ಸದಸ್ಯರು ಪಾಲ್ಗೊಳ್ಳಲಿದ್ದು ಬಳಿಕ ಪ್ರಧಾನಮಂತ್ರಿಯವರ ಬಳಿ ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಟಿಜಿ ಉಪಾಧ್ಯಾಯ ಅವರು ಇಂದಿನಿಂದ ಹೊಸದಿಲ್ಲಿಯ ತ್ಯಾಗರಾಜ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಸಹಾಯಕ ರೆಫರಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಹಲವಾರು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಟೇಬಲ್ ಟೆನಿಸ್ ಟೂರ್ನಿಗಳಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿರುವ ಟಿಜಿ ಉಪಾಧ್ಯಾಯ ಅವರನ್ನು ಕರ್ನಾಟಕ ಟೇಬಲ್ ಟೆನಿಸ್ ಸಂಸ್ಥೆ ನಾಮನಿರ್ದೇಶನ ಮಾಡಿದೆ. ಪ್ರದೇಶ ಸಮಾಚಾರಕ್ಕಾಗಿ ಟಿಜಿ ಉಪಾಧ್ಯಾಯ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
6: ನನ್ನನ್ನು ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ತಿಂಗಳ 27 ಆಗಸ್ಟ್ 2 ನಡೆಯಲು ಅಸಿಸ್ಟೆಂಟ್ ರೆಫರಿ ಅಂತ ನಾಮಿನೇಟ್ ಮಾಡಿದ್ದಾರೆ. ನನಗೆ ಹೆಮ್ಮೆಯ ವಿಷಯ. 7 ನಡೆಯಲು ಈ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 35 ಹೆಚ್ಚು ದೇಶಗಳು ಪಾರ್ಟಿಸಿಪೆಂಟ್ಸ್, ಎಸ್ಪೆಷಲಿ ಟಾಪ್ ಪ್ಲೇಯರ್ಸ್ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಸ್ಕಾಟ್ಲೆಂಡ್, ಸೌತ್ ಆಫ್ರಿಕಾ, ಸಿಂಗಾಪುರ್, ಮಲೇಷಿಯಾ, ಇಂಡಿಯಾ ಭಾಗವಹಿಸುತ್ತಾರೆ. ಈ ಕ್ರೀಡಾಕೂಟದಲ್ಲಿ 7 ಕ್ಯಾಟಗರಿ ಕಾಂಪಿಟೇಷನ್ ಆಗ್ತದೆ. 1,000 ಹೆಚ್ಚು ಪಾರ್ಟಿಸಿಪೆಂಟ್ಸ್ ಅಂದ್ರೆ ಪ್ಲೇಯರ್ಸ್, ಕೋಚಸ್, ಮ್ಯಾನೇಜರ್ಸ್, ಮೆಂಟರ್ಸ್, ಡೆಲಿಗೇಟ್ಸ್ ಎಲ್ಲ ಸೇರಿ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳುವರು. ನಮ್ಮಲ್ಲಿಂದ ಯಶಸ್ವಿನಿ ಗೋರ್ಪಡೆ ಕರ್ನಾಟಕದಿಂದ ಒಂದು ಒಳ್ಳೆ ಪ್ಲೇಯರು, ಅವರು ಕೂಡ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಫಸ್ಟ್ ಟೈಮ್ 1987 ವರ್ಲ್ಡ್ ಚಾಂಪಿಯನ್ಶಿಪ್ ಡೆಲ್ಲಿ ಒಳಗೆ ಅಂಪೈರ್ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗಿಂದ ಸುಮಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ರೆಫ್ರಿ ಅಂತಲೂ ಕೆಲಸ ಮಾಡಿದ್ದೇನೆ. 2010 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಕೂಡ ಟೇಬಲ್ ಟೆನಿಸ್ ನಲ್ಲಿ ಅಸಿಸ್ಟೆಂಟ್ ರೆಫರಿ ಆಗಿ ಕೆಲಸ ಮಾಡಿದ್ದೆ.

ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಅಂದಿನ ಕೇಂದ್ರ ಗೃಹ ಖಾತೆ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ದೂರದೃಷ್ಟಿಯ ಫಲವಾಗಿ ಭಾರತ ಒಕ್ಕೂಟದ ಪ್ರಮುಖ ಕೇಂದ್ರ ಪೊಲೀಸ್ ಪಡೆಯಾಗಿ ಆಂತರಿಕ ಭದ್ರತೆ ಕಾಪಾಡುವ ನಿರ್ಣಾಯಕ ಹೊಣೆ ಹೊತ್ತ ಪಡೆ ಸಿದ್ಧವಾಯಿತು. ಜುಲೈ 27, 1939 ದೇಶಿ ಸಂಸ್ಥಾನಗಳಲ್ಲಿ ಹೆಚ್ಚುತ್ತಿದ್ದ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಅಶಾಂತಿಗೆ ಪ್ರತಿಕ್ರಿಯೆಯಾಗಿ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಹೆಸರಿನಲ್ಲಿ ಆರಂಭಗೊಂಡ ಈ ಪಡೆ ಕಾಲಕ್ರಮೇಣ ದೇಶದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕೇಂದ್ರ ಅರೆಸೇನಾ ಪಡೆಗಳಲ್ಲಿ ಒಂದಾಗಿ ರೂಪುಗೊಂಡಿದೆ. ಶಿವಮೊಗ್ಗ ಕ್ಷೇತ್ರದ ಮಾಜಿ ಶಾಸಕ ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ಎಂ ಚಂದ್ರಶೇಖರಪ್ಪ ನಿಧನರಾಗಿದ್ದಾರೆ. ಅವರಿಗೆ 78 ವರ್ಷ ವಯಸ್ಸಾಗಿತ್ತು. ಶಾಸಕರಾಗಿ ಹಾಗೂ ರಾಜ್ಯ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ.

0: ಕಾಂಗ್ರೆಸ್ ಹಿರಿಯ ಮುಖಂಡ ಎಚ್ಎಂ ಚಂದ್ರಶೇಖರಪ್ಪ ನಿಧನರಾಗಿದ್ದಾರೆ. ಅವರಿಗೆ 78 ವರ್ಷ ವಯಸ್ಸಾಗಿತ್ತು. ಶಾಸಕರಾಗಿ ಹಾಗೂ ರಾಜ್ಯ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪಶು ವೈದ್ಯಾಧಿಕಾರಿಗಳ 400 ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮದ ಆರೋಪಗಳ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದ್ದು, ಆರೋಪಗಳ ವಿಚಾರಣೆ ನಡೆಸಲು 4 ಸದಸ್ಯರನ್ನು ಒಳಗೊಂಡ ಉಪಸಮಿತಿ ರಚಿಸಿ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಕಾರ್ಯದರ್ಶಿ ಕೆ ಜ್ಯೋತಿ ಆದೇಶಿಸಿದ್ದಾರೆ. ವಿಜಯಪುರದ ಆದಿಲ್ಶಾಹಿ ಕಾಲದ ಐತಿಹಾಸಿಕ ಮಮದಾಪುರ ಕೆರೆ ಕರ್ನಾಟಕದ 3ನೇ ಅತಿದೊಡ್ಡ ಕೆರೆಯಾಗಿದ್ದು, ಕೆರೆಗೆ ಮತ್ತೆ ಜೀವಕಳೆ ಬಂದಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಮಮದಾಪುರ ಕೆರೆ ಸುತ್ತಮುತ್ತಲಿನ 32 ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ವಿಜಯಪುರ ಜಿಲ್ಲೆಯ ಬಹುಭಾಗದಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸಲು ಮಹತ್ವದ ಪಾತ್ರ ವಹಿಸುತ್ತಿದೆ, ವಿಜಯಪುರ ಜನತೆಯ ಜೀವನಾಡಿಯಾಗಿದೆ ಎಂದಿದ್ದಾರೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅವರಿಗೆ ಅಮೆರಿಕದ ಮಲ್ಟಿ ಎಥ್ನಿಕ್ ಕಮಿಷನ್ ಪ್ರತಿಷ್ಠಿತ ಗ್ಲೋಬಲ್ ಸಿವಿಕ್ಸ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಶಿಕಾಗೋದಲ್ಲಿ ನೀಡಿ ಗೌರವಿಸಿತು. ಸಾರ್ವಜನಿಕ ಸೇವೆ, ಆರೋಗ್ಯ ಹಾಗೂ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಖಾದರ್ ಅವರು ಸಲ್ಲಿಸಿದ ಅನುಪಮ ಸೇವೆಗಾಗಿ ಈ ಪುರಸ್ಕಾರ ನೀಡಿ ಗೌರವಿಸಿದ್ದಾಗಿ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಕೋಲಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಪರಿಚಯಿಸುವ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ ಹಾಗೂ 1000 ಆಸನಗಳ ಸಭಾಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ವಿಧಾನ ಪರಿಷತ್ ಶಾಸಕ ಎಂಎಲ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ.
2: ಕಾರ್ಯಕ್ರಮ ಸರಣಿ
3: ನೆನಪಾಗಿ ಕಾಡ್ತಾವ ಹಾಡು.
2: ಪರಿಕಲ್ಪನೆ ಹಾಗೂ ಸಂಯೋಜನೆ ಸಿಯು ಬೆಳಕ್ಕೆ. ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್.
3: ನಮಸ್ಕಾರ ಕೇಳುಗ್ರೆ. ಜಿನು ಜಿನುಗೋ ಮಳೆಯೊಂದಿಗೆ ಗುಣುಗುಣಿಸೋ ಹಾಡುಗಳು, ಮನತಣಿಸೋ ಮಾತುಗಳೊಂದಿಗೆ ಎದೆ ತುಂಬೋ ಹಾಡುಗಳು, ಗುಣುಗುಣಿಸೋ ಮನತಣಿಸೋ ಈ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ
4: ನೆನಪಾಗಿ ಕಾಡ್ತಾವ ಹಾಡು.
5: ಶ್ರೋತೃಗಳೇ, ಈಗಾಗಲೇ ಈ ಕಾರ್ಯಕ್ರಮ ಸರಣಿಯ 20 ಕಂತುಗಳು ಪ್ರಸಾರ ಆಗ್ಯಾವ.
3: ಅವುಗಳ ಬಗೆಗಿನ ನಿಮ್ಮ ಅನಿಸಿಕೆಗಳಿಗೆ ಸದಾ ಸ್ವಾಗತ. ಕೇಂದ್ರ ನಿರ್ದೇಶಕರು ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ 580008 ಈ ವಿಳಾಸದಲ್ಲಿ ನಿಮ್ಮ ಪತ್ರಗಳ ನಿರೀಕ್ಷೆ. ಪ್ರಿಯ ಶ್ರೋತೃಗಳೇ, ಎಲ್ಲೆಲ್ಲೂ ಮಳೆಯ ಆರ್ಭಟ, ಅದರಲ್ಲೂ ಪ್ರಕೃತಿಯ ಸವಿನೋಟ, ಇಲ್ಲೂ ಶಬ್ದ ನಾದದ ಚೆಲ್ಲಾಟ, ನೋಡಲು ಕೇಳಲು ಯಾರಿಗಿಲ್ಲ ಇಷ್ಟ.

0: ಇದು ಶಬ್ದ ಗಾರುಡಿಗ ಕಲಸಿಟ್ಟ ಸವಿ ಹೂರಣ, ಅದಕ್ಕ ನಾದ ದುಡುಗೆಯ ಒಪ್ಪ ಓರಣ. ಆಸ್ವಾದಿಸಿ ಶ್ರೋತೃಗಳೇ, ನಿಮಗಾಗಿ ಮುಡಿಪಾಗಿಟ್ಟ ಈ ರಸ ಸಿಂಚನ.
1: ಮಳೆಬಾರು

0: ಕನ್ನಡವು ಕನ್ನಡವ ಕನ್ನಡಿಸುತ್ತಿರಲಿ ಅನ್ನೋ ಸಂಕಲ್ಪದೊಂದಿಗೆ ವಿಶ್ವದೊಳ ನುಡಿಯಾಗಿ ಕನ್ನಡಿಸುವ ಭವ್ಯ ಕೈಂಕರ್ಯದೊಳಗ ದಿವ್ಯ ಸಾಧನೆ ಮಾಡಿದ ಕಾವ್ಯಋಷಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ನಿಸರ್ಗ ರಮ್ಯತೆಯ ಸಾಧನಕೇರಿಯ ಮಲೆನಾಡ ಸರಗಿನ ಧಾರಾನಗರಿಯ ಕನ್ನಡ ನವೋದಯದ ಅಗ್ರ ಪಂಕ್ತಿಯ ವರಕವಿ ಬೇಂದ್ರೆ ಈ ಭುವನದ ಭಾಗ್ಯ. ಕವಿವರ್ಯರ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕುಂತೇವೋ ಅನ್ನೋ ಆಡು ಮಾತಿನ ಕಾವ್ಯ ಪಾಕದೊಳಗ ಸರಿಗಮಗಳ ಸಕ್ಕರೆಯ ಪಾಕವನ್ನ ಬೆರೆಸಿದವರು ಎಚ್ ಕೆ ನಾರಾಯಣ ಅನ್ನೋ ಪ್ರಸಿದ್ಧ ಸಂಗೀತ ಸಂಯೋಜಕರು. ಕಾವ್ಯ ಪಾಕ ಸರಿಗಮಗಳ ಪಾಕ ಎರಡನ್ನೂ ಸಮನಾಗಿ ಅರಗಿಸಿಕೊಂಡು ಕೇಳುಗರೆಡೆಗೆ ಹಾಡು ಅನ್ನೋ ರಸ ಪಾಕವನ್ನ ಹರಿಸಿದವರು ಈ ನಾಡಿನ ಖ್ಯಾತ ಗಾಯಕಿ ಶ್ರೀಮತಿ ಬಿ ಆರ್ ಛಾಯಾ.
1: ಈ ಹಾಡು ನನ್ಗೆ ಅನೇಕ ಕಾರಣಗಳಿಂದ ತುಂಬಾನೇ ಇಷ್ಟ. ಏಕೆಂದ್ರೆ ಮೊದಲನೇದಾಗಿ ಈ ಹಾಡನ್ನ ಬರ್ದಿರುವಂತವ್ರು ನನ್ನ ನೆಚ್ಚಿನ ಕವಿ ಬೇಂದ್ರೆ ಅವರು, ಹಾಗೆ ಇದನ್ನ ಸಂಗೀತ ನಿರ್ದೇಶನ ಮಾಡಿರುವಂತವ್ರು ನನಗೆ ಭಾವಗೀತೆನಲ್ಲಿ ಜೀವ ಕೊಟ್ರು ಅಂತಾನೆ ಹೇಳ್ಬೋದು, ಶ್ರೀ ಎಚ್ ಕೆ ನಾರಾಯಣ ಅವರು. ಯಾವಾಗ ಮಳೆ ಬಂದ್ರೂ ನಾಪ್ಕ ಬರುತ್ತೆ. ನನ್ಗೆ ಈ ಹಾಡು ನಮ್ಮ ಮೊದಲನೇದಾಗ ಹಾಡಿದ್ದು ಧಾರವಾಡ ಆಕಾಶವಾಣಿನಲ್ಲಿ. ನಾವೊಂದು ಐದಾರು ಜನ ಗಾಯಕಿಯರು, ಎಲ್ಲ ಒಂದು ಐದಾರು ಜನ ಮ್ಯೂಸಿಕ್ ಡೈರೆಕ್ಟರ್ಸ್, ಎಲ್ಲಾರು ಧಾರವಾಡ ಆಕಾಶವಾಣಿನಲ್ಲಿ ಸಂಗೀತ ಕಾರ್ಯಕ್ರಮ ಒಂದು ಹಾಡಿ ರೆಕಾರ್ಡ್ ಮಾಡಿ ಆಮೇಲೆ ಸಾಯಂಕಾಲ ಲೈವ್ ಪ್ರೋಗ್ರಾಮ್ ಅಂತ ಹೇಳಿದ್ರು. ಆಗ ಅಲ್ಲಿ ಹೋದ್ಮೇಲೆ ಆಕ್ಚುಲಿ ನನ್ಗೆ ಬೇರೆ ಹಾಡು ಹೇಳ್ಕೊಟ್ಟಿದ್ರು ನಾರಾಯಣ್ ಸರ್. ಆಮೇಲೆ ಸಡನ್ ಆಗಿ ಕವಿ ಬೇಂದ್ರೆ ಅವ್ರದನ್ನೇ ಹಾಡ್ಬಿಡು ನೀನು, ಮಳೆ ಬರುವ ಕಾಲಕ್ಕ ಹೇಳ್ಕೊಡ್ತೀನಿ ಅಂತ ಹೇಳಿ ಅಲ್ಲೇ ಹೇಳ್ಕೊಟ್ರು. ಅದು ಅಲ್ಲಿ ನಿಲಯದ ಕಲಾವಿದ್ರು ಧಾರವಾಡದಲ್ಲಿ ಇರುವಂತವ್ರು ತುಂಬಾ ಚೆನ್ನಾಗಿ ನುಡ್ಸಿದ್ರು ಆ ಹಾಡ್ಗೆ. ಅವಾಗ ಹಾಡ್ದೆ ಅದೇನ್ ಕಾಕತಾರೆಯ ಗೊತ್ತಿಲ್ಲ, ಅವತ್ ಸಾಯಂಕಾಲ ಪ್ರೋಗ್ರಾಮ್ ಅಲ್ಲಿ ಶುರು ಆಗ್ಬೇಕು, ಅವಾಗ ಒಂಚೂರು ಒಂದ್ ನಾಲ್ಕೈದು ಮಳೆ ಹನಿ ಆಯ್ತು. ಅವಾಗ ನಾವೆಲ್ಲ ತಮಾಷೆ ಮಾಡ್ಕೊಂಡು, ನೋಡು ನೀನ್ ಹಾಡ್ದಿಯಲ್ಲ ಆಗ್ಲೇ ಮಳೆ ಒಂದೆರಡು ಹನಿ ಬಿತ್ತು ನೋಡು ಅಂತ. ಅದೆಲ್ಲ ತುಂಬಾ ನೆನಪು ಬರುತ್ತೆ. ಮತ್ತೆ ಇನ್ನೊಂದ್ ಖುಷಿ ಅಂದ್ರೆ ಈ ಹಾಡು ಧಾರವಾಡದಲ್ಲೇ ಫಸ್ಟ್ ಹಾಡಿದ್ದು ನಾನು ಅವಾಗ. ಇದೆಲ್ಲ ಎಷ್ಟೋ ಜನ ಹಾಡ್ ಕೇಳ್ಬಿಟ್ಟು ಮಳೆನಲ್ಲೇನೆ ಇನ್ನೊಂದ್ಸತಿ ಹಾಡಿ ಇನ್ನೊಂದ್ಸತಿ ಹಾಡಿ ಅಂತ ಹೇಳಿದ್ದು ಉಂಟು. ನನ್ಗೆ ಆ ಹಾಡ್ ಸಿಕ್ಕಿದ್ದು ತುಂಬಾನೇ ಒಂದ್ ದೊಡ್ಡ ಅದೃಷ್ಟ. ಈ ಹಾಡು ನನ್ಗೆ ನಾರಾಯಣ್ ಸರ್ ಹೇಳ್ಕೊಟ್ಟಾಗ ಮರಿಗೂ

ಮರಗಿಡಗಳನ್ನು ಎಳೆವಾಗ ಸಣ್ಣ ಸಣ್ಣ ಸಂಗತಿಗಳು ಈ ಹಾಡಿನಲ್ಲಿದೆ. ಅದರಲ್ಲಿ ಹೆಚ್ ಕೆ ನಾರಾಯಣ ಅವ್ರ ಬಗ್ಗೆ ಹೇಳಕ್ಕೆ ನಾನು ತುಂಬಾ ಚಿಕ್ಕವಳಾಗ್ತೀನಿ. ಎಷ್ಟು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು, ಮತ್ತೆ ಹೇಳ್ಕೊಡುವ ರೀತಿ. ಇಳೆಯೊಡನೆ ಝಳಕ ಮಾಡೋಣ ನಾವೂನು, ಅದೆಲ್ಲ ಟಚ್ ನಾವೂನು ಅಂದ್ರೆ ಬಿಡ್ತಾನೆ ಇರ್ಲಿಲ್ಲ ಅವರು. ನಾವೂನು ಮೋಡಗಳ ಆಟ ನೋಡೋಣ, ಕೆಲವು ಸಂಗತಿಗಳೆಲ್ಲ ತುಂಬಾ ಪರ್ಟಿಕ್ಯುಲರ್ ಇದ್ರು ಅವರು, ತುಂಬಾ ಗ್ರೇಟ್.

0: ಧಾರವಾಡದ ಶಿಲೆಯು ನಮ್ಮ ಶಾಲಿ ಗ್ರಾಮ, ಮಾವು ಮಲ್ಲಿಗೆ ಚಿಗುರು ನಮ್ಮ ತುಳಸಿ ಅಂತ ಹೇಳ್ತಾ ಧಾರವಾಡದ ಮಣ್ಣಿನೊಳಗ ಅರಳಿ ನಿಂತ, ಜಗದ್ವ್ಯಾಪಿಯಾಗಿ ಬೆಳೆದು ನಿಂತ ಅದ್ಭುತ ಕವಿ ಅಂಬಿಕಾತನಯ ದತ್ತ. ವರಕವಿಯ ಈ ಹಾಡು ಮನಮಿಡಿದ ರೀತಿಯನ್ನ ವರ್ಣಿಸಿದ್ರು ವಿಮರ್ಶಕ ಡಾಕ್ಟರ್ ಜಿಎಂ ಹೆಗಡೆ.
1: ಇದು ಎಷ್ಟೊಂದು ಲಯಬದ್ಧವಾಗಿ ಶುಶ್ರಾವ್ಯವಾಗಿ ಯಾರ್ ಛಾಯಾ ಅವರು ಅದನ್ನ ಹಾಡಿದ್ರು, ಅದು ನಮಗೆ ಅತ್ಯಂತ ಆನಂದವನ್ನು ಉಂಟು ಮಾಡತಕ್ಕಂತ ವಿಷಯ. ಈ ಹಾಡಿನಲ್ಲಿ ಮಳೆಗಾಲದ ವೈಭವವನ್ನ ಬಹಳ ಸೊಗಸಾಗಿ ಅದನ್ನ ವರ್ಣಿಸಿದ್ದಾರೆ. ಕವಿ ಏನು ಕಾವ್ಯದಲ್ಲಿ ತಂದಿದ್ದಾರೆ ಅದನ್ನ ರಾಗಬದ್ಧವಾಗಿ ಲಯಬದ್ಧವಾಗಿ ಜಾನಪದ ಸತ್ವದೊಂದಿಗೆ ಹಾಡನ್ನ ಕೇಳಿದಾಗ ನಮ್ಮನ್ನು ಇವಾಗಲೂ ಮನಸ್ಸಿಗೆ ಉಲ್ಲಾಸ ಉಂಟಾಗ್ತದೆ. ಇಂಥ ಹಾಡುಗಳು ಮತ್ತೆ ಮತ್ತೆ ಬೇಕು ಅಂತ ಅನಿಸ್ತದೆ. ಕವಿ ಬೇಂದ್ರೆಯವರ ಆಶಯದಂತೆ ಈ ಹಾಡು ನಮ್ಮ ಮನಸ್ಸನ್ನ ರಂಜಿಸ್ತಾ ಇದೆ. ಕರ್ನಾಟಕದ ಜನ ವರಕವಿ ಬೇಂದ್ರೆಯವರ ಹಾಡಿನಿಂದ ಆನಂದ ಪಡುತ್ತಿದ್ದಾರೆ. ಹಾಗೆ ಸರ್ವನನ್ನ ತಮ್ಮತ್ರ ಆಕರ್ಷಣೆ ಮಾಡತಕ್ಕಂತ ಹಾಡು ಮಳೆ ಬರುವ ಕಾಲಕ್ಕೆ ಒಳಗೆ ಹಾಕ ಕೂತೇವ ಅಂತದ್ದು ಸರದಿನ ಮನಸ್ಸಿನಲ್ಲಿ ನಿಶ್ಚಿತವಾಗಿಯೂ ಆನಂದ ಉಂಟು ಮಾಡ್ತದೆ. ಜಾನಪದ ಲಯ, ಗತ್ತುಗಾರಿಕೆ ಇದೆಲ್ಲ ಹಾಡಿದಂತ ಇದ್ಯಾ ಛಾಯಾ ಅವರ ಹಾಡು ನನಗೆ ತುಂಬಾ ಪ್ರಿಯವಾಗಿದೆ.

0: ಕನ್ನಡದ ಸುವಿಖ್ಯಾತ ಕವಿ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರ,
1: ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕುಂತೀವೋ ಕವಿತೆಯಲ್ಲಿ ಬೇಂದ್ರೆ ಭಾವಾವಿಷ್ಕಾರದ ಪರಾಕಾಷ್ಠೆ ಮುಟ್ಟುತ್ತಾರೆ. ಈ ಕವಿತೆಯಲ್ಲಿ ಇರೋವು ಸಾಮಾನ್ಯ ಶಬ್ದಗಳು, ಜನ ಬಳಸೋ ಮಾತುಗಳು, ಆದರೆ ಅವುಗಳ ಶ್ರುತಿ ಸಂಬದ್ಧ ನಡಿಗೆಯಿಂದ, ಸಹಜ ಸರಳತೆಯಿಂದ ಅವು ಅತ್ಯುತ್ತಮ ಕಾವ್ಯದ ರಸನಿರ್ಭರತೆಯನ್ನ ಪಡಿತವೆ.

0: ಹೊಸಗನ್ನಡದ ಒರಟುಗಲ್ಲನ್ನು ಕಡೆದು ಅದಕ್ಕ ಸುಂದರ ರೂಪ ಕೊಟ್ಟಾಗ, ಅದಕ್ಕ ಸವಿ ಸ್ವರಗಳು ಸೇರಿಕೊಂಡಾಗ ಚೆಲುವಿನ ವೈವಿಧ್ಯದ ಸೊಬಗು ಸಿದ್ಧವಾಗಿ ನಿಲ್ತದ. ಇಂಥ ಆಡು ಮಾತಿನ ಲಾಸ್ಯ, ಭಾವಲಯಗಳ ಸಾಮರಸ್ಯ, ಮನದಾಳಕ್ಕ ಇಳಿದ ಭಾವಾವೇಶ ಬಣ್ಣಿಸಿದ್ರು ಸಂಗೀತ ಪ್ರೇಮಿ ಬೆಂಗಳೂರಿನ ಶ್ರೀಮತಿ ಎಚ್ ಆರ್ ವೆಂಕಟಲಕ್ಷ್ಮಿ.
1: ಮಳೆ ಬರುವ ಕಾಲಕ್ಕ ಒಳಗಾಕ ಕುಂತೇವೋ, ಈ ಗೀತೆ ಧಾರವಾಡದ ಭಾಷೆಯಲ್ಲಿನ ಬೇಂದ್ರೆಯವರ ಅನುಪಮ ಸಾಹಿತ್ಯಕ್ಕೆ ಎಚ್ ಕೆ ನಾರಾಯಣರವರ ಉತ್ತಮ ಸಂಗೀತ ಇದೆ. ಇದನ್ನ ಬಿ ಆರ್ ಛಾಯ ಅವರು ಅವರ ಮಾಧುರ್ಯದ ಧ್ವನಿಯಲ್ಲಿ ಕೇಳೋದೇ ಒಂದು ನಮ್ಗೆಲ್ರಿಗೂ ಬಹಳ ಸಂತೋಷದ ವಿಷಯ ಮತ್ತು ಆನಂದ. ಧಾರವಾಡದ ಭಾಷೆ ಮನಸ್ಸಿಗೆ ತಲುಪೋ ಭಾಷೆ, ಎಲ್ರಿಗೂ ಗೊತ್ತಿದ್ದ ಹಾಗೆ ಜನರಿಗೆ ಸರಳವಾಗಿ ತಲುಪೋ ಈ ಸಂಗೀತ ಸಂಯೋಜನೆ ಕೂಡ ಬಹಳ ಆಕರ್ಷಕವಾಗಿದೆ. ಈ ಹಾಡು ನನಗೂ ಪ್ರೀತಿ. ಬರೋ ಒಂದೊಂದು ಪದಗಳು ಕೂಡ ಬೇಂದ್ರೆಯವರು ಬಹಳ ಮನಸ್ಸು ಮುಟ್ಟೋ ಹಾಗೆ ಬರೆದಿದ್ದಾರೆ. ಹಾಗೆ ಬಿ ಆರ್ ಛಾಯ ಅವರು ಕೂಡ ಬಹಳ ಮಾಧುರ್ಯದಿಂದ ಈ ಗೀತೆ ನಮ್ಮ ಇಡೀ ಜನತೆಗೆ ತಲುಪಿಸಿದ್ದಾರೆ. ಮಳೆಗಾಲಕ್ಕೂ ಈ ಹಾಡಿಗೂ ಅವರ ಧ್ವನಿಗೂ ಮತ್ತೆ ಸಾಹಿತ್ಯ ಸಂಗೀತ ಎಲ್ಲ ಬಹಳ ಸುಂದರವಾಗಿ ಮುಡಿ ಬಂದಿದೆ.

ವರಕವಿಯ ಸರಳ ಶಬ್ದಗಳ ಆಡು ಮಾತಿನ ಶೈಲಿ, ಎಚ್ ಕೆ ನಾರಾಯಣರ ಸುಸ್ವರ ಪರಿಧಿಯೊಳು ಸೇರಿ ಬಿಆರ್ ಛಾಯಾ ಅವರ ಸುಶ್ರಾವ್ಯ ದನಿಯೂ ಅದಕ್ಕೆ ಜೊತೆಗೂಡಿ ರಸಿಕ ರಂಗಳದಲ್ಲಿ ಮಾಡಿತ್ತು ಅಪಾರ ಮೂಡಿ. ಅದಕ್ಕ ವರಕವಿಯ ಈ ಹಾಡು ಮತ್ತ ಮತ್ತ ಕೇಳೋಣ, ನಾವೂನು ಮಳೆಯ ಹಾಡಿನ ರಸ ಸ್ವಾದನ ಮಾಡೋಣ.

0: ಆಶ್ರೋತೃಗಳೇ, ಆತುರವ ಕೊನೆಗೊಳಿಸಲು, ಕಾತುರವ ಹೆಚ್ಚಿಸಲು, ಗಾನ ಮಾಧುರ್ಯದಿಂದ ಸಂತೈಸಲು, ಮನವ ಮುದಗೊಳಿಸಲು ಬರಲಿದೆ ನೆನಪಾಗಿ ಕಾಡೋ ಹಾಡು. ಮತ್ತ ಮುಂದಿನ ವಾರ ನಮಸ್ಕಾರ. ನೆನಪಾಗಿ ಕಾಡ್ತಾವ ಹಾಡು
1: ಕಾರ್ಯಕ್ರಮ ಕೇಳಿದರೆ ಪರಿಕಲ್ಪನೆ ಮತ್ತು ಸಂಯೋಜನೆ ಸಿಯು ಬೆಳ್ಳಕ್ಕಿ, ನಿರೂಪಣೆ ಹಾಗೂ ಪ್ರಸ್ತುತಿ ಮಾಯಾರಾಮನ್.
0: ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ನೆನಪಾಗಿ ಕಾಡ್ತಾವ ಹಾಡು. ಆಕಾಶವಾಣಿ ಧಾರವಾಡ, ಈಗ ಸಮಯ 7:30:26.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
3: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
2: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ NEFT ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ IFSC ಕೋಡ್, IPOS 0000 DOP ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
3: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ UPI ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
2: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
5: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಐಸ್ ಕ್ರೀಂ ಬೇಕೇ ಐಸ್ ಕ್ರೀಂ, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ. ಮಹಿಳೆಯರ 48 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ ಚಾನುಗೆ ಸ್ವರ್ಣ. ಟಿ20 ಕ್ರಿಕೆಟ್. ಜಿಂಬಾಬ್ವೆ ವಿರುದ್ದ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತು. ದೇಶದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆ ತರಲು ತಂತ್ರಜ್ಞಾನ ತಜ್ಞ ನಂದ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ, ಪರೀಕ್ಷಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವತ್ತ ಕಾರ್ಯಪಡೆ ಗಮನಹರಿಸಲಿದ್ದು, ಅದರ ಶಿಫಾರಸುಗಳ ಆಧಾರದ ಮೇಲೆ ಮುಂದಿನ ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸಲು ಶೀಘ್ರವೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೇಶದ ಪರೀಕ್ಷಾ ವ್ಯವಸ್ಥೆ ವಿಶ್ವಾಸಾರ್ಹ, ಪಾರದರ್ಶಕ ಹಾಗೂ ತಂತ್ರಜ್ಞಾನದ ಗರಿಷ್ಠ ಬಳಕೆಯನ್ನು ಒಳಗೊಂಡಿರಬೇಕು ಎಂದರು. ಕಾರ್ಯಪಡೆಯಲ್ಲಿ ಗುಪ್ತಚರ ದಳದ ಮಾಜಿ ನಿರ್ದೇಶಕ ತಪಂಡೇಕ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್, ಐಐಟಿ ಚೆನ್ನೈನ ನಿರ್ದೇಶಕ ವಿ ಕಾಮಕೋಟಿ, ಮಾಜಿ ಶಿಕ್ಷಣ ಕಾರ್ಯದರ್ಶಿ ಅನಿತಾ ಕಾರ್ವಾಲ್ ಹಾಗೂ ವ್ಯವಸ್ಥಾಪನಾ ತಜ್ಞ ಅಮೃತ್ ಲಾಲ್ ಮೀನಾ ಸದಸ್ಯರಾಗಿದ್ದಾರೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ಕಾನೂನು ನಿಯಮಗಳನ್ನು ಒಳಗೊಂಡ ಹೊಸ ಮಸೂದೆಯನ್ನು ಇಂದು ಸಂಸತ್ತಿನಲ್ಲಿ ಮಂಡಿಸಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಾವಿತ್ರ್ಯ ಕಾಪಾಡುವುದು ಹಾಗೂ ಕೋಟ್ಯಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವುದು ಸರ್ಕಾರದ ಬದ್ದತೆಯಾಗಿದೆ ಎಂದು ಅವರು ಪುನರುಚ್ಚರಿಸಿದರು. ಹೊಸ ತಲೆಮಾರಿನ ಭವಿಷ್ಯವನ್ನು ರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ನಿರಂತರ ಸುಧಾರಣೆಯ ತತ್ವವನ್ನು ಅನುಸರಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣ

0: ಅವರು ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ ದೇಶದ ಪರೀಕ್ಷಾ ವ್ಯವಸ್ಥೆಯ ಪಾವಿತ್ರ್ಯಕ್ಕೆ ಧಕ್ಕೆ ಉಂಟಾಗದಂತೆ ನೋಡಿಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತಿದ್ದು ಹಾಗೂ ಇಂತಹ ಅಪರಾಧ ಎಸಗಲು ಯಾರೂ ಧೈರ್ಯ ಮಾಡದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿಕಸಿತ ಭಾರತ ನಿರ್ಮಿಸುವಲ್ಲಿ ದೇಶದ ಯುವಕರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಯುವಕರು ಅಭಿವೃದ್ದಿ ಹೊಂದಿದ ಭಾರತದ ಹಿಂದಿನ ಪ್ರೇರಕ ಶಕ್ತಿ ಮಾತ್ರವಲ್ಲದೆ ಅದರ ಅತಿದೊಡ್ಡ ಫಲಾನುಭವಿಗಳು ಕೂಡ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026ರಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400ಕ್ಕೂ ಹೆಚ್ಚು ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ದಿ ಪ್ರಕ್ರಿಯೆಯಿಂದ ಹೊರಗುಳಿದವರಿಗೆ ಆದ್ಯತೆ ನೀಡಲು ಹಾಗೂ ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು. ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ನಡೆದರೂ ಅದು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಕುರಿತಾಗಿ ಮಾತ್ರ ನಡೆಯಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪುನರುಚ್ಚರಿಸಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿದ್ದು ಅದನ್ನು ಪಾಕಿಸ್ತಾನ ಅಕ್ರಮವಾಗಿ ಆಕ್ರಮಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಲಡಾಖ್ನ ದ್ರಾಸ್ನಲ್ಲಿ ನಡೆದ 27ನೇ ಕಾರ್ಗಿಲ್ ವಿಜಯ್ ದಿವಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭಾರತದ ಸಾರ್ವಭೌಮತ್ವದ ವಿರುದ್ದದ ಯಾವುದೇ ದುಷ್ಕೃತ್ಯವು ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರು ಹಾಗೂ ಅವರ ಬೆಂಬಲರಿಗೆ ಭಾರತೀಯ ಸಶಸ್ತ ಪಡೆಗಳು ನೀಡಿದಂತೆಯೇ ದೃಢ ಮತ್ತು ತಕ್ಕ ಉತ್ತರ ನೀಡಲಾಗುವುದು ಎಂದು ಹೇಳಿದರು. ಆಪರೇಷನ್ ಸಿಂಧೂರ್ನ ಯಶಸ್ಸು ಪಾಕಿಸ್ತಾನದ ಯಾವುದೇ ದುಸ್ಸಾಹಸಕ್ಕೆ ಅದರ ಕಲ್ಪನೆಗೂ ಮೀರಿದ ರೀತಿಯಲ್ಲಿ ಪ್ರತಿಕ್ರಿಯಿಸುವ ಸಾಮರ್ಥ್ಯ ಭಾರತಕ್ಕಿದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದರು. ಭಾರತ ನಾವೀನ್ಯತೆ, ಚಿಪ್ ವಿನ್ಯಾಸ ಹಾಗೂ ಅರೆವಾಹಕ ಉತ್ಪಾದನೆಯಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧಿಸುತ್ತಿದ್ದರೆ ಪಾಕಿಸ್ತಾನ ಒಳನುಸುಳುವಿಕೆ, ಭಯೋತ್ಪಾದನೆ ಮತ್ತು ಆತ್ಮಾಹುತಿ ದಾಳಿಕೋರರನ್ನು ಸೃಷ್ಟಿಸುವುದರಲ್ಲಿ ತೊಡಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಿ ಹೂಡಿಕೆದಾರರು ಜುಲೈ ತಿಂಗಳಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ನಿವ್ವಳ ಖರೀದಿದಾರರಾಗಿ ಹೊರಹೊಮ್ಮಿದ್ದು ಇದುವರೆಗೆ 14,946 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ದಾರೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಕಳೆದ ವಾರವೊಂದರಲ್ಲೇ ವಿದೇಶಿ ಹೂಡಿಕೆದಾರರು ದೇಶೀಯ ಷೇರು ಮಾರುಕಟ್ಟೆಗೆ 3,049 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇದೇ ವೇಳೆ ಭಾರತದ ಸಾಲ ಭದ್ರತೆ ಮಾರುಕಟ್ಟೆಯಲ್ಲೂ ವಿದೇಶಿ ಹೂಡಿಕೆದಾರರ ಆಸಕ್ತಿ ಮುಂದುವರೆದಿದೆ. ಜುಲೈ ತಿಂಗಳಲ್ಲಿ ಸಂಪೂರ್ಣ ಪ್ರವೇಶ ಮಾರ್ಗದ ಮೂಲಕ 9,521 ಕೋಟಿ ರೂಪಾಯಿ ಹಾಗೂ ಸಾಮಾನ್ಯ ಮಾರ್ಗದ ಮೂಲಕ 27,391 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ. ಭಾರತದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು 2026ರ ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಒಟ್ಟು 190 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಸ್ನಾಚ್ನಲ್ಲಿ 85 ಕಿಲೋಗ್ರಾಂ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022ರ ನಂತರ ಈ ವಿಜಯವು ಅವರಿಗೆ ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಮೀರಾಬಾಯಿ ಚಾನು ಅವರ ಈ ಸಾಧನೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 60 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟಾರೆ 264 ಕೆಜಿ ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನಾಚ್ನಲ್ಲಿ 121 ಕೆಜಿ ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 ಕಿಲೋಗ್ರಾಂ ಭಾರ ಎತ್ತಿದರು. ಪುರುಷರ 65 ಕೆಜಿ ವಿಭಾಗದಲ್ಲಿ

0: ರಾಜಾ ಮುತ್ತುಪಾಂಡಿ ಒಟ್ಟು 286 ಕೆಜಿ ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಪೈಕಿ ಸ್ನಾಚ್ನಲ್ಲಿ 126 ಕೆಜಿ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 ಕೆಜಿ ಸೇರಿದೆ. ಬಾಕ್ಸಿಂಗ್ನಲ್ಲಿ ಪಾಕಿಸ್ತಾನದ ಸುಮಾಮಾ ರೆಹಮಾನ್ ಅವರನ್ನು ಸೋಲಿಸುವ ಮೂಲಕ ಜದುಮಣಿ ಸಿಂಗ್ ಪುರುಷರ 55 ಕೆಜಿ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ಮಲಾವಿಯ ಡೆಬೋರೆ ವಿರುದ್ಧ ಜಯಗಳಿಸುವ ಮೂಲಕ ಪ್ರೀತಿ ಪವಾರ್ ಮಹಿಳೆಯರ 54 ಕೆಜಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಒಂದು ಚಿನ್ನ, ಎರಡು ಬೆಳ್ಳಿ ಮತ್ತು ಒಂದು ಕಂಚಿನೊಂದಿಗೆ ಭಾರತದ ಪದಕಗಳ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. ಪ್ಯಾರಾ ಪವರ್ಲಿಫ್ಟರ್ ಜುಂಡು ಕುಮಾರ್ ಸ್ಪರ್ಧೆಯ ಮೊದಲ ದಿನದಂದು ಪುರುಷರ ಹೆವಿ ವೇಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ. ಹರಾರಿಯಲ್ಲಿ ನಿನ್ನೆ ನಡೆದ ಜಿಂಬಾಬ್ವೆ ವಿರುದ್ದದ ಮೂರನೇ ಹಾಗೂ ಅಂತಿಮ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ 35 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ಸರಣಿಯನ್ನು 3-0 ಅಂತರದಿಂದ ವಶಪಡಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 192 ರನ್ ಗಳಿಸಿತು. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ್ದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 157 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಮಾಯಾಂಕ್ ಯಾದವ್ 3 ವಿಕೆಟ್ ಮತ್ತು ಯಶ್ ಠಾಕೂರ್ 2 ವಿಕೆಟ್ ಪಡೆದರು. ವೈಭವ್ ಸೂರ್ಯವಂಶಿ ಪಂದ್ಯಶ್ರೇಷ್ಠ ಮತ್ತು ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಹೊರ್ಮಸ್ ಜಲಸಂತಿಯಲ್ಲಿ ಸ್ಫೋಟಕ ಸಾಧನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತೈಲ ಸಾಗಣೆ ಹಡಗಿನಲ್ಲಿ ಇಂದು ಸ್ಫೋಟ ಸಂಭವಿಸಿದೆ. ಇರಾನ್ ಅಧಿಕಾರಿಗಳು ನಿಗದಿಪಡಿಸಿದ್ದ ಸಮುದ್ರ ಮಾರ್ಗದಿಂದ ಹಡಗು ದಿಕ್ಕು ಬದಲಿಸಿದ್ದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಮಹಿಳೆಯರ 48 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ ಚಾನುಗೆ ಸ್ವರ್ಣ. ಟಿ20 ಕ್ರಿಕೆಟ್ ಜಿಂಬಾಬ್ವೆ ವಿರುದ್ದ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಧಾರವಾಡ. ಇದೀಗ ಚಿತ್ರಗೀತೆಗಳು.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್ ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9ರಿಂದ ಆಗಸ್ಟ್ 9ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಎಡೆಯೂರ ಸಿದ್ಧಲಿಂಗೇಶ್ವರ ಚಿತ್ರದ ಗೀತೆ.
5: ಕೋಲಾಹಲ ಮೀರಿದೆ ಓ ಶಿವನೇ, ಇವುಗಳ ಅಳಿವು ಎಂದೋ ಭೂಮಿಯದು ಉಳಿಯುವುದೇ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
5: ಕವಿತಾ ಸುಬ್ರಹ್ಮಣ್ಯಂ ಅವರು ಹಾಡಿರುವ H2O ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ, ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ಕೇಂದ್ರದಿಂದ.

Sorry,

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪಂಡಿತ್ ರಾಜನ್ ಮಿಶ್ರಾ ಹಾಗೂ ಸಾಜನ್ ಮಿಶ್ರಾ ಅವರ ದ್ವಂದ್ವ ಗಾಯನದಲ್ಲಿ ರಾಗ್ ಲಲತ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂನಲ್ಲಿ ವಸಂತ್ ಕನಕಾಪುರ್.

0: ಆಕಾಶವಾಣಿ ಧಾರವಾಡ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಆತ್ಮೀಯ ರೈತ ಬಾಂಧವರೇ,
7: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
6: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ 27 ಸೋಮವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
7: ಸ್ವಾವಲಂಬಿ ಸಮಗ್ರ ಕೃಷಿ
6: ವಿಷಯ ಪ್ರಸ್ತುತ ಬೆಳೆಯ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆಯ ಯೋಜನೆ, ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ RH ಪಾಟೀಲ್, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕಂದಕೂರ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ BS ಏನ್ಗಿ.
7: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
6: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-34-14, 244-34-14-15 ಹಾಗೂ 244-34-16. STD ಸಂಖ್ಯೆ 0836. ತಪ್ಪದೇ ಕೇಳಿ. ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
7: ಕೃಷಿ ಕಾಮಧೇನು ರೈತರ ಸಿಹಿದೇ.
0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.

0: ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
1: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ.
3: ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
1: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
4: ಆಕಾಶವಾಣಿ ಧಾರವಾಡ ಸುಗಮ ಸಂಗೀತ ಕಾರ್ಯಕ್ರಮ.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
9: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
8: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
9: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಈಗ ಸಂಗೀತ ಕಟ್ಟಿಯವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ BA ಸನದಿ ವಿರಚಿತ ಈ ಗೀತೆ.

ಇದುವರೆಗೆ ಸಂಗೀತ ಕಟ್ಟಿ ಅವರಿಂದ ಸುಗಮ ಸಂಗೀತ ಕೇಳಿದಿರಿ. ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ. ಆರಂಭಕ್ಕೆ ಕೇಳಿ ಸಮೂಹ ಗಾನದಲ್ಲಿ ಕನಕದಾಸರ ಕೃತಿ.

0: 27ರಂದು ಸೋಮವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಬೆಳೆಯ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆಯ ಯೋಜನೆ, ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಎಚ್ ಪಾಟೀಲ್, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕಂದಕೂರ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏನ್ಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-34-14, 244-34-14-15 ಹಾಗೂ 244-34-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ. ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.
1: ಕೃಷಿ ಕಾಮಧೇನು ರೈತರ ಸಿಹಿದೇನು.
2: ಆಕಾಶವಾಣಿ ಧಾರವಾಡ, ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
3: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.

0: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್ ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ, ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ, ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್, ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
1: ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ನಂದನ ಕಾರ್ಯಕ್ರಮದ ಮುಂದಿನ ಗೀತೆ ಸ್ಪರ್ಶ ಚಿತ್ರದ್ದು. ಗಾಯಕರು ಪಂಕಜ್ ಉದಾಸ್.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.

0: ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು. ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
1: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
2: ನಾನು ಬರಬೇಕಾ?
1: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
2: ಓ ಹೌದು ಹೌದು ಹೌದು, ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.

0: ಕಥೆಗಳನ್ನು ಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
1: ನರಿರಾಯ ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
2: ನಾನು ಬರಬೇಕಾ?
1: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದು ದಿನ ಆಗೋಗಿದೆ.
2: ಓ ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
3: ದೂರದ ಬೆಟ್ಟ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18 to 60 ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಹೇ ಆಕಾಶ್ ವಾಣಿಚೆ ಧಾರವಾಡ ಕೇಂದ್ರ.

0: ಸಂಡೇ ಖೂಬ್ ಬಿಜಿ ಉರ್ತದ ಕೀಕಿದೆ.
1: ವಚನು ಅರ್ಜೆಂಟ್ ಕೇಸ್ ಆಸ ಮನನು ಅಪ್ಪನ್ ಘೇವನ್ ಏಯ, ಆಜ ಡೈವರ್ಸ್ ನೋಟಿಸ್ ದಿವನೋ ಸೋಡ್ತಾ.
0: ತಸ್ಸಿವೆ ತಸೇ ಜಾವು ಖೂಬ್ ಬರೆ ಜಲೆ ಡೈವರ್ಸ್ ದಿಲಾರಿ ಖೂಬ್ ದಿವಸ ನಂತರ ಅಮ್ಕಾ ಸ್ವಾತಂತ್ರ್ಯ ಮೇಳಸಿ ಜಾತಾ. ದತ್ತಾತ್ರೇಯ ಗುಡಿದ ವಚ್ಚುನು ರಾಮಕೃಷ್ಣ ಮಣ್ತೈತ ಭಜನ್ ಕರ್ತೆ ಬಸು ಸೋಡ್ತ ಪಳೆಯ.
1: ಅಯ್ಯೋ ತೇವಾ, ತುಮ್ಕು ನೈ ಡೈವರ್ಸ್ ದಿವಚೆ. ತುಮ್ಕಾ ಗೊತ್ತನ ವಿಷಯ ಈ ವಚ್ಚುನು ಕುಲಕರ್ಣಿ ವಕೀಲಂಕು ಅರ್ಜೆಂಟ್ ಘೇವನು ಏಯ.
0: ತಸಿವೆ ತಸೇ ಜಾವು.
1: ಯೋ ವಕೀಲ ಯಾ ಹನುಮಂತಾಕ ಕೋರ್ಟ್ ಕಚೇರಿ ಕೊಟ್ಟು ಧಾಕೆಂತ ಮಕಡಾ ವರ್ಕಿ ಫಿರೋನು ಯಾ ಘರಂತ ಯೋನು ಪಡ್ಕ ತಸಿ ಕರ್ತ.
2: ಎತ್ತ ಎತ್ತ ಅಮ್ಗೆಲ್ ಧಂದು ವೈಟ್ ಜಾಲೆ. ವರ್ಷಾ ವರ್ಷಾ ವಕೀಲ್ ಸಂಖ್ಯಾ ಜಾಸ್ತಿ ಜಾವನು ಕಕ್ಷಿದಾರ್ ವಾಟೋನ್ ಗೆಲಾತಿ. ಅಮ್ಗೆಲ್ ಪ್ರಾಕ್ಟೀಸು ಕಮ್ಮಿ ಜಾಲೆ. ಜನ ಬಿ ಖೂಬ್ ಬೆರ್ಕಿ. ಸೂಟ್ ಬೂಟ್ ಘಾಲ್ಗೇನು ಕಾರಾಂತ ಯೋನು ಸಿಕ್ಕಾಪಟ್ಟೆ ಫೀ ಗೆತಾಲೆ ಕಡೆನ ವತಾತಿ. ಸಸ್ತಾ ಬಿತರಿ ಕರುಂದಿತ ಮಳ್ಳಾರ್ ಬಿ ಅಶು ಜಲ್ಲಾರಿ ಸಂಸಾರ ಖರ್ಚು ಕಠಿಣ ಸಾ.
3: ತಸ್ಸಿ ಅರ್ಜೆಂಟ್ ತುಮ್ಗೆಲೇ ಭೇಟಿ ಕೊಚ್ಚುಕ್ ಲಾಗ್ಲು
2: ಮಗಿಲ್ಲಾಗಿ ಆಜಿ ಭಯ ರೈಲ್ ಮುಹೂರ್ತ ಬರೋಬ್ಬರ್ ಆಸಾ ಮಣುಂದಿಸ್ತ.
3: ಮಗಲ್ ಘರಾಚ ಯಜಮಾನಿನ ಅರ್ಜೆಂಟ್ ಸೋದನ್ ಘೇವನು ಆಪನ್ ಯೋ ಮಣು ಸಂಗ್ಲ ಕೀದೆ ಮಣು ತುಮ್ಕ ಗೊತ್ತು ಉರ್ತಲೆ. ಅತ್ತ ಜಾವೆ ಬರ್ ಜಗಡನು ಅಸಿಲ್ ದುವೇರ್ ಸಂಸಾರ ಹಾಳ್ ಕೊರುಕ್ ಲಾಗ್ಲ.
2: ರಾಯ ರಡ್ನಾ ಕತಿ ಅಶಿ ರಡೂನ್ ರಡೂನ್ ತುಮ್ಗೆಲ್ ಪರಿಸ್ಥಿತಿ ಅಶಿ ಜಾಲೆ. ದಾರ್ಲೆಲೆ ದೊಳ್ಯಾಂಕ ಉದಾಕ್ ಎನೆಯು ಕಾಯ್ ಬಿನ್ನಾ ಕತಿ. ಹಾವ್ ಸಗ್ಲೆ ಬರೋಬರ್ ಕರ್ತ ಅಮಿ ಬಿ ಬರೇ ಕಾಮ್ ಕರ್ನಾಸ್ತಾನ ಖೂಬ್ ದಿವ್ಸ ಜಾಲೆ. ಅತ್ತ ತುಮಿ ಘರಂತು ವಚ ಹಾವ್ ಅನಿ ಏಕ್ ಕಡೆನ ವಚೂನ್ ಕಾಮ್ ಕರೂನ್ ಘೇವನ್ ಯತ.
3: ತಸಿ ಜಾಲಾರಿ ಒಗ್ಗೆ ಮಕ್ಕ ಸಮಸ್ಯೆ ನಾ ಕತಿ.

0: ಮಯೂರಿ ಸುಂದರಿ ದಂತ ಪಕ್ತಿ ನಾರಿ ತುಗಲೆ ಹಾತ ದರ್ತ
1: ಛೇ ತೂ ಕಸ್ಲೋ ಬಾಬಾರೇ ಪಳೆಲ್ಯ ಬಾಯ್ಲಾವರ್ ಹಾತ್ ಗಲ್ತಲೋ ಮಾಗೆಲ್ ಘೌ ಪಳೆಲಾರ ತುಕ ಖೂನ್ ಖೂನ್ ಕರ್ತಲೋ.
0: ಹರಿಯೋಮ್ ಹರಿಯೋಮ್ ಹಾವ್ ಗೋ ತುಗೆಲ್ ಹನುಮಂತು.
1: ಅರೆ ತುಮಿ ಭಾರಿ ನಾಟಕ ಕರ್ತಲೆ ಜೈತ್ ತುಮಿ ಕಸಿ ಸಂಗ್ತ ತಶೀತ್ ಕರ್ತ.
2: ಮಾತಾಜಿ ತೇಲ್ ಹಾಡೋಂಕ್ ಲಾಂಗ್ಲಾತಿ ಜೈ ಮೂಲಂಗಿ ಬಾಬಾ.
0: ಶಿಷ್ಯ ಮಾತಾಜಿಕ ಶಾಂಪಲ್ ದಾಕೋಯ.
3: ಜೈತ್ ಗುರುಜಿ ಪಳೆಯ ಅಮ್ಗೇಲೆ ಗುರು ಅಪ್ಲ್ಯಾಲೆ ಶಕ್ತಿಚೆ ಶಾಂಪಲ್ ದಾಕೆ ತಾಂತಿ ತುಮ್ಗೇಲೆ ಚಲಿಂಕ ಮಂತ್ರ ಗಾಲ್ತಾತಿ ತುಮ್ಗೇಲೆ ಧೂ ಕಶಿ ನಾಚನ ಕರ್ತ ಪಳೆಯ.
0: ಹರಿಯೋಂ ಹರಿಯೋಂ ಜಂತರ ಮಂತರ ಕಾಮಕರಂತರ ನಾಮ ನಿರಂತರ ಅಕಟಕಟ ಹಾಂ ಹೀಂ ಹ್ರೂಂ ಹ್ರೂಂ.
3: ಪಳೆಯಲ್ ನೈ ಬಾಬಾಲ ಚಮತ್ಕಾರ
1: ಆಶ್ಚರ್ಯ. ಮಗೆಲ ಚಲಿ ಸುಮಾ ಎಕ್ಕತ್ ಪಟ್ಟಿ ಡ್ಯಾನ್ಸ್ ಕರೋಕ್ ಶುರು ಕೆಲ ಬಾಬಾ ಸಾಕ್ಷಾತ್ ದೇವ ಅವತಾರ್.
3: ಜೈ ಮೂಲಂಗಿ ಬಾಬಾ. ಪಾರ್ವತಿ ಬಾಯಿ ಹ್ಯಾ ಕಡೆನಿ ಯಾ ತುಮ್ಗೆಲೆ ಕಂಬರ ದುಃಖಿ ಬರೋಬರಿ ಕರುಂಕ ಪೂಜಾ ಕರಿಯ ಯಾ ಮಾಂಡಿ ಘಾಲೂನ್ ಬೈಸಾ ಚಸ್ಮಾ ಕಾಡಿ ಮಾತ್ಯಾರ ಪಣತಿ ಧೌರೋನ್ ತೇಲ್ ಘಾಲೂನ್ ದೀಪ್ ಲ್ಯಾಯ ತ್ಯಾತಿ ಹಾಲ್ ನಕಾತಿ ಅನಿ ದೀಪ್ ಅಂಗಾವರಿ ಪಡ್ಲಾರಿ ಕಪಡ್ಯಾಂಕ ಉಜ್ವಲ ಆಗ್ತಲೋ ಹಾ ಹೇ ಕಪಡೋ ದುಳ್ಯಾಂಕ ಬಾಂತಾತಿ ತುಮಿ ಹರಿ ಓಂ ಅಂತತಿ ಪಾಂಚ್ ನಿಮಿಷ ಬಸ್ಕಾ.
0: ಹರಿ ಓಂ ಹರಿ ಓಂ ಶಿಷ್ಯ ದೀಪ್ ಲಾಯ್.
3: ಜೈ ಮೂಲಂಗಿ ಬಾಬಾ. ಪಾಂಚ್ ನಿಮಿಷಾಂಕ ತುಮ್ಗೆಲೆ ಸಗ್ಲೆ ದುಃಖಿ ವೈತಾ ತುಮಿ ಹರಿ ಓಂ ಮಂಚೆ ಸೋಡ್ನ ಕಾತಿ.
1: ಹರಿ ಓಂ ಹರಿ ಓಂ
3: ಜೈ ಮೂಲಂಗಿ ಬಾಬಾ.
1: ಹರಿ ಓಂ
3: ಜೈ ಮೂಲಂಗಿ ಬಾಬಾ.
1: ಹರಿ ಓಂ
3: ಚಲ ಚಲ ಚಲ
1: ಹರಿ ಓಂ ಹರಿ ಓಂ. ದೊಳು ಕಾಡುವೆ ಬಾಬಾ ಸುಮಾ ಕೋಣಿ ಉಲೆ ಚಾಕ್ ತಯಾರ್ನ ಬಾಬಾ ಸುಮಾ. ಹರಿ ಓಂ ಅಯ್ಯಯ್ಯೋ ಪಂಟಿ ಪಳ್ಳ ಹಾ ಕೈ ಗೆಲೆ ಮೋಸ ಚಾಲೆ ಹಸಿ ದಿಸ್ತಾ ಮಗಲ ಚಲಿಂಕ ಮಂತ್ರ ಗಾಲೋನು ಗ್ಯೋರ್ ಗೆಲ ಕಿದೆ ಕಿದೆ ಕೈ ಗೆಲೆ ಬಗ್ಗಿ
4: ಕಿದಲೆ ಕಸ್ಲೆ ಹಾ ಕಿದೆ ಕಿದಲೆ
1: ಘಾಟ್ ಚಲೆ ಘಾಟ್ ಚಲೆ
4: ಅಸುವೆ ಅಸೆ ಜಾವು ಹಾ ಘಾಟ್ ಚಲೆ ಕಿದಲೆ ಕಸ್ಲೆ ಕಿದೆ
1: ಮಗಲೆ ಚಲಿಕ ಸುಮಾಕ ವರ್ಸುನ್ ಘೋನು ಗಲ ಸ್ವಾಮಿ ಅತಿ ಕಿದು ಕೊರ್ಚೆ
4: ಕಿದು ಕೊರ್ಚೆ
5: ನಮಸ್ಕಾರ ಪಾರ್ವತಿ ಬಾಯಿಕ್ ತುಮ್ಗೆಲ್ ಕೇಸ್ ದಾಖಲ್ ಕರುನ ಇಲ್ಲೋ. ಅರೆ ಕಿದೆ ಹೇ ಉದ್ಬತ್ತಿ ಕುಂಕುಮ ಫೂಲ ಹಾರ ತುಮ್ಗೆಲ್ ದೊಳಾಂಕ ಉದಾಕ
1: ತುಮಿ ದಾಂಡಿಲ್ಲ ತೋ ಬಾಬಾ ಮೋಸ ಕರುನು ಮಗಲ್ ಚಲಿ ಘೋನು ಗೆಲ.
5: ಓಹೋ ಮೂಲಂಗಿ ಬಾಬಾ ತೇನಿ ಅಜುನಿ ಐಲೇತ್ ನಾ ಅತ್ ಗರಾಕ್ ಪೇಟೋಚಿ ದೂರ್ತು ಉಲ್ಲೆ ಬಹುತೇಕ ತಂಗೆಲ್ ನಾವಾಂಕ ಕೋಣ ಹಿ ಧೋಕಾ ಕೆಲಂತಿ.
1: ಉಗೀತ್ ಮಗಲ್ ಜಾವ ಇಲ್ಲೆ ಉತ್ತರ ಆಯ್ಕೊನು ತಗಲ ಗರಾಂಕ ಪಟೇಲರ್ ಜಲ್ಲೆ ಅತ್ ಸಕ್ಕುಲ ಗೊಂದಲ್ ಜಾಲೆ ಮಗಲೆ ಪಾಯಿ ಹಾತ್ ಥಂಡು ಚಾವು ಲಾಗ್ಲಾತು ಚಾವ ಯೋನು ವಿಚಾರ ಹಾವ್ ಕೀತು ಕರು
4: ಅಶ್ವೆ ಅಸೇ ಜಾವು ಅರೆ ಜಾವ ಏಲ್ ತವೆ ನೈ ತಗ್ಗೆಲ್ ಫಾಟಿ ಕೋಣಕಿ ಬಾಯಲ್ ಮನುಷ್ಯ ಸಿಸ್ತಾ ನೈ ಬಾಯಲ್ ತೋಟ್ ಧಾಪಿಲ ಸೇಸ್ಮು.
0: ಪಾರ್ವತಿ ಬಾಯಿ ಮಗ್ಗಲ್ ವೇರ್ ಕೇಸ್ ಗಾತಿಲ್ನಿ ಆತ ದೂಸ್ರ ಲಗ್ನ ಕರುನ್ ಗೆವನ್ ಏಲ್ ಪಯ.
5: ಹೇ ತೂ ಕಶಿ ಲಗ್ನ ಜಾತಾ ಪೆಹ್ಲೆ ಬಾಯಲ್ ಜೀವಂತ ಉರ್ಚೆ ಪರಂತ ದೂಸ್ರ ಲಗ್ನ ಸಿಪಿಸಿ 494 ಪ್ರಕಾರ 7 ವರ್ಷ ಶಿಕ್ಷಾ ಅನಿ ದಂಡ ಜಾತಾ ಗೊತ್ತಾಸ ಕಿ
0: ಕಿ ಜಾವ್ ಚೇತೆ ಜಾವ್ ಹಾ ತಯಾರಸ ಅಪಯ ಸುಮಾಂಕ ತಕ ದೂಸ್ರ ಬಾಯಲೆ ಪರಿಚಯ ಕರ್ತಾ.
1: ಯಕ್ಕಲು ಸ್ವಾಮಿ ಏಲ ಸುಮಾಂಕು ಮಂತ್ರ ಗಾಲುನು ಗ್ಯೋನ್ ಗೆಲ ಮಕ್ಕ ಕ್ಷಮಾ ಕರ
0: ಬರೇ ಜಾಲ್ಗೆ ಪೀಡಾ ಗೆಲೆ. ಹೇ ಸುಮಾ ಮುಸುಕ್ ಕಾಣ್ ನಮಸ್ಕಾರ ಕರ ತುಗಲ್ ಮಮ್ಮಿಕ್
6: ಮಮ್ಮಿ.
1: ಅರೆ ಸುಮಾ ಹಾವ್ ಕಿತ್ಲ ಗಾಬರಿ ಜಾಲ ಬರೇ ನಾಟಕ ಕೇಲ ತುಮಿ.
5: ಪಾರ್ವತಿ ಬಾಯಿ ತೆ ಕೇಸು ಕಿತ್ ಕರ್ಚೆ
1: ಕಂಚಿ ಕೇಸು ಕಾಣ್ ಉಡೆಯ
4: ತಸುವೆ ತಸೇ ಜಾವು ನೈ ಸಗ್ಳ ಜಳಮೇಣು ಬರೇ ನಾಟಕ ಕೇಲ ತುಮಿ
7: ಹ್ಯಾ ನಾಟಕ ಅಂತೂ ಭಾಗ್ಯತೆಲೆ ಕಲಾವಿದಲೆ ಪರಿಚಯ. ಪಾರ್ವತಿಬಾಯಿ ಸ್ನೇಹ ಸಂತೋಷ್ ಮಹಾಲೆ ಸುಮಾ ಕೃತಿಕಾ ಕಿರಣ್ ಮಹಾಲೆ ಪರಮೇಶ್ವರು ಸಂತೋಷ್ ಗಜಾನನ್ ಮಹಾಲೆ ಹನುಮಂತು ನವೀನ್ ಉಲ್ಲಾಸ್ ಮಹಾಲೆ ವಕೀಲು ವಾಸುದೇವ್ ಮಾರುತಿ ಮಹಾಲೆ ಶಿಷ್ಯ सुभाष रंगप्पा भजंत्री ह्या नाटक निर्देशन केले संतोष गजानन महाले।
0: हे कार्यक्रमा बरोबरी आईचे कार्यक्रम बंद करूया। हाँ नवीन महाले अनुमती मांगता, नमस्कार।

0: ಆಕಾಶವಾಣಿ ಧಾರವಾಡ ಇದೀಗ ಒಂದೇ ಚಿತ್ರದ ಗೀತೆಗಳು.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
0: ಇಂದು ಮುಂಗಾರು ಮಳೆ ಚಿತ್ರದ ಗೀತೆಯನ್ನು ಕೇಳೋಣಂತ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸುನಿತಿ ಚೌಹಾಣ್.

0: ಇದುವರೆಗೆ ಒಂದೇ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಶಾಸ್ತ್ರೀಯ ಸಂಗೀತ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
3: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
2: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
3: ಕೊಡುಗೆಗಳು ಜುಲೈ 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘ

0: ಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ ಕೆಎಸ್ಯು WSSP .karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಇಂದು ಪ್ರಭುದೇವ್ ಸರ್ದಾರ್ ಅವರ ಗಾಯನದಲ್ಲಿ ಕೇಳಿ ರಾಗ್ ಮೇಘ, ವಿಲಂಬಿತ್ ಏಕ್ತಾಲ್, ಧೃತ್ ತೀನ್ ತಾಲ್ ತರಾನಾ. ತಬಲಾ ಸಾಥಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಬಸವರಾಜ್ ಗೋನ್ಹಾಳು. ಕೇಳಿ ಪ್ರಭುದೇವ್ ಸರ್ದಾರ್ ಅವರ ಗಾಯನದಲ್ಲಿ ರಾಗ್ ಮೇಘ.

ಇದುವರೆಗೆ ಪ್ರಭುದೇವ್ ಸರ್ದಾರ್ ಅವರ ಗಾಯನದಲ್ಲಿ ರಾಗ್ ಮೇಘ್ ಕೇಳಿದಿರಿ. ತಬಲಾ ಸಾಥಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಸಾಥ್ ನೀಡಿದವರು ಬಸವರಾಜ್ ಗೋಣಾಳು. ಇಲ್ಲಿಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿದೆ. ಕ್ರೀಡಾ ವಿಜ್ಞಾನ ಪ್ರಯೋಗಾಲಯಗಳ ಸ್ಥಾಪನೆಗೆ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ಫಿಸಿಯೋಥೆರಪಿಸ್ಟ್ ನೆಟ್ವರ್ಕ್ ಕೊಲೋಕ್ವಿಯಂ 2026 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಠೀರವ ಕ್ರೀಡಾಂಗಣವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಭಾಗವಾಗಿ ಫಿಸಿಯೋಥೆರಪಿ ಹಾಗೂ ಕ್ರೀಡಾ ವಿಜ್ಞಾನಕ್ಕೆ ಪ್ರತ್ಯೇಕ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದಿದ್ದಾರೆ. ಇದರಿಂದ ಬೆಂಗಳೂರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ವೈದ್ಯಕೀಯ ಮತ್ತು ಫಿಸಿಯೋಥೆರಪಿ ಭೌತ ಚಿಕಿತ್ಸೆಯ ಪ್ರಮುಖ

0: ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದರು. ಗ್ಲಾಸ್ಗೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಒಂದು ಚಿನ್ನ, ಎರಡು ಬೆಳ್ಳಿ ಹಾಗೂ ಒಂದು ಕಂಚಿನ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿ ಪ್ರಸ್ತುತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಇಂದಿನಿಂದ ಅಥ್ಲೆಟಿಕ್ಸ್ ಕುಕ್ಕುಟ ಆರಂಭವಾಗಲಿದೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಕರ್ನಾಟಕದ ಲೋಕೇಶ್ ಸತ್ಯನಾಥನ್ ದೇಶವನ್ನು ಪ್ರತಿನಿಧಿಸಲಿದ್ದಾರೆ. ಈ ಮಧ್ಯಾಹ್ನ 3 ಗಂಟೆಗೆ ಅರ್ಹತಾ ಸುತ್ತಿನ ಸ್ಪರ್ಧೆ ನಡೆಯಲಿದೆ. ಇಂದಿನಿಂದ ಪ್ಯಾರಾ ಅಥ್ಲೆಟಿಕ್ಸ್ ಕೂಟ ಆರಂಭವಾಗಲಿದೆ. ಕೆಎಸ್ ಶಿಲ್ಪ F57 ಶಾರ್ಟ್ಪುಟ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಯುವ ಕ್ರೀಡಾ ಸಾಧಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು.
1: ಮೇರೆ ಪ್ಯಾರೆ ದೇಶವಾಸಿಯೋ, ಕುಛ್ ಹಿ ದಿನ ಪಹಲೆ ಗ್ಲಾಸ್ಗೋ ಮೇ ಕಾಮನ್ವೆಲ್ತ್ ಗೇಮ್ಸ್ ಶುರು ಹುಯೇ. ಹರ್ ದೇಶವಾಸಿ ಭಾರತೀಯ ದಲ್ ಕೋ ನಿರಂತರ ಅಪ್ನಿ ಶುಭಕಾಮನಾಯೇ ದೇ ರಹಾ ಹೈ. ಉನ್ಕಿ ಕಾಮನಾ ಹೈ ಕಿ ಸಭಿ ಖಿಲಾಡಿ ಔರ್ ಅಥ್ಲೀಟ್ ಬೆಹತರೀನ್ ಪ್ರದರ್ಶನ್ ಕರೇ ಔರ್ ಲೋಗೋ ಕಾ ದಿಲ್ ಭಿ ಜೀತೇ. ಸಾಥಿಯೋ, ಹಮಾರೆ ಯುವಾಓ ನೇ ಹಾಲ್ ಕೆ ದಿನೋ ಮೇ ಸ್ಪೋರ್ಟ್ಸ್ ಮೇ ಕೈ ಶಾನದಾರ್ ಉಪಲಬ್ಧಿಯಾ ಹಾಸಿಲ್ ಕಿ ಹೈ. ಪಿವಿ ಸಿಂಧು ಬ್ಯಾಡ್ಮಿಂಟನ್ ಮೇ ಜಪಾನ್ ಓಪನ್ ಕಾ ಖಿತಾಬ್ ಜೀತನೆ ವಾಲಿ ಪಹಲಿ ಭಾರತೀಯ ಬನ್ ಗಯಿ ಹೈ. ಉನ್ಕಿ ಇಸ್ ಉಪಲಬ್ಧಿ ಪರ್ ಪೂರೆ ದೇಶ್ ಕೋ ಗರ್ವ ಹೈ.
0: ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಜೂನ್ 30ರಿಂದ ನಿನ್ನೆ ಸಂಜೆ 6 ಗಂಟೆಯವರೆಗೆ ಒಟ್ಟು 1,26,130 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಟ್ಟು 11,90,214 ಜನರಿಗೆ ಮತದಾರ ಗಣತಿ ನಮೂನೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿರುವುದಾಗಿ ಅವರು ತಿಳಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ 15,05,315 ಮತದಾರರ ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಅವರು ನಿನ್ನೆ ನಿಧನರಾದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಶಿವಮೊಗ್ಗ ಹೊರವಲಯದ ಹೊಸಹಳ್ಳಿ ತೋಟದಲ್ಲಿ ಜರುಗಲಿದೆ. ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆ, ಗಾಜನೂರು ಡ್ಯಾಂ ನಿರ್ಮಾಣವು ಅವರ ಶಾಸಕಾವಧಿಯಲ್ಲಿ ನಡೆದಿತ್ತು. ಕಲಬುರಗಿ ಜಿಲ್ಲೆಯ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಜನ ಮತ್ತು ಜಾನುವಾರುಗಳ ಕುಡಿಯುವ ನೀರು ಪೂರೈಕೆಗೆ ನಾರಾಯಣಪುರ ಜಲಾಶಯದಿಂದ 4.105 TMC ನೀರು ಹರಿಸಲು ಪ್ರಾದೇಶಿಕ ಆಯುಕ್ತರು ಅನುಮೋದನೆ ನೀಡಿರುವುದಾಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ 519.12 meterಗೆ ತಲುಪಿದೆ. ಜಲಾಶಯದಲ್ಲಿ 114.896 TMC ನೀರು ಸಂಗ್ರಹವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಹಾಗೂ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯದಿಂದ ನೀರು ಹರಿಬಿಡಲಾಗಿದ್ದು ಕೃಷ್ಣಾ ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಕೋರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ನಾಳೆಯಿಂದ 3 ದಿನ ಸಂಗೀತೋತ್ಸವ ನಡೆಯಲಿದೆ. ಮಾಜಿ ರಾಷ್ಟ್ರಪತಿ ಹಾಗೂ ಕ್ಷಿಪಣಿ ತಜ್ಞ ಡಾ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ DK ಶಿವಕುಮಾರ್, ಉಪಮುಖ್ಯಮಂತ್ರಿ DG ಪರಮೇಶ್ವರ್ ಸೇರಿದಂತೆ ಗಣ್ಯರು ಅಬ್ದುಲ್ ಕಲಾಂ ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಧರಂ ಸಿಂಗ್ ಅವರು ನಾಡಿಗೆ ನೀಡಿದ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ. ಆಕಾಶವಾಣಿ

0: ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೀ ಆಪರೇಷನ್ ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು ಕೇಳುತ್ತೀರಿ. ಕೇಳಿ ನೀ ಆಪರೇಷನ್.
1: ಆಪರೇಷನ್ ನೀ ಇದೇನಪ್ಪ ಇದು? ಆಪರೇಷನ್ ಸಿಂಧೂರ ತರಹ ನಮ್ಮ ಕಾಲುಗಳದ್ದು ಒಂದು ಯುದ್ಧವೇನು ಇರಬಹುದು. ಆಪರೇಷನ್ ಎಂದ್ರೇನೆ ಭಯ. ಅದು ದೇಹದ ಯಾವ ಭಾಗಕ್ಕೆ ಆಗಲಿ ಒಂದು ರೀತಿ ಯುದ್ಧವಿದ್ದಂತೆಯೇ. ಈ ಮಂಡಿ ನೋವು ಇಷ್ಟೊಂದು ದೀರ್ಘಕ್ಕೆ ಹೋಗುತ್ತದೆ ಅಂತ ನಾನು ಕನಸ್ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅಷ್ಟೊಂದು ಸೀರಿಯಸ್ ಆಗಿಯೂ ತೆಗೆದುಕೊಂಡಿರಲಿಲ್ಲ. ಏನೋ ವಯೋಮಾನಕ್ಕೆ ತಕ್ಕಂತೆ ಮಂಡಿಗಳಲ್ಲಿ ಸವಕಳಿ ಬಂದು ನೋವಾಗುತ್ತದೆ, ನಡೆಯಲು ಕಷ್ಟವಾಗುತ್ತದೆ ಅಷ್ಟೇ ಅಂದುಕೊಂಡಿದ್ದೆ. ಎಡಗಾಲು, ನೀನು ಅಷ್ಟಾದರೂ ನೋವು ಕೊಡುತ್ತಿದ್ದೆ. ನಾನೇನು ಎಂದೂ ನೋವನ್ನುಂಟು ಮಾಡಿಲ್ಲ, ನನ್ನಿಂದ ಯಾವ ತಪ್ಪೂ ಆಗಿಲ್ಲ. ಆದರೂ ನನಗೂ ಆಪರೇಷನ್ ಎಂದರೆ ಅನ್ಯಾಯವಲ್ಲವೇ? ಬಲಗಾಲು, ಹೌದು, ಎರಡೂ ಮಂಡಿಗಳಿಗೆ ಆಪರೇಷನ್ ಎಂಬುದು ನಿಶ್ಚಿತವಾಗಿದೆ, ನಿಜ. ನಿನಗೆ ಈಗಲ್ಲದಿದ್ದರೂ ಇನ್ನಾರು ತಿಂಗಳು ಬಿಟ್ಟು ಆಪರೇಷನ್ ಮಾಡೇ ಮಾಡ್ತಿದ್ರು. ಎಡಗಾಲು, ಯಾಕೆ? ನನಗೆ ನಿನ್ನ ತರಹ ನೋವೇ ಉಂಟಾಗಿಲ್ಲ, ನನ್ನಿಂದ ಎಂದೂ ನಡೆಗೆ ಅಪಚಾರವಾಗಿಲ್ಲ. ನೀನು ಸೊಟ್ಟೆಗೆ ನಡೆದರೂ ನಾನು ಬ್ಯಾಲೆನ್ಸ್ ಮಾಡಿ ನಡಿಗೆ ಮುಂದೆ ಸಾಗುವಂತೆ ಸಹಕರಿಸುತ್ತಿದ್ದೆ. ನನಗಿದು ಅನ್ಯಾಯವೇ? ಸರಿ ಬಲಗಾಲು, ಅದು ಹಾಗಲ್ಲ. ನಾವಿಬ್ಬರು ಒಂದೇ ಕಾಲಕ್ಕೆ ಹುಟ್ಟಿದವರಲ್ಲವೇ, ಅವಳಿ ಜವಳಿ ಅಂದುಕೋ. ಒಂದು ಕಾಲಿಗಾದದ್ದು ಇನ್ನೊಂದಕ್ಕೂ ಆಗಲೇಬೇಕು. ಎಡಗಾಲು, ಹಾಗೇನಾದರೂ ನಿಯಮವಿದೆಯೇ? ಆಗಲಿ ಬಿಡು, ನಿನಗೇನಾಗುತ್ತದೋ ಅದೇ ನನಗೂ ಆಗುತ್ತದೆ. ಅನುಭವಿಸುವುದು ನಮ್ಮ ಹಣೆ ಬರಹವಷ್ಟೇ. ಬಲಗಾಲು, ಈ ನೀ ರಿಪ್ಲೇಸ್ಮೆಂಟು ಆಗಬಾರದೆಂದು ನಮ್ಮ ಒಡತಿಯಾದ ಈ ಮೇಡಮ್ ತುಂಬಾ ಪ್ರಯತ್ನ ಪಟ್ರಪ್ಪ. ಈ ಅಲೋಪತಿ ಆಸ್ಪತ್ರೆಯ ಮೆಟ್ಟಿಲನ್ನೇ ತುಳಿದಿರಲಿಲ್ಲ ಅವರು. ಡಾಕ್ಟರ್ ಕಣ್ಣಿಗೆ ಬಿದ್ದರೆ ಸಾಕು, ಎಲ್ಲಿ ಆಪರೇಷನ್ ಅಂತಾರೆ ಎಂದು ದೂರವೇ ಉಳಿದಿದ್ರು. ಎಡಗಾಲು, ಹೌದು, ನಾನೂ ಗಮನಿಸಿದ್ದೀನಿ. ಈಗಾಗಲೇ 15-20 ವರ್ಷಗಳಿಂದಲೂ ಈ ಸಮಸ್ಯೆ ಇದ್ದೇ ಇತ್ತು. ಆಯುರ್ವೇದದ ಉಪಚಾರವಂತೂ ಸದಾ ನಡೆದೇ ಇದೆ. ಅದಕ್ಕಿಂತ ಮೊದಲು ನಮ್ಮ ಬಗ್ಗೆ ಸ್ವಲ್ಪನಾದರೂ ಯೋಚಿಸಬೇಕಿತ್ತಲ್ಲವೇ? ಇಡೀ ದೇಹದ ಭಾರ ಹೊತ್ತ ನಮ್ಮ ಬಗ್ಗೆ ಒಂದು ದಿನ ಕೂಡ ಕಾಳಜಿ ಮಾಡಲಿಲ್ಲವಲ್ಲ. ಎಡಗಾಲು, ಅದ್ಯಾಕೆ? ಬಾಣಂತನದ ಸಂದರ್ಭಗಳಲ್ಲಿ ಕಾಳಜಿ ವಹಿಸಿರಲಿಲ್ಲವೇ? ಆಗ ಸಾಕಷ್ಟು ಉಪಚಾರ ಕಂಡಿದ್ವಿ. ಹೌದು, ಆದರೆ ಮುಂದೆ ಒಮ್ಮೆನೂ ನಮ್ಮ ಬಗ್ಗೆ ಯೋಚಿಸಲಿಲ್ಲವಲ್ಲ ಎಂಬುದು ನನ್ನ ಆಪಾದನೆ. ಎಡಗಾಲು, ಆವಾಗ ಯಾರಿಗೆ ತಾನೇ ಆ ಬಗ್ಗೆ ಚಿಂತೆ ಮಾಡಲು ಪುರುಸುತ್ತಿರುತ್ತದೆ? ಸಂಸಾರ ರಥಕ್ಕೆ ಹೆಗಲು ಕೊಟ್ಟು ಮುನ್ನಡೆಸುವಲ್ಲಿ ಮಗ್ನರಾಗಿರ್ತಾರೆ. ಆಗ ಶರೀರವೂ ಗಟ್ಟಿಮುಟ್ಟಾಗಿರ್ತದೆ. ಯಾವ ವಿಕಾರಗಳು ಇಲ್ಲದಿದ್ದಾಗ ಸುಮ್ಮನೆ ಯಾರು ಕಾಳಜಿ ಮಾಡ್ತಾರೆ? ಬಲಗಾಲು, ನೀನೇನೋ ಹೇಳ್ತೀಯಾ ಬಿಡು, ಆದರೆ ಮಕ್ಕಳನ್ನು ಹೊತ್ತು ಹೆತ್ತು ದೊಡ್ಡವರನ್ನಾಗಿ ಮಾಡುವಲ್ಲಿ ನುಗ್ಗಾಗಿ ಹೋಗ್ತಾರೆ, ನಿಜ. ಅಷ್ಟರಲ್ಲಿ ದೇಹದ ಮೇಲ್ಭಾಗದಲ್ಲಿ ಎಷ್ಟೊಂದು ವೈಪರೀತ್ಯಗಳುಂಟಾಗುತ್ತವೋ ಆ ದೇವರೇ ಬಲ್ಲ. ಅವಕ್ಕೆಲ್ಲ ಕಾಳಜಿ ಮಾಡೇ ಮಾಡ್ತಾರಲ್ವೇ? ಎಡಗಾಲು, ಆಗೆಲ್ಲ ನಾವು ಸಹಕರಿಸಿಲ್ವಾ? ಅವರ ಜೊತೆ ಜೊತೆಗೆ ಹೆಜ್ಜೆ ಹಾಕಿಲ್ಲವಾ? ಅದು ನಮ್ಮ ಕರ್ತವ್ಯ ತಾನೇ. ಅವರು ನಡೆ ಎಂದಲ್ಲಿ ನಡೆಯಬೇಕು, ಕೂಡು ಎಂದಲ್ಲಿ ಕೂಡಬೇಕು, ಓಡು ಎಂದಲ್ಲಿ ಓಡಬೇಕು. ನಮ್ಮ ಕಾಲದಲ್ಲಂತೂ ಕಾರು ಬೈಕು ಯಾವ ಸೌಲಭ್ಯಗಳೂ ಇರಲಿಲ್ಲ. ಶಾಲೆಗೆ ಪಿಕಪ್ ಡ್ರಾಪ್ ಇವೆಲ್ಲ ಕನಸಿನ ಮಾತೇ ಸರಿ. ಬಸ್ ಅನುಕೂಲ ಕೂಡ ಇರಲಿಲ್ಲ. ಎಷ್ಟೇ ದೂರವಾದರೂ ನಡೆದೇ ಹೋಗಬೇಕಾಗುತ್ತಿತ್ತು. ಆಗ ಕಷ್ಟಪಟ್ಟಿದ್ದರ ಪರಿಣಾಮವೇ ಈ ಸವಕಳಿಯ ಸ್ವರೂಪವಾಗಿರಬಹುದಲ್ವೇ? ಆ ದಿನಗಳಲ್ಲಿ ಗುರಿ ಮುಟ್ಟುವುದೊಂದೇ ನಮ್ಮ ಉದ್ದೇಶವಾಗಿರುತ್ತಿತ್ತು. ಎಡಗಾಲು, ಹಾಗಾದರೆ ಈಗಿನವರಿಗೆ ಮಂಡಿ ಸವೆಯೋದೇ ಇಲ್ಲವೇ? ಅಥವಾ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವ ಹಳ್ಳಿಗಾಡಿನ ಜನರಿಗೆ ಈ ತರದ ಸಮಸ್ಯೆಗಳೇ ಇಲ್ಲವೇ? ಬಲಗಾಲು, ನಿನ್ನೆರಡೂ ಪ್ರಶ್ನೆಗಳಿಗೆ ಉತ್ತರ ಸುಲಭವಾಗಿದೆ. ಹಳ್ಳಿಗಾಡಿನಲ್ಲಿ ದುಡಿಯುವ ಪರಿಶ್ರಮಿ ಜೀವಿಗಳಿಗೆ ದಿನನಿತ್ಯದ ಕೆಲಸ ರೂಢಿಯಾಗಿರುವುದರಿಂದ ಅವರ ಸ್ನಾಯುಗಳು ಗಟ್ಟಿಯಾಗಿ ಅದೇ ರೀತಿಯ ಜೀವನಕ್ಕೆ ಒಗ್ಗಿರುತ್ತವೆ. ಹೀಗಾಗಿ ಅವರ ಆರೋಗ್ಯ ಚೆನ್ನಾಗಿಯೇ ಇರುತ್ತದೆ. ಆಹಾರ ಪದ್ಧತಿಯೂ ಸರಳವಾಗಿರುತ್ತದೆ. ನಿಸರ್ಗದ ಸಹಜ ವಾತಾವರಣದಲ್ಲಿ ಅವರು ದಿನ ಕಳೆಯುವುದರಿಂದ ಅವರು ನಿರೋಗಿಗಳಾಗಿ ದೀರ್ಘಾಯುಷಿಗಳಾಗಿರ್ತಾರೆ. ಈಗಿನ ಕಾಲದಲ್ಲಿ ನಡಿಗೆಯೇ ಇಲ್ಲದೆ ಬರೀ ವಾಹನಗಳಲ್ಲೇ ಓಡಾಡುವವರಿಗೆ ಮಂಡಿ ಸವೆಯದೇ ಇರಬಹುದಲ್ಲವೇ? ಬಲಗಾಲು, ಅವರಿಗೆ ಬೇರೆ ತರ ವಿಕಾರವಾಗಬಹುದು. ಕುಳಿತಲ್ಲೇ ಕುಳಿತು ತೂಕ ಅರ್ಥಾತ್ ಮೈ ಭಾರ ಹೆಚ್ಚಾಗಬಹುದು. ಅದೇನೋ ಕೊಲೆಸ್ಟ್ರಾಲ್ ಅಂತಾರಲ್ಲ, ಕೊಬ್ಬು, ಅದು ಹೆಚ್ಚಾಗಿ ಆರೋಗ್ಯದಲ್ಲಿ ಹೇರುಪೇರು ಉಂಟಾಗಬಹುದು. ಅದಕ್ಕೆಂದೇ ಈ ಶುಗರು, ಬಿಪಿ, ಥೈರಾಯ್ಡ್ ಇತ್ಯಾದಿ ಎಲ್ಲ ಬಂದದ್ದು. ಎಡಗಾಲು, ಇದೇ ಕಾರಣಕ್ಕಿರಬಹುದು ಇಂದಿನ ದಿನಗಳಲ್ಲಿ ಎಲ್ಲರಿಗೂ ಹೆಲ್ತ್ ಕಾನ್ಶಿಯಸ್ ಬಂದಿರುವುದು. ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ. ವಾಕಿಂಗು ಕಂಪಲ್ಸರಿ ಆಗಿದೆ, ಜೊತೆಗೆ ಯೋಗಾಭ್ಯಾಸದ ತರಬೇತಿಯೂ ಅಗತ್ಯವೆನಿಸಿದೆ. ಆಗ ಜನರ ಜೀವನ ಪದ್ಧತಿಯೇ ಬೇರೆ ಆಗಿತ್ತು. ಶರೀರದ ಎಲ್ಲ ಅಂಗಾಂಗಗಳಿಗೂ ಶ್ರಮದ ಕೆಲಸಗಳಿರುತ್ತಿದ್ದವು.

ಕುಟ್ಟುವುದು, ಬೀಸುವುದು, ಬಟ್ಟೆ ಒಗೆಯುವುದು ಮುಂತಾದವು. ಆಗ ಕೆಳಗೆ ಕುಳಿತುಕೊಂಡೇ ಅಡುಗೆ ಮಾಡುತ್ತಿದ್ದರಲ್ವಾ? ಇದರಿಂದ ಏಳುವುದು, ಕೂಡಿರುವುದು ಹೀಗೆ ವ್ಯಾಯಾಮಪರ ಚಟುವಟಿಕೆಗಳೇ ಸಹಜವಾಗಿ ಸಾಗುತ್ತಿದ್ದ ಕಾರಣ ದೇಹದ ಅವಯವಗಳೆಲ್ಲ ಸ್ಟ್ರಾಂಗ್ ಆಗಿರುತ್ತಿದ್ದವು. ಯಾವಾಗ ಅಡುಗೆ ಕಟ್ಟೆ ಬಂತೋ, ನಿಂತುಕೊಂಡು ಅಡುಗೆ ಮಾಡುವ ಫ್ಯಾಷನ್ ಪದ್ಧತಿ ಆವಾಹನೆಯಾಯಿತೋ, ಅಂದಿನಿಂದ ಕಾಲುಗಳು ಮರಗಟ್ಟಿ ನಿಲ್ಲುವುದು ಶುರುವಾಯಿತು. ಅದೇ ರೀತಿ ಊಟಕ್ಕೆ ಡೈನಿಂಗ್ ಟೇಬಲ್ ಬಂತು, ಕಾಲುಗಳು ಸೆಟೆದು ನಿಲ್ಲತೊಡಗಿದವು. ಕಾಲು ಮಡಚಿ ಕೆಳಗೆ ಕುಳಿತುಕೊಳ್ಳೋದು, ಚಕ್ಕಳ ಮಕ್ಕಳ ಹಾಕೋದು ಮರೆತೇ ಹೋಯಿತು ಎಡಗಾಲು. ಇದರ ಪರಿಣಾಮವಾಗಿ ವಿಸರ್ಜನೆಯ ಪ್ರಕಾರವೂ ಬದಲಾಯಿತು, ಕಮೋಡ್ ಬಂತು. ಇವೆಲ್ಲಾ ಸುಧಾರಣೆಗಳು ಸುಲಭೋಪಾಯಗಳೆಂದು ಹೊರಗಣ್ಣಿಗೆ ತೋರಿದರೂ ಆರೋಗ್ಯಕ್ಕೆ ಇವೆಲ್ಲ ಬಾಧಕಗಳೇ ಆದವು. ಅದೇನೇ ಇರಲಿ, ನಮ್ಮ ಕಾಲುಗಳ ಸ್ನಾಯುಗಳಂತೂ ಇಟ್ಟಾಂಗೆ ಇರುವ ನಿಷ್ಪಾಪಿಗಳು. ನಡೆದರೆ, ಓಡಿದರೆ, ಕಸರತ್ತು ಮಾಡಿದರೆ ಮಾತ್ರ ಮಾಂಸಖಂಡಗಳು ಬಲಗೊಂಡು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ಇನ್ನು ದೇಹದ ಮೇಲ್ಭಾಗದಲ್ಲಿ ಏನೇನು ಸ್ಥಿತ್ಯಂತರಗಳಾಗುತ್ತವೆಯೋ, ಕಣ್ಣು, ಕಿವಿ, ಮೂಗು, ಗಂಟಲು, ಬಾಯಿ ಇವೆಲ್ಲ ಒಂದು ಪಕ್ಷವಾದರೆ, ಶಿರೋಭಾಗದಲ್ಲಿರುವ ಮೆದುಳು ಅತ್ಯಂತ ಸೂಕ್ಷ್ಮ ಪ್ರಕೃತಿಯದಾಗಿರುತ್ತದೆ. ಶ್ವಾಸಕೋಶ ಹೃದಯಗಳ ಭಾಗಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಭಯವಾಗುತ್ತದೆ. ಹೊಟ್ಟೆಯಂತೂ ಸಮುದ್ರವಿದ್ದಂತೆ, ಅಲ್ಲಿ ಏನೇನು ನಡೆಯುತ್ತದೆಯೋ ಆ ದೇವರಿಗೆ ಗೊತ್ತು. ಬಲಗಾಲು, ಸಾಕು ಸಾಕು, ಅವುಗಳದೆಲ್ಲ ರಗಳೆ ನಮಗೆ ಬೇಡವೇ ಬೇಡ. ಇಡೀ ದೇಹಕ್ಕೆ ಆಧಾರ ಸ್ತಂಭಗಳಂತಿರುವ ನಮ್ಮ ಈ ಕಾಲುಗಳ ಬಗ್ಗೆ ಮಾತ್ರ ಯೋಚಿಸೋಣ ಎಡಗಾಲು. ಹಾಗೇ ಆಗ್ಲಿ, ವಯಸ್ಸಿದ್ದಾಗ ನಾವು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟೆವು. ಆಗ ನಡಿಗೆಗೆ ವಿಶೇಷ ಅವಕಾಶವಿತ್ತು, ಅದನ್ನು ಪಾಲಿಸಿದೆವು. ಕೆಲವು ದಿನ ಹಳೆಯ ಪದ್ಧತಿಯ ಪ್ರಕಾರ ಕೆಳಗೆ ಕುಳಿತುಕೊಂಡೇ ಅಡುಗೆ ಇತ್ಯಾದಿ ಕಾರ್ಯಗಳಲ್ಲಿಯೂ ಜೊತೆಗೂಡಿದೆವು. ಬಲಗಾಲು, ಬಹುಬೇಗ ಬದಲಾವಣೆ ಬಂತು. ಮಿಕ್ಸರ್ ಗ್ರೈಂಡರ್ ಬಂತು, ಗ್ಯಾಸ್ ಬಂತು, ಗೀಜರ್ ಬಂತು, ಗಾಡಿ ಬಂತು, ಕಾರ್ ಬಂತು. ಹೊಸ ಸೌಲಭ್ಯಗಳು ಬಂದಂತೆಲ್ಲ ಸುಖ ಸಂತೋಷ ಹೆಚ್ಚಾಯಿತು. ವಾಷಿಂಗ್ ಮಷೀನ್, ಡಿಶ್ ವಾಷರ್ ಬಂದ ಮೇಲಂತೂ ಇನ್ನೂ ಸೌಕರ್ಯಗಳು ಹೆಚ್ಚಾಗಿ ಸಮಯ ಹೆಚ್ಚು ಉಳಿತಾಯವಾಗತೊಡಗಿತು. ಸಂಪಾದನೆಗೆ ಪುರುಷನೊಬ್ಬನೇ ದುಡಿದರೆ ಸಾಕಾಗಲಿಕ್ಕಿಲ್ಲವೆಂದು ಮನೆಯ ಗೃಹಿಣಿಯೂ ದುಡಿಯತೊಡಗಿದಳು. ಸಂಪಾದನೆ ಜಾಸ್ತಿಯಾದಂತೆ ಕಂಡು ಬಂದಾಗ ಜೀವನದ ಅಗತ್ಯತೆಗಳು ಹೆಚ್ಚಾಗತೊಡಗಿದವು. ಅವುಗಳನ್ನು ಪೂರೈಸಲು ಮತ್ತೆ ದುಡಿತ, ಹಗಲಿರುಳೆನ್ನದೇ ಗಾಣದೆತ್ತಿನಂತೆ ದುಡಿಯುವ ಅಗತ್ಯತೆ ಉಂಟಾಯಿತು. ಇಷ್ಟನ್ನೆಲ್ಲ ನಾವ್ಯಾಕೆ ಯೋಚಿಸಬೇಕಪ್ಪ? ಕಾಲಚಕ್ರದ ಗತಿಯಲ್ಲಿ ಬದುಕುವ ಜೀವಿಗಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಕಡಿಮೆಯಾಯಿತು. ಕುಳಿತಲ್ಲೇ ಕೆಲಸ, ನಿಂತು ಅಡಿಗೆಯ ಕ್ರಮ, ಸಮಯಾಭಾವ, ಪರಸ್ಪರ ಮಾತುಕತೆಯಲ್ಲಿ ಚ್ಯುತಿ, ಅನಿವಾರ್ಯದ ಮೌನ, ಇವೆಲ್ಲ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನುಂಟು ಮಾಡತೊಡಗಿದವು. ಹೊರಗೆ ದರ್ಶಿನಿಗಳಲ್ಲಿ ನಾಲಿಗೆ ಚಪಲಕ್ಕಾಗಿ ತಿಂಡಿ ತೀರ್ಥ ಸವೆಯೋದು ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರತೊಡಗಿತು. ಹೋಗ್ಲಿ, ನಮಗೆ ಇದೆಲ್ಲ ಯಾಕೆ? ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾನೇ ಇದ್ದೀವಲ್ಲ, ಈ ಆಪರೇಷನ್ ಯಾಕೆ ಬಂತು ಅಂತ ನನ್ನ ಚಿಂತೆ. ಬಲಗಾಲು, ಈಗ ಚಿಂತೆ ಮಾಡಿ ಏನ್ ಪ್ರಯೋಜನ? ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಎಂಬ ಜಾಯಮಾನವಲ್ಲವೇ ನಮ್ಮದು. ಆದರೂ ಆಪರೇಷನ್ ಎಂದರೆ ಯಾಕೋ ಭಯ. ಬಲಗಾಲು, ಭಯ ಬಿಟ್ಟು ಬಿಡು, ಗುಂಡಿಗೆ ಗಟ್ಟಿ ಮಾಡಿಕೊಳ್ಳೋಣ. ಮುಂದೆ ಕಾಲುಗಳಲ್ಲಿ ನೋವು ಕಡಿಮೆಯಾಗಿ ಚೆನ್ನಾಗಿ ನಡೆಯಬಲ್ಲವೆಂದು ಡಾಕ್ಟರ್ ಹೇಳಿದ್ದಾರಲ್ಲವೇ. ಎಷ್ಟೋ ಜನ ಈ ಆಪರೇಷನ್ಗೆ ಒಳಗಾದವರು ಇದೇ ಮಾತನ್ನೇ ಹೇಳಿದ್ದಾರೆ. ಮಂಡಿ ಮೇಲೆ ಉದ್ದಕ್ಕೆ ಕೊರಿತಾರೆ, ಒಳಗಿನ ಡ್ಯಾಮೇಜ್ ಎಲ್ಲ ತೆಗಿತಾರೆ, ಒಳಗೆ ಯಾವುದೋ ಮುಖ್ಯವಾದ ವಸ್ತುವನ್ನ ತುಂಬುತ್ತಾರೆ, ಹೊಲಿಗೆ ಹಾಕಿ ಬಂದ್ ಮಾಡ್ತಾರ. ಇಷ್ಟೆಲ್ಲ ಮಾಡೋವರೆಗೆ ನಮ್ಮ ಗತಿ ಏನಾಗ್ತದೆ? ಡಾಕ್ಟರ್ ಅಂತೂ ಪರಿಚಯದವರೇ ಇದ್ದಾರೆ, ಪರಿಣಿತರು ಅನುಭವಿಕರೂ ಆಗಿದ್ದಾರೆ. ಅವರನ್ನೇ ನಂಬುವುದು, ದೇವರ ಮೇಲೆ ಭಾರ ಹಾಕೋದು, ಸುಮ್ಮನಿದ್ದು ಬಿಡುವುದು, ಆಗೋದು ಹಾಗೆ ಆಗುತ್ತದೆ. ನಮಗೆ ನಾವೇ ಧೈರ್ಯ ತಂದುಕೋಬೇಕು. ಇಷ್ಟು ದಿನಗಳಿಂದಲೂ ಇಲ್ಲದ್ದು ಇದೀಗ ಒಮ್ಮೆಲೆ ಆಪರೇಷನ್ ಮಾಡುವ ಸ್ಥಿತಿ ಹೇಗೆ ಬಂತು ಅಂತ ಒಂದೆರಡು ದಿನಗಳಿಂದಲೂ ಯೋಚಿಸಲೇ ಇದ್ದೀನಿ, ಆದರೆ ಉತ್ತರ ಹೊಳಿತಾ ಇಲ್ಲ. ಒಂದು ದಿನ ಮಾರ್ಕೆಟ್ನಲ್ಲಿ ಅಡ್ಡಾಡುವಾಗ ನನ್ನ ಮಂಡಿ ಇರುವ ಜಾಗದಲ್ಲಿ ಏಕಾಏಕಿ ಚಳಕ್ಕೆಂದು ಸದ್ದಾಗಿ ಒಂದು ಬಗೆಯ ನೋವು ಕಾಣಿಸಿಕೊಂಡಿತು. ಅಂದಿನಿಂದ ಹೆಜ್ಜೆ ಇಡಲು ಕಷ್ಟವಾಗತೊಡಗಿತು. ಕಾಲು ಉಳುಕಿತೇನೋ ಎಂದುಕೊಂಡಿದ್ದೆ. ಪುಣ್ಯಕ್ಕೆ ಪರಿಚಯದವರು ಸಿಕ್ಕು, ಅವರೇ ಮನೆ ಮುಟ್ಟಿಸಿದ್ರು. ಎರಡು ದಿನ ಪೇನ್ ಕಿಲ್ಲರ್ ಮಾತ್ರೆ ಸೇವಿಸಿ ಹೇಗೋ ಬೆಂಗಳೂರಿಗೆ ಬಂದು ಸೇರಿದ್ರು. ಎಡಗಾಲು, ಹೌದು ನೆನಪಿದೆ, ಅಂದಿನಿಂದ ವಾಕಿಂಗೂ ಬಂದಾಯಿತು. ನಾನೂ ತುಂಬಾ ಸಹಕರಿಸಿದೆ, ಆದರೆ ನೋವು ಕಡಿಮೆ ಆಗಲೇ ಇಲ್ಲ. ಡಾಕ್ಟರ ಕಣಿಗೆ ಬೀಳಲೇಬೇಕಾಯಿತು, ಇದು ಒಂದು ನೆಪವಾಯಿತಷ್ಟೇ. ಡಾಕ್ಟರು ತಪಾಸಣೆ ಮಾಡಿದ ಮೇಲೆ, ಎಕ್ಸ್ರೇ ರಿಪೋರ್ಟ್ ನೋಡಿದ ಮೇಲೆ ಈ ಗ್ರಹಚಾರ ಕಾದಿತ್ತು, ಆಪರೇಷನ್ ಅನಿವಾರ್ಯವಾಯಿತು. ಹಣೆ ಬರಹದಲ್ಲಿದ್ದುದು ತಪ್ಪಿಸಲು ಸಾಧ್ಯವಿಲ್ಲ, ಇಬ್ಬರೂ ಕೂಡಿ ಹೇಗೋ ಸಹಕರಿಸಿದರಾಯಿತು. ಬಲಗಾಲು, ಒಂದು ತಿಂಗಳು ಟೈಂ ಕೊಟ್ಟಿದ್ದರೂ ಯೋಚನೆ ಮಾಡಲು, ಮಕ್ಕಳ ಬೇಸಿಗೆ ಪ್ರವಾಸ ಮುಗಿಯಲಿ, ಅಲ್ಲಿಯವರೆಗೆ ಸಮಯವಿದೆ ಎಂದುಕೊಂಡಿದ್ದೆವು. ಮಕ್ಕಳಂತೂ ನಿರ್ಧರಿಸಿಯಾಗಿದೆ, ಕೊನೆ ನಿರ್ಧಾರವನ್ನು ಮೇಡಂಗೆ ಹೇಳಲು ಬಿಟ್ಟಿದ್ದಾರೆ. ನೋವು ತಾಳದೆ ಒಪ್ಪಿಕೊಂಡು ಬಿಡ್ತಾರೆ. ಈಗ ಅನುಭವಿಸ್ತಾ ಇರೋ ನೋವಿನಿಂದ ಮುಕ್ತಿ ಪಡೆಯಬೇಕೆಂದ್ರೆ ಇದೊಂದೇ ದಾರಿ ಅಂತ ಇದ್ರು. ಯಾಕೋ ನನಗಂತೂ ಭಯವಾಗ್ತಾ ಇದೆ. ಹಿಂದೆ ಅದೇನೋ ಆಯುರ್ವೇದದ ಚಿಕಿತ್ಸೆ ಮಾಡಿಸಿಕೊಂಡಿದ್ರಲ್ಲ, ಅದಕ್ಕೆ ಜಾನು ಬಸ್ತಿ ಅಂತ ಕರೆದಿದ್ರು. ಮಂಡಿ ಮೇಲೆ ಕಣಕದ ಕಟ್ಟೆ ಕಟ್ಟಿ ನೋವಿನ ಎಣ್ಣೆ ಬಿಸಿ ಮಾಡಿ ಹಾಕ್ತಾ ನಂತರ ಮಸಾಜ್

ಮಾಡಿ ಬಿಸಿ ನೀರು ಹನಿಸಿ ಕಳಿಸುತ್ತಿದ್ರಲ್ಲ, ಹಾಗೆ ಏನಾದರೂ ಮತ್ತೆ ಮಾಡಿದ್ರೆ ಆಗೋದಿಲ್ವಾ? ಬಲಗಾಲು. ಆ ತರಹದ ಚಿಕಿತ್ಸೆ ಮೂರ್ನಾಲ್ಕು ಸಲ ನಡೆದು ಹೋಗಿದೆ, ಯಾವ ಪ್ರಯೋಜನವೂ ಆಗಿಲ್ಲ. ಮೊನ್ನೆ ಆಕ್ಯುಪಂಚರ್ ಅಂದರೆ ಸೂಜಿ ಚಿಕಿತ್ಸೆಯನ್ನು ಒಂದಲ್ಲ ಐದಾರು ಸಲ ಮಾಡಿಸಿಕೊಂಡಿದ್ದಾರೆ. ಒಂದು ಕೂದಲೆಳೆಯಷ್ಟು ನೋವು ಕಡಿಮೆ ಆಗಿಲ್ಲ. ಎಡಗಾಲು. ಹಾಗಾದ್ರೆ ಆಪರೇಷನ್ ನೀಗೆ ನಾವು ಸಿದ್ಧರಾಗಲೇ

ಆಗಿದೆ. ಕೊನೆಯ ನಿರ್ಧಾರವನ್ನು ಮೇಡಂಗೆ ಹೇಳಲು ಬಿಟ್ಟಿದ್ದಾರೆ. ನೋವು ತಾಳದೆ ಒಪ್ಪಿಕೊಂಡು ಬಿಡ್ತಾರೆ. ಈಗ ಅನುಭವಿಸ್ತಾ ಇರೋ ನೋವಿನಿಂದ ಮುಕ್ತಿ ಪಡೆಯಬೇಕೆಂದ್ರೆ ಇದೊಂದೇ ದಾರಿ ಅಂತ ಇದ್ರು. ಯಾಕೋ ನನಗಂತೂ ಭಯವಾಗ್ತಾ ಇದೆ. ಹಿಂದೆ ಅದೇನೋ ಆಯುರ್ವೇದದ ಚಿಕಿತ್ಸೆ ಮಾಡಿಸಿಕೊಂಡಿದ್ರಲ್ಲ, ಅದಕ್ಕೆ ಜಾನು ಬಸ್ತಿ ಅಂತ ಅಂದ್ ಕರೆದಿದ್ರು. ಮಂಡಿ ಮೇಲೆ ಕಣಕದ ಕಟ್ಟೆ ಕಟ್ಟಿ ನೋವಿನ ಎಣ್ಣೆ ಬಿಸಿ ಮಾಡಿ ಹಾಕ್ತಾ ನಂತರ ಮಸಾಜ್ ಮಾಡಿ ಬಿಸಿನೀರು ಹನಿಸಿ ಕಳಿಸುತ್ತಿದ್ರಲ್ಲ, ಹಾಗೆ ಏನಾದರೂ ಮತ್ತೆ ಮಾಡಿದ್ರೆ ಆಗೋದಿಲ್ವಾ? ಬಲಗಾಲು ಆ ತರಹದ ಚಿಕಿತ್ಸೆ ಮೂರ್ನಾಲ್ಕು ಸಲ ನಡೆದು ಹೋಗಿದೆ, ಯಾವ ಪ್ರಯೋಜನವೂ ಆಗಿಲ್ಲ. ಮೊನ್ನೆ ಆಕ್ಯುಪಂಚರ್ ಅಂದರೆ ಸೂಜಿ ಚಿಕಿತ್ಸೆಯನ್ನು ಒಂದಲ್ಲ ಐದಾರು ಸಲ ಮಾಡಿಸಿಕೊಂಡಿದ್ದಾರೆ. ಒಂದು ಕೂದಲೆಳೆಯಷ್ಟು ನೋವು ಕಡಿಮೆ ಆಗಿಲ್ಲ. ಎಡಗಾಲು ಹಾಗಾದ್ರೆ ಆಪರೇಷನ್ ನೀಗೆ ನಾವು ಸಿದ್ಧರಾಗಲೇಬೇಕೆನ್ನು. ಬಲಗಾಲು ಹೂ ಮನಸ್ಸು ಗಟ್ಟಿ ಮಾಡಿಕೊಂಡು ತಯಾರಾಗಿದ್ದಾರೆ ಮೇಡಮ್, ನಾವು ಈ ಕಾರ್ಯದಲ್ಲಿ ಸಹಕರಿಸಲೇಬೇಕು. ಮೇಡಮ್ಗೆ ಹಿಂದೆ ಎಷ್ಟೋ ಸಲ ಈ ತರಹದ ಆಪರೇಷನ್ಗಳು ಆಗಿವೆಯಂತೆ, ಹೌದಾ? ಹೌದು, ಅದಕ್ಕೆಂದೇ ಇಷ್ಟೆಲ್ಲ ಆದ್ಮೇಲಾದರೂ ಈ ಮಂಡಿ ಆಪರೇಷನ್ ಒಂದನ್ನಾದರೂ ತಪ್ಪಿಸಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟರು, ಆದರೆ ಆಗಲೇ ಇಲ್ಲ. ಹೌದು ಹೌದು, ಬೇರೆ ಪರಿಹಾರೋಪಾಯಗಳನ್ನೂ ನೆರವೇರಿಸಿದರು. ಆಯುರ್ವೇದದ ಮೊರೆ ಹೊಕ್ಕರು, ಹೋಮಿಯೋಪತಿಗೂ ಪ್ರಯತ್ನಿಸಿದರು, ಹಳ್ಳಿಗಾಡಿನ ಗೌಂಟಿ ಚಿಕಿತ್ಸೆಗೂ ತಲೆಬಾಗಿದರು, ಒಂದೂ ಫಲಕಾರಿಯಾಗಲಿಲ್ಲ. ಬಲಗಾಲು ಕೊನೆಗೂ ಪರಿಸ್ಥಿತಿ ಕೈಮೀರಿದಾಗ ಈ ಅಲೋಪತಿ ಶಸ್ತ್ರಚಿಕಿತ್ಸೆಗೆ ಶರಣಾಗಬೇಕಾಯಿತು. ಇದನ್ನು ಬಿಟ್ಟಿದ್ರೆ ಏನಾಗುತ್ತಿತ್ತು? ಮುಂದೆಂದೂ ಸರಿಯಾಗಿ ನಡೆಯಲು ಬಾರದೆ ಮನೆಯಲ್ಲಿ ಮೂಲೆ ಗುಂಪಾಗಿ ಕುಳಿತಿರಬೇಕಾಗುತ್ತಿತ್ತು. ಈ ಮೇಡಂ ಸುಮ್ಮನೆ ಕುಳಿತಿರುವವರಲ್ಲ, ಹಾಡು ಅಂದರೆ ಪ್ರಾಣ. ನಾಲ್ಕು ಜನಕ್ಕೆ ಹಾಡು ಕಲಿಸಿ ಹಾಡಿಸಿ ಆನಂದ ಪಡುವವರು. ಮನೆ ಹಿಡಿದು ಸುಮ್ಮನೆ ಕುಳಿತುಕೊಳ್ಳುವುದು ಸಾಧ್ಯವೇ ಇಲ್ಲ. ಕಾಲುಗಳು ನಮ್ಮ ಸ್ವಾಧೀನದಲ್ಲಿರಬೇಕೆಂದು ಬಯಸುವುದು ತಪ್ಪೇ? ನಾವಿರುವಷ್ಟು ದಿನ ಚೆನ್ನಾಗಿ ನಡೆದಾಡಿಕೊಂಡಿರಬೇಕೆಂದೇ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮೇಡಂ. ಬಲಗಾಲು ನಿಜ, ನಾವು ಅವರಿಗೆ ಈ ವಿಷಯದಲ್ಲಿ ಬೆಂಬಲ ಕೊಡಲೇಬೇಕು. ಎಡಗಾಲು ಹಾಗೇ ಆಗಲಿ, ಡನ್, ನಾವಿಬ್ಬರು ಆಪರೇಷನ್ಗೆ ಸಿದ್ಧರಾಗೋಣ. ಡಾಕ್ಟರು ತುಂಬಾ ಎಕ್ಸ್ಪರ್ಟ್ ಅಂತೆ, ಕೈಗುಣಾನೂ ಚೆನ್ನಾಗಿದೆಯಂತೆ. ಸುತ್ತಲೂ ಎಲ್ಲಾ ಕಡೆಯಿಂದಲೂ ಇದೇ ಅಭಿಪ್ರಾಯ ಬಂದಿದೆ. ಮೇಡಂ ಗಟ್ಟಿ ಮನಸ್ಸು ಮಾಡಿದ್ದಾರೆಂದ ಮೇಲೆ ನಾವು ತಯಾರಾಗೋಣ. ಎಡಗಾಲು ಎಲ್ಲಿ ಕೈ ಕೊಡು. ಬಲಗಾಲು ಕೈ ಎಲ್ಲಿಂದ ಕೊಡ್ಲಿ, ಕಾಲು ಜೋಡಿಸುತ್ತೇನಷ್ಟೇ. ಆಸ್ಪತ್ರೆಗೆ ದಾಖಲಾಗಿದ್ದು ಆಗಿದೆ. ಮತ್ತೆ ಎರಡೂ ಕಾಲುಗಳಿಗೆ ಆತಂಕ ಭಯ ಆವರಿಸಿಕೊಂಡಿದೆ. ಬಲಗಾಲು ನಾಳೆ ನನ್ನದೇ ಮೊದಲ ಪಾಳಿ, ತುಂಬಾ ಭಯವಾಗ್ತಿದೆ ನನಗೆ. ಎಡಗಾಲು ಯಾಕೆ ಭಯ? ಮನೆಯಿಂದ ಬರುವಾಗ ಮೇಡಂ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರಲ್ಲ, ಅವರೆಲ್ಲರ ಹರಕೆಯಿಂದ ಒಳ್ಳೆಯದೇ ಆಗುತ್ತದೆ. ಆದರೂ ನಾಳೆಯಿಂದ ನನ್ನ ಸ್ಥಿತಿ ಏನೋ ಎಂತೋ, ಎಷ್ಟೊಂದು ನೋವು ಸಹಿಸಬೇಕೋ, ನಿದ್ರೆಯಂತೂ ಗಾವುದ ದೂರ. ಮೇಡಂಗೆ ಇವತ್ತು ನನ್ನ ಮೇಲೆ ಬಹಳಷ್ಟು ಪ್ರೀತಿ ಬಂದುಬಿಟ್ಟಿದೆ. ನನ್ನ ಮೇಲೆ ಅದೆಷ್ಟು ಸಲ ಕೈಯಾಡಿಸಿದ್ದಾರೋ, ಮಮತೆಯಿಂದ ಎತ್ತಿ ಹಿಡಿದಿದ್ದಾರೋ ಲೆಕ್ಕವಿಲ್ಲ. ಹರಕೆಗೆ ಹೋಗುವ ಕುರಿಯಂತಾಗಿದೆ ನನ್ನ ಅವಸ್ಥೆ. ಎಡಗಾಲು ಹೌದಪ್ಪ, ನನ್ನ ಬಗ್ಗೆಯೂ ಅಷ್ಟೇ ಪ್ರೀತಿ ಮಮತೆ ಸುರಿದಿದ್ದಾರೆ. ಸದ್ಯ ನನಗೆ ನೋವಿಲ್ಲದಿದ್ದರೂ ಆಪರೇಷನ್ಗೆ ಗುರಿಯಾಗಬೇಕಲ್ಲ ಎಂಬ ಚಿಂತೆ ಅವರಿಗೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆಪರೇಷನ್ ವಿಧಿ ವಿಧಾನಗಳಿಗೆ ಕಾಲುಗಳನ್ನು ಒಡ್ಡಬೇಕಷ್ಟೆ. ಬೆಳಿಗ್ಗೆ 9 ಗಂಟೆಗೆ ರೆಡಿ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ರಾತ್ರಿಯಿಂದ ಒಂದು ಹನಿ ನೀರು ಕೂಡ ಮುಟ್ಟಿಲ್ಲ. ಬಹಳ ಕಠಿಣವಿದೆ ವೃತ ನಿಯಮ. ಬಲಗಾಲು ರಾತ್ರಿ ಇಡೀ ಹೊರಳಾಡಿ ನಿದ್ದೆಗೆಟ್ಟು ಬರೀ ಯೋಚನೆಗಳಲ್ಲೇ ಮುಳುಗಿ ಬೆಳಗು ಕಂಡಾಯಿತು. ಅದೇನೋ ವಿಚಿತ್ರವಾದ ಮನಸ್ಥಿತಿ. ಬೆಳಗಾಗುವ ತನಕವೂ ಭಯವಿತ್ತು. ಈಗ ಮೇಡಂ ಮನಸ್ಸು ಶಾಂತವಾಗಿದೆ, ನಿರ್ಭಯತೆಯಿಂದ ಕೂಡಿದೆ. ಎಡಗಾಲು ಹೆದರಿಕೊಂಡ್ರೆ ಏನಾಗುವುದು? ನಾನು ಜೊತೆಗಿರುತ್ತೇನೆ, ಶಾಂತ ರೀತಿಯಿಂದ ಸಹಕರಿಸು. ಇದು ಮೇಡಂ ಮಗ ಸೊಸೆ ಮಗಳು ಎಲ್ಲ ಬಂದು ಕಾಯ್ತಾ ಇದ್ದಾರೆ. ಬಲಗಾಲು ಯಾರು ಬಂದು ಏನು ಮಾಡ್ಯಾರು? ನಮ್ಮ ನಮ್ಮ ಪ್ರಾರಬ್ಧ ನಾವೇ ಅನುಭವಿಸಬೇಕಲ್ಲವೇ? ಮಗನಂತೂ ಔಪಚಾರಿಕವಾಗಿ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿದ. ಎಡಗಾಲು ನಡೆ ನಡೆ, ಕರೆ ಬಂತು, ವೀಲ್ ಚೇರು ಬಂತು, ಎಲ್ಲರನ್ನೂ ಬೀಳ್ಕೊಂಡು ಹೊರಟಿದ್ದಾಯಿತು. ಓಟಿ ಪ್ರವೇಶವೂ ಆಯಿತು. ಆಪರೇಷನ್ ಟೇಬಲ್ ಮೇಲೆ ಮಲಗಿದಾಯಿತು. ಸಿದ್ಧತೆಗೆ ಮೊದಲಾಯಿತು. ಎಡಗೈಗೆ ಸಲೈನ್ ಹಚ್ಚಿದರು, ಬಲಗೈಗೆ ಬಿಪಿ ಮಷಿನ್ ಜೋಡಿಸಿದರು. ಅದೆಂಥ ಝಗ್ ಝಗ್ ಬೆಳಕು, ಎಷ್ಟೊಂದು ಚಳಿಯಪ್ಪ ಇಲ್ಲಿ. ಫುಲ್ ಎಸಿ ಇರಬಹುದಲ್ವೇ? ಅದೋ ಬೆಚ್ಚಗೆ ಹತ್ತಿ ಬಟ್ಟೆಯಿಂದ ದೇಹದ ಮೇಲ್ಭಾಗವನ್ನೆಲ್ಲ ಕವರ್ ಮಾಡ್ತಾ ಇದ್ದಾರೆ. ಅರವಳಿಕೆ ಚುಚ್ಚುಮದ್ದು ಕೊಡಲು ಡಾಕ್ಟರ್ ಶ್ರೀನಿವಾಸ್ ಬಂದಿದ್ದಾರೆ. ಮೃದುವಾಗಿ ಮಾತನಾಡುತ್ತಾ, ಬೆನ್ನಿನ ಕೆಳಗೆ 2 ಇಂಜೆಕ್ಷನ್ ಕೊಟ್ಟರು ಅಂತ ಕಾಣ್ತದೆ. ಅದೋ ಸಂದೀಪ್ ಸರ್ ಕೂಡ ಬಂದರು. ಎಡಗಾಲು ಅಂದು 1 ತಿಂಗಳ ಹಿಂದೆ ನೋಡಿದವರನ್ನು ಇಂದೇ ನೋಡುತ್ತಿದ್ದೇವೆ. ಕ್ಷೇಮ ಸಮಾಚಾರ ಕೇಳಿದರು. ಈಗೋ ಕಾಲುಗಳು ಸಾವಕಾಶವಾಗಿ ಜುಮ್ ಎನ್ನುತ್ತಿವೆ. ನಮ್ಮಿಬ್ಬರನ್ನು ಮೇಲೆ ಮೇಲಕ್ಕೆ ಎಲ್ಲೋ ಅಂತರಿಕ್ಷಕ್ಕೆ ಕರೆದೊಯ್ದ ಅನುಭವ. ತುಂಬಾ ಮಜಾ ಬರುತ್ತಿದೆಯಲ್ಲವೇ? ಸಂದೀಪ್ ಸರ್ ಲೋಕಾಭಿರಾಮವಾಗಿ ಮಾತಾಡುತ್ತಾ ಸಹಚರಿಗಳೊಂದಿಗೆ ತಮ್ಮ ಕೆಲಸ ಶುರು ಮಾಡಿದರು. ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಹಚ್ಚಿದ್ದರು. ಕೇಳಲು ಹಿತವೆನಿಸುತ್ತಿತ್ತು. ಮುಂದೆ ಏನು ನಡೆಯುತ್ತೋ ಒಂದೂ ಗೊತ್ತಿಲ್ಲ. ಕಣ್ಣುಗಳಿಗೂ ಪಟ್ಟಿ ಹಾಕಿದ್ದರು. ಏನೋ ಹೊಡೆತದ ಸಪ್ಪಳ, ಕತ್ತರಿಸುವ ಸದ್ದು ಮಾತ್ರ ಆಗಾಗ ಕೇಳಿಸುತ್ತಿತ್ತು. ಬಲಗಾಲು ನಿನ್ನಂತೂ ಮುಟ್ಟೇ ಇಲ್ಲ,
ನನಗೂ ನೋವಿನ ಅನುಭವ.

ವಾಗಲೇ ಇಲ್ಲ. ದಿನನಿತ್ಯ ಇಂಥವು ಅದೆಷ್ಟು ಆಪರೇಷನ್ ಮಾಡುತ್ತಾರೋ. ಈ ವೈದ್ಯ ವೃತ್ತಿ ಎಷ್ಟೊಂದು ಕಠಿಣ ವೃತ್ತಿ ಎಂದೆನಿಸದೇ ಇರಲಿಲ್ಲ. ತುಂಬಾ ಗ್ರೇಟ್ ಅಪ್ಪ ಅವರು. ಅಂತೂ ಒಂದೂವರೆ ಗಂಟೆ ಕಳೆದಿರಬಹುದು, ಆಪರೇಷನ್ ಸಕ್ಸೆಸ್ ಆಯಿತೆಂದು ಸಂದೀಪ್ ಸರ್ರೇ ಹೇಳಿದರು. ಮೇಡಮ್ಗೂ ಸಮಾಧಾನ ಹೇಳಿ ತುಂಬಾ ಕೋಆಪರೇಟಿವ್ ಅಂತ ಹೊಗಳಿದ್ರು ಕೂಡ. ಸಹಕರಿಸಿದ್ದು ನಾವು, ಪ್ರಶಂಸೆ ಅವರ ಮುಡಿಗೆ. ಎಡಗಾಲು. ಹೌದು, ಮತ್ತೆ ನಮ್ಮಿಬ್ಬರನ್ನು ಹೊಂದಿದ್ದ ಒಡತಿ ಅವರಾಗಿದ್ದಕ್ಕೆ ಪ್ರಾಶಸ್ತ್ಯ ಅವರಿಗೆ ಅಲ್ಲವೇ. ಹೋಗ್ಲಿ ಬಿಡು, ನನ್ನ ಪಾಲಿನ ಕರ್ತವ್ಯ ಇಲ್ಲಿಗೆ ಮುಗಿಯಿತು ಎಂದು ನಿಟ್ಟುಸಿರು ಎಳೆದೆ. ಎಡಗಾಲು. ನೀನದೆಷ್ಟು ಸ್ವಾರ್ಥಿ ಇದ್ದೀಯಾ, ನನ್ನ ಬಗ್ಗೆ ಯೋಚನೆ ಬರಲಿಲ್ಲವೇ? ಅರವಳಿಕೆಯಲ್ಲಿ ನಾನು ನಿನ್ನ ಜೊತೆಗೆ ಇರಲಿಲ್ಲವೇ? ಬಲಗಾಲು. ನಾಳೆ ನಿನ್ನ ಆಪರೇಷನ್ ಮಾಡುವಾಗ ನನ್ನ ಮೇಲೂ ಈ ಪ್ರಯೋಗ ಆಗೇ ಆಗುತ್ತದೆ. ಆಪರೇಷನ್ ನಂತರದ ಕಾರ್ಯಗಳನ್ನೆಲ್ಲ ಸಂಪನ್ನಗೊಳಿಸಿ ಸ್ಟ್ರೆಚರ್ ಮೇಲೆ ಐಸಿಯುಗೆ ಶಿಫ್ಟ್ ಮಾಡಿದರು. ಅಲ್ಲಿ ಸುಮಾರು 2 ಗಂಟೆಗಳ ಕಾಲ ಮಲಗಿಸಿದ್ದರು. ಅಲ್ಲೂ ಎಸಿ ಇತ್ತು, ಚಳಿಯಿಂದ ಮೈ ನಡುಕ ಬಂದಿತ್ತು ಮೇಡಮ್ಗೆ. ಐಸಿಯುನಲ್ಲೇ ಮಗಸೊಸೆಯರನ್ನು ಕರೆದು ಭೇಟಿ ಮಾಡಿಸಿದರು. ನಮ್ಮವರ ಮುಖ ಕಂಡು ಸ್ವಲ್ಪ ಹಾಯ್ ಎನಿಸಿತು. ಐಸಿಯುನಲ್ಲಿ ಬೇರೆ ಯಾರೂ ಇರಲಿಲ್ಲ, ಸ್ಮಶಾನ ಮೌನ. ಅಬ್ಸರ್ವೇಷನ್ಗಾಗಿ ಇಟ್ಟಿದ್ದು, ಕಣ್ಣು ಮುಚ್ಚಿದರೆ ನಿದ್ರೆಯೂ ಬರಲಿಲ್ಲ. ಅಲ್ಲಿ ಕಳೆದ ಹೊತ್ತು ತುಂಬಾ ಹಿಂಸೆ ಎನಿಸಿತು. ಆಮೇಲೆ ಎಕ್ಸ್ರೇ ಯೂನಿಟ್ಗೆ ಕರೆದೊಯ್ದು ಸರ್ಜರಿ ಆದ ಭಾಗದ ಎಕ್ಸ್ರೇ ಮಾಡಿ ಡಾಕ್ಟರಿಗೆ ತೋರಿಸಿ ನಂತರ ರೂಮಿಗೆ ಕರೆತಂದರು. ಎಡಗಾಲು. ಅಬ್ಬಾ, ಆಪರೇಷನ್ ನೀ ಪ್ರಥಮ ಹಂತ ಯಶಸ್ವಿಯಾಯಿತು. ಅರವಳಿಕೆ ಪ್ರಭಾವ ಕಡಿಮೆಯಾದಂತೆಲ್ಲ ನಿನಗೆ ನೋವು ಕಾಣಿಸಿಕೊಳ್ಳುತ್ತಿದೆಯೇ? ಸಲೈನು, ಇಂಜೆಕ್ಷನ್, ಮಾತ್ರೆಗಳು ಇತ್ಯಾದಿ ಶುರುವಾಗಿವೆ. ನಾನು ಮಾತ್ರ ಅರವಳಿಕೆಯ ವಲಯದಿಂದ ಹೊರಬಂದು ಯಥಾಸ್ಥಿತಿಗೆ ತಲುಪಿದ್ದೇನೆ. ಬಲಗಾಲು. ನೋವೇನೋ ಅಲ್ಪ ಸ್ವಲ್ಪ ಎನಿಸುತ್ತಿದೆ, ಆದರೆ ಕಾಲು ಸರಿದಾಡುತ್ತಿಲ್ಲವಲ್ಲ. ಇಡೀ ದಿನ ಒಂದು ಹನಿ ನೀರು ಕೂಡ ಕುಡಿದಿರಲಿಲ್ಲ. ಸಂಜೆ ಎಳನೀರು ಕುಡಿದಾಯಿತು, ಇಡ್ಲಿ ಸಾಂಬಾರು ಉಪಹಾರವೂ ಆಯಿತು, ರಾತ್ರಿ ಬಿಸಿ ಬಿಸಿ ಊಟಾನೂ ಬಂತು. ಇನ್ನೇನು ರಾತ್ರಿ ಕಣ್ತುಂಬಾ ನಿದ್ರೆ ಮಾಡಿದರೆ ಆಯಿತು ಅಂದುಕೊಂಡೆವು. ಎಡಗಾಲು. ನಾನು ಕೂಡ ಹಾಗೆ ಯೋಚಿಸಿದ್ದೆ, ಆದರೆ ನಿದ್ರೆ ಹತ್ತಿರ ಕೂಡ ಸುಳಿಯಲಿಲ್ಲ. ಅಂದಿನ ರಾತ್ರಿ ನರಕಯಾತನೆಯೇ ಆಯಿತು. ನರಗಳ ಸೆಳೆತ, ಸ್ನಾಯುಗಳ ಬಿಗಿತ, ಅಸ್ವಾಭಾವಿಕ ನೋವು, ಕಾಲು ಭಾರವೆನಿಸಿ ಕೊರಡಿನಂತಾಗಿತ್ತು. ಅತ್ತಿತ್ತ ಚಲನೆ ಇಲ್ಲದೆ ಉದ್ದಕ್ಕೆ ಚಾಚಿ ಅಂಗಾತ ಒಂದೇ ಸ್ಥಿತಿಯಲ್ಲಿ ಮಲಗಿರಬೇಕಾದ ಅವಸ್ಥೆ. ಜೊತೆಗಿದ್ದ ಮಗಳನ್ನು ಮೇಡಮ್ ಅಂದು ತುಂಬಾ ಸಲ ಎಬ್ಬಿಸಿದರು, ಅಸಹನೆಯಿಂದ ಕಾಡಿದರು. ನಿದ್ರೆ ಇಲ್ಲದೆ ತೊಳಲಾಡಿದ ಆ ರಾತ್ರಿ ಎಂದೂ ಮರೆಯಲಾರದ ಸಂಕಟವನ್ನು ಅನುಭವಿಸಿದಂತಾಯಿತು. ಬಲಗಾಲು. ಬುದ್ಧಿ ಭೇಟಿಯಾಯಿತು ಮೇಡಮ್ಗೆ. ಯಾಕಾದರೂ ಈ ಸಾಹಸಕ್ಕೆ ಕೈ ಹಾಕಿದನೆಂಬ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೆಂದು ಹೋದರು. ಆದರೂ ಆದದ್ದು ಆಗಿ ಹೋಗಿದೆ. ಇನ್ನೇನಿದ್ದರೂ ನೋವು ಸಹಿಸಿಕೊಳ್ಳುವ ಬಗೆಯೊಂದೇ ಈಗ ಉಳಿದಿರೋದು. ಎಡಗಾಲು. ಮೊದಲೇ 2 ಮಂಡಿಗಳ ಆಪರೇಷನ್ ಎಂದು ನಿಶ್ಚಿತವಾಗಿತ್ತಲ್ಲವೇ? ಎಡಗಾಲು. ಆದರೂ ಯಾಕೋ ನಿನ್ನ ನೋವಿನ ಪರಿ ನೋಡಿ ಸದ್ಯಕ್ಕೆ ಇದೊಂದೇ ಸಾಕು, ಇನ್ನೊಂದಕ್ಕೆ ಸ್ವಲ್ಪ ಗ್ಯಾಪ್ ಕೊಡೋಣವೇ ಎಂಬ ಆಲೋಚನೆಯಲ್ಲಿದ್ದಾರೆ ಮೇಡಮ್. ಒಂದೇ ಸಲಕ್ಕೆ 2 ಆದರೆ 2 ಮಂಡಿಗಳಿಗೆ ಒಂದೇ ಸಲ ಔಷಧೋಪಚಾರ ನಡೆದು ಒಮ್ಮೆಗೆ ಈ ಯುದ್ಧ ಮುಗಿಯುತ್ತದೆ. ಇಲ್ಲದಿದ್ದರೆ ಪುನಃ 6 ತಿಂಗಳ ನಂತರ ಮತ್ತೆ ಶ್ರೀ ಗಣೇಶಾಯ ನಮಃ ಎಂದು ಮತ್ತೆ ಯುದ್ಧ ಶುರು ಮಾಡಬೇಕಾಗುತ್ತದೆ. ನೋಡೋಣ, ನಿರ್ಧಾರ ಅವರಿಗೆ ಬಿಟ್ಟದ್ದು. 2ನೇ ದಿನವಾದ ಇಂದು ಫಿಸಿಯೋಥೆರಪಿಸ್ಟ್ ಬಂದು ತಮ್ಮ ಕಾರ್ಯವನ್ನು ಆರಂಭಿಸಿದರು. ರೂಮಿನ ಹೊರಗೆ ಕಾರಿಡಾರ್ನಲ್ಲಿ ಉದ್ದಕ್ಕೂ ವಾಕರ್ ಸಹಾಯದಿಂದ ನಡೆಸಿದರಲ್ಲವೇ? ನಿನ್ನೆ ಕಾಲ್ಬೆರಳುಗಳ ಆಲುಗಾಟದೊಂದಿಗೆ ವ್ಯಾಯಾಮದ ಪಾಠ ಶುರು ಮಾಡಿದ್ದರು. ಇವತ್ತಂತೂ ಆರಾಮನಿಸಿತು, ಧೈರ್ಯ ಬಂತು. ಒಳಗೆ ನೋವು ಇದ್ದೇ ಇತ್ತು, ಆದರೆ ಹೆಜ್ಜೆ ಇಟ್ಟಂತೆ ಕಾಲು ಹಗುರವೆನಿಸತೊಡಗಿತು. ನಾಳೆ ಮೆಟ್ಟಿಲು ಕೂಡ ಹತ್ತಿಸಿ ಇಳಿಸುತ್ತಾರಂತೆ. ನಿನ್ನ ಆಪರೇಷನ್ ಆದ ಮೇಲೆ ನಾನು ನಿನ್ನ ಬೆಂಬಲಕ್ಕೆ ಇರ್ತೀನಿ, ಅಷ್ಟು ಧೈರ್ಯ ಬಂದಿದೆ ನನಗೆ. ಎಡಗಾಲು. ಇಷ್ಟು ಹೇಳಿದೆಯಲ್ಲ, ಸಾಕು, ನಾಳೆ ಸಮರಕ್ಕೆ ನಾನು ಸಿದ್ಧವಾಗ್ತೀನಿ. ನೋವು ಕಡಿಮೆ ಮಾಡಲು ಸತತವಾಗಿ ಔಷಧೋಪಚಾರ ನಡೆದೇ ಇದೆ. ಪ್ರತಿನಿತ್ಯ ಡಾಕ್ಟರು ಸ್ವತಃ ಬಂದು ಭೇಟಿಯಾಗ್ತಾರೆ, ನಗನಗುತ್ತಾ ಮಾತಾಡಿಸ್ತಾರೆ. ಅವರ ಮುಖ ನೋಡಿದ್ರೇನೆ ನೋವು ಅರ್ಧ ಕಡಿಮೆ ಆದಂತೆ ಅನಿಸುತ್ತದೆ. ಒಟ್ಟಾರೆ ನೋವಿಗೆ ಸ್ಪಂದಿಸಬೇಕಷ್ಟೇ. ಆದರೂ 2 ರಾತ್ರಿ ನಿದ್ರೆ ಆಗಲಿಲ್ಲ. ರಾತ್ರಿ ನಿದ್ರೆ ಇಲ್ಲದೆ ಕಳೆಯುವುದು ಅದೆಷ್ಟು ಘೋರವಲ್ಲವೇ ಮೇಡಮ್ಗೆ? ಅದು ರೂಢಿಯಾಗಿ ಹೋಗಿದೆ. 2 ದಿನ ಬಿಟ್ಟು ಶುಕ್ರವಾರ ಮತ್ತೆ ಯುದ್ಧ ಶುರು. ಬಲಗಾಲು. ಯಥಾಪ್ರಕಾರ ಬೆಳಗಿನ 9 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆಯವರೆಗೂ ಮೊದಲಿನಂತೆಯೇ ಎಡಗಾಲಿನ ಮೇಲೆ ಎಲ್ಲ ವಿಧಿವಿಧಾನಗಳನ್ನು ಪ್ರಯೋಗಿಸಲಾಯಿತು. ಆಪರೇಷನ್ ಮುಗಿದ ತಕ್ಷಣ ಡಾಕ್ಟರು ಮೇಡಮ್ಗೆ ಮಗನ ಜೊತೆ ಫೋನ್ನಲ್ಲಿ ಮಾತನಾಡಿಸಿದರು. ಈ ಸಲ ಮೊದಲಿನ ಹಾಗೆ ಭಯವೆನಿಸಲೇ ಇಲ್ಲ. ಮೇಡಮ್ ಮನಸ್ಸು ಶಾಂತವಾಗಿಯೇ ಇತ್ತು. ಓಟಿಯಿಂದ ಹೊರಗೆ ಬರಬೇಕಾದರೆ ಮಾತ್ರ ಇನ್ನೆಂದೂ ಇಲ್ಲಿಗೆ ಬರುವ ಪ್ರಸಂಗ ಬಾರದಿರಲಿ ಎಂದು ಆಶಿಸಿ ವಿದಾಯ ಹೇಳಿ ಬಂದರು. ಮನಸ್ಸು ಹಗುರಾಗಿತ್ತು, ಬದುಕಿನ ಒಂದು ಅಧ್ಯಾಯ ಮುಗಿದಿತ್ತು. ನೋವಂತೂ ಕಡಿಮೆಯಾದಲ್ಲ, 2 ಮಂಡಿಗಳಿಗೆ ಮೇಜರ್ ಸರ್ಜರಿ ಆಗಿದೆ. ಮನಸ್ಸು ಗಟ್ಟಿ ಮಾಡಲೇಬೇಕು, ನೋವನ್ನಂತೂ ಸಹಿಸಲೇಬೇಕು. ಆದರೆ ರಾತ್ರಿಯ ನಿದ್ರೆ ಸುಳಿವಂತೂ ಇಲ್ಲವೇ ಇಲ್ಲ. 2 ಕಾಲುಗಳು ಚಾಚಿದ ಕೊರಡುಗಳಷ್ಟೇ, ಚಲನೆಯೇ ಇಲ್ಲ. ಅಂಗಾತ ಮಲಗುವ ರೂಢಿ ಮೊದಲೇ ಇಲ್ಲ. ಅತ್ತಿತ್ತ ಹೊರಳಾಡುವ ಸಾಧ್ಯತೆಯೇ ಇಲ್ಲ. ನೋವಂತೂ ಸಹಜವೇ, ಎಷ್ಟು ಪೇನ್ ಕಿಲ್ಲರ್ ಕೊಟ್ಟರೂ ಅಷ್ಟೇ. ಅಂತೂ ಯುದ್ಧ ಗೆದ್ದ ಸಮಾಧಾನವಂತೂ ಇತ್ತು.
ಆಸ್ಪತ್ರೆಯಲ್ಲಿ ಸರ್ವಿಸ್ ತುಂಬಾ

0: ನಾಗಿತ್ತು. ಕಸ ಗುಡಿಸುವವರಿಂದ ಹಿಡಿದು ದಾದಿಯರ ತನಕವೂ ಸೇವೆ ಸಹನೀಯವಾಗಿತ್ತು. ಇಂಥ ಸೇವಾಗುಣ ಸಂಪನ್ನರಿಗೆ ಮಾತ್ರ ಈ ವೃತ್ತಿ ಶೋಭೆ ತರುವಂತಹದ್ದಲ್ಲವೇ? ಪ್ರತಿನಿತ್ಯವೂ ಡಾಕ್ಟರ ಭೇಟಿ, ಅವರ ಸಮಾಧಾನದ ನುಡಿಗಳು ಧೈರ್ಯ ತುಂಬುತ್ತಿದ್ದವು. ಅದೇ ಒಂದು ರೀತಿ ತೃಪ್ತಿಕರವಾಗಿತ್ತು. ಎಡಗಾಲು. ನನ್ನ ಆಪರೇಷನ್ ಆದ ದಿನವೂ ಫಿಸಿಯೋಥೆರಪಿಸ್ಟ್ ಬಂದು ಕಾಲ್ಬೆರಳುಗಳ ಹಾಗೂ ಪಾದಗಳ ಮಿತಿಯಲ್ಲೇ ವ್ಯಾಯಾಮ ಮಾಡಿಸಿ ಹೋದರು. ಮರುದಿನದಿಂದ ನಡಿಗೆ ಶುರುವಾಯಿತು. ಆಶ್ಚರ್ಯವೆಂದರೆ ಬಲಗಾಲು ನನಗೆ ಚೆನ್ನಾಗಿ ಸಾಥ್ ಕೊಡುತ್ತಿತ್ತು. ಒಟ್ಟಿನಲ್ಲಿ ಮಕ್ಕಳೆಲ್ಲ ತಾವು ತಾವೇ ವಹಿಸಿಕೊಂಡು ಹಗಲು ಇರುಳು ಆಸ್ಪತ್ರೆಯ ಡ್ಯೂಟಿ ನಿರ್ವಹಿಸಿದರು. ಆಸ್ಪತ್ರೆಯಲ್ಲಿದ್ದದ್ದೇ 6 ದಿನಗಳು. ಒಂದು ಕಾಲಿಗೆ 3 ದಿನ, ಮತ್ತೊಂದಕ್ಕೆ 3 ದಿನ. ಕಾರಲ್ಲೇ ನಿಧಾನವಾಗಿ ಮಗ ಮನೆಗೆ ಕರೆದುಕೊಂಡು ಬಂದ. ಹಾಯ್ ಅನಿಸಿತು. ಮನೆಗೆ ಬಂದ ಮೇಲೆ ಮತ್ತೊಂದು ಹಂತ ಆರಂಭವಾಯಿತು. ರಾತ್ರಿ ನಿದ್ರೆ ಶೂನ್ಯವೇ. ಮರುದಿನ ಬೆಳಿಗ್ಗೆ 2 ಮಂಡಿಗಳಿಗೆ ಪ್ಲಾಸ್ಟಿಕ್ ಸುತ್ತಿ ಬಿಸಿನೀರಿನ ಸ್ನಾನ ಮಾಡಿಸಲಾಯಿತು. ಮೈ ಹಗುರಾಯಿತು. ಆಸ್ಪತ್ರೆಯಲ್ಲಿ 5-6 ದಿನ ಸ್ಪಂಜ್ ಬಾತ್ ಮಾಡಿ ಸಾಕಾಗಿತ್ತು. ಎಡಗಾಲು. ಅಬ್ಬಬ್ಬಾ, ಆ ಡ್ರೆಸ್ಸು, ರೆಗ್ಸಿನ್ ಬೆಡ್, ಎಲ್ಲಾ ರೋಸಿ ಹೋಗಿತ್ತು. ಆಸ್ಪತ್ರೆಯಲ್ಲಿದ್ದಷ್ಟೂ ದಿನಗಳಲ್ಲಿ ಒಂದು ರಾತ್ರಿ ಕೂಡ ನಿದ್ದೆ ಮಾಡಿರಲಿಲ್ಲ. ನಿಶಕ್ತಿ ಇದ್ದರೂ ನಿರುತ್ಸಾಹಕ್ಕೆ ಆಸ್ಪದವಿರದಂತೆ ದಿನವಿಡೀ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಈ ಮೇಡಂ. ರಾತ್ರಿ ಕಳೆಯುವುದು ಮಾತ್ರ ದುಸ್ತರವಾಗುತ್ತದೆ. ಈಗೀಗ ನೋವು ಕೂಡ ರೂಢಿಯಾಗಿ ಬಿಟ್ಟಿದೆ. ದಿನ ದಿನಕ್ಕೆ ವ್ಯಾಯಾಮ ಇರುವುದರಿಂದ ಜಡತ್ವ ಕಡಿಮೆಯಾಗುತ್ತಿದೆ. ಈಗೀಗ ವಾಕರ್ ಕೂಡ ಬೇಕೆನಿಸುವುದಿಲ್ಲ. 1 ತಿಂಗಳು ಕಳೆದ ಮೇಲೆ ಮತ್ತೆ ಚೆಕಪ್ಗೆ ಹೋಗಬೇಕು. ಆಗ ಯಾವ ಆಧಾರವೂ ಇಲ್ಲದೆ ಬರುವಂತೆ ಡಾಕ್ಟರೇ ಹೇಳಿದ್ದಾರೆ. ಅಂದರೆ ಅಲ್ಲಿಯವರೆಗೂ ನೋವು ಕಡಿಮೆಯಾಗಿ ಸಲೀಸಾಗಿ ನಡೆಯಲು ಬರುವ ಭರವಸೆ ಇದೆ. ಅಂತೂ ಆಪರೇಷನ್ ನೀ ಯಶಸ್ವಿಯಾಗಿದೆ. ಇದಕ್ಕೆ ಹಿನ್ನೆಲೆಯಾಗಿ ಅನೇಕರ ಪಾತ್ರ ಹಿರಿದಾಗಿದೆ. ಅವರನ್ನೆಲ್ಲ ಕೃತಜ್ಞತಾ ಪೂರ್ವಕವಾಗಿ ನಾವು ನೆನೆಯಲೇಬೇಕು.
1: ನೀ ಆಪರೇಷನ್, ಸ್ವಾನುಭವದ ಮಾತು ಇದುವರೆಗೂ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ಯಾಮಲಾ ಕುಲಕರ್ಣಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಆಕಾಶವಾಣಿ ಧಾರವಾಡ.
3: ಸ್ವರಾಂಜಲಿ, ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
4: ಸಂವಾದಿನಿ ಸಂತನ ಸುಸ್ವರ ಸಿಂಚನ
3: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
5: ವಂದೇ ಮಾತರಂ. ಹೇ ಮಾತೆ, ನಾನು ನಿನಗೆ ವಂದಿಸುತ್ತೇನೆ. ನಮ್ಮ ರಾಷ್ಟ್ರೀಯ ಗೀತೆಯಾಗಿರುವ ವಂದೇ ಮಾತರಂ ಬಂಕಿಂಚಂದ್ರ ಚಟರ್ಜಿಯವರ ಆನಂದಮಠ್ ಕೃತಿಯ ಭಾಗ. ಇದಕ್ಕೀಗ 150 ವರ್ಷಗಳ ಸಂಭ್ರಮ. ಭಾರತ ಮಾತೆಯೇ, ನೀನೇ ನಮ್ಮ ಜ್ಞಾನ, ನೀನೇ ನಮ್ಮ ಚಾರಿತ್ರ್ಯ, ನೀನೇ ನಮ್ಮ ಧರ್ಮ, ನೀನೇ ನಮ್ಮ ಹೃದಯ ಎಂದು ಸಾರುವ ಈ ಗೀತೆ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ದೇಶ ಪ್ರೇಮವನ್ನು ಬೆಳಗಿಸುವ ಅದ್ಭುತ ಶಕ್ತಿ, ಹುರುಪು, ಉತ್ಸಾಹಗಳನ್ನು ತುಂಬೋ ಸಮರ್ಪಿತ ಭಕ್ತಿ. ಅಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಜಾಗೃತಿಯ ಬೆಳಕು ಮೂಡಿಸಿದ ವಂದೇ ಮಾತರಂ ಇಂದು ಯುವ ಜನತೆಗೆ ರಾಷ್ಟ್ರೀಯ ಪ್ರಜ್ಞೆಯ ಗೀತೆಯಾಗಿ, ಸ್ಫೂರ್ತಿ ಪ್ರೇರಣೆಯ ಜಾಜ್ವಲ್ಯಮಾನ ದೀಪವಾಗಿ ಹೊಂಬೆಳಕನ್ನು ಎಲ್ಲೆಡೆ ಪಸರಿಸುತ್ತಿದೆ.
6: ಡಿ
2: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ

0: ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
1: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಕೇಳುಗರೆ, ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 12:35 ಆರೋಗ್ಯ ಸಂಚಿಕೆ, ಚಿಕಿತ್ಸಾತ್ಮಕ ಯೋಗ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ AS ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, 1:20 ಜನಪದ ಸಂಗೀತದಲ್ಲಿ ನವಲಗುಂದ ತಾಲೂಕಿನ ಮೊರಬದ ಯಲ್ಲಪ್ಪ ಹನುಮಂತ ದೇವರ್ಮನಿ ಮತ್ತು ಸಂಗಡಿಗರಿಂದ ಸನ್ನಾಟದ ಪದಗಳನ್ನು ಕೇಳುತ್ತೀರಿ. 1:30 ಕನ್ನಡ ಚಿತ್ರಗೀತೆಗಳು, 2:40 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಮಂಜುಳಾ ಪುರಾಣಿಕ್ ಹಾಗೂ ಮಾಯಾ ರಹಮಾನ್. ನಂತರ ಹೊಸ ಹಾಡು ಕೇಳುತ್ತೀರಿ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುತ್ತೀರಿ. ಇವಿಷ್ಟು ಈ ಮಧ್ಯಾಹ್ನ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಸರಿಯಾಗಿ 12:35 ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು.
8: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಚಿಕಿತ್ಸಾತ್ಮಕ ಯೋಗ, ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ AS ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
9: ಡಾಕ್ಟರ್ ಚಂದ್ರಶೇಖರ್ ಅವರೇ, ನಮಸ್ಕಾರ.
10: ನಮಸ್ಕಾರ.
9: ತಾವು ಇವತ್ತಿನ ದಿವಸ ಯೋಗ ಚಿಕಿತ್ಸೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಮನುಷ್ಯನಿಗೆ ಬಹಳಷ್ಟು

0: ರೋಗಗಳು ಬರ್ತವೆ. ಈಗ ಯೋಗ ಚಿಕಿತ್ಸೆ ಅಂದಾಗ ಯಾವ ಯಾವ ರೋಗಗಳಿಗೆ ಯಾವ ರೀತಿಯ ಯೋಗವನ್ನು ಮಾಡಬಹುದು ಅಂತ ಹೇಳ್ತೀರಿ?
1: ಇಲ್ಲಿ ಯೋಗ ಅಂದ್ರೆ ಬರೀ ನಾವು ಆಸನಗಳು ಅಂತ ಅಷ್ಟೇ ಅಲ್ಲ, ಮುದ್ರಾ, ಪ್ರಾಣಾಯಾಮ, ಷಟ್ಕ್ರಿಯೆಗಳು, ಈ ತರ ಅನೇಕ ಕ್ರಿಯೆಗಳನ್ನ ಮಾಡಿಕೊಂಡು ನಾವು ಅನೇಕ ರೋಗಗಳನ್ನು ಹೋಗಿಸ್ಕೋಬಹುದು. ಯೋಗ ಶುರುವಾದಾಗ ಅದು ರೋಗಕ್ಕೋಸ್ಕರ ಅಂತ ಆಗಿಲ್ಲ, ಅದು ಪ್ರಿವೆನ್ಷನ್ ಆಫ್ ಡಿಸೀಸಸ್, ಡಿಸೀಸ್ ಬರದೇ ಇರೋ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಯೋಗ ಪ್ರಾರಂಭ ಆಯಿತು. ಆದರೆ ಇವತ್ತದು ಚಿಕಿತ್ಸಾತ್ಮಕ ಯೋಗವಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಹಾಗಾಗಿ ಅನೇಕ ರೋಗಗಳಿಗೆ ಅನೇಕ ಚಿಕಿತ್ಸೆಗಳನ್ನು ಮಾಡೋ ರೀತಿಯಲ್ಲಿ ಯಾವ್ಯಾವ ಶರೀರ ಶಾಸ್ತ್ರ ಮತ್ತು ಅಂಗಶಾಸ್ತ್ರಗಳ ಜೊತೆಲಿ ತಗೊಂಡು ಹೋದಾಗ ಯಾವ್ಯಾವ ಕ್ರಿಯೆಗಳು ಅಂದರೆ ಪೆಥಾಲಜಿಕಲ್ ಚೇಂಜಸ್ ಏನಾಗಿರುತ್ತೆ ಅದನ್ನು ಸಮತೋಲನಕ್ಕೆ ಬರೋ ರೀತಿ ಮಾಡೋದಕ್ಕೆ ಅನಾಟಮಿಕಲ್ ಇದನ್ನು ನೋಡ್ಕೋಬೇಕು ನಾವು. ಅಂದರೆ ಯಾವ ನರಗಳು, ಯಾವ ಮಾಂಸಖಂಡಗಳು, ಯಾವ ಮೂಳೆಗಳು, ಯಾವ್ಯಾವ ರೀತಿ ಅದು ರೆಸ್ಪಾಂಡ್ ಮಾಡ್ತಾ ಇದೆ, ಅದಕ್ಕೆ ಏನು ತೊಂದರೆ ಬಂದಿದೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತಹ ಅನೇಕ ಚಿಕಿತ್ಸೆಗಳನ್ನು ಅನೇಕ ಆಸನಗಳಿಂದಲೂ ಕೂಡ ಮಾಡಬಹುದು ಅಂತ ಇವತ್ತು ಅನೇಕ ಸಂಘಟನೆಗಳು ಅದರ ಬಗ್ಗೆ ರಿಸರ್ಚ್ಗಳನ್ನು ಮಾಡಿದೆ. ಈಗ ಹೃದ್ರೋಗಕ್ಕೆ ವೀರಭದ್ರಾಸನ ಮಾಡಬಹುದು, ವೀರಭದ್ರಾಸನ ಮೂರನೇ ಅಂದರೆ ABC ಅಂತ ಇದೆ, ವೀರಭದ್ರಾಸನ ಸಿ ಮಾಡಬಹುದು. ಆಸ್ತಮಾಕ್ಕೆ ಧನುರಾಸನ, ಉಷ್ಟ್ರಾಸನ, ಈ ರೀತಿ ಶವಾಸನ ಮತ್ತು ಇವುಗಳನ್ನೆಲ್ಲ ಹೈಪರ್ ಟೆನ್ಷನ್ಗೆ ಮಾಡುವಂಥದ್ದು, ಯೋಗ ನಿದ್ರಾವನ್ನು ತಾಡಾಸನ ಹೈಪರ್ ಟೆನ್ಷನ್ಗೆ ಮಾಡುವಂಥದ್ದು, ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗಗಳಲ್ಲಿ ಪವನಮುಕ್ತಾಸನ, ಜಠರ ಪರಿವರ್ತನಾಸನ, ಹಲಾಸನ ಮತ್ತು ಪ್ರೋಸ್ಟೇಟ್ ಅಂತ ಗೆಡ್ಡೆಗಳು ಬರ್ತವೆ ಗಂಡಸರಲ್ಲಿ ಇದಿರುತ್ತೆ, ಅವರಿಗೆ ಡ್ರಿಬ್ಲಿಂಗ್ ಆಫ್ ಯೂರಿನ್ ಅಂತ ಅಂದರೆ ತೊಟ್ಟೊಟ್ಟೆ ಯೂರಿನ್ ಹೋಗುವಂಥದ್ದು, ಯೂರಿನ್ ತಡೆದು ತಡೆದು ಒಂದೊಂದ್ಸಲ ಬಹಳ ಹೊತ್ತು ನಿಂತ್ಕೊಂಡ್ರು ಯೂರಿನ್ ಬರಲ್ಲ, ಆಮೇಲೆ ಯಾವಾಗಲೂ ಬರುತ್ತೆ, ಇದು ಪ್ರೋಸ್ಟೇಟ್ ದಪ್ಪ ಆಗಿರುವಂತ ಒಂದು ಸಿಂಪ್ಟಮ್ಸ್ನ ಹೇಳುತ್ತೆ. ಅಂಥದ್ರಲ್ಲಿ ಬದ್ಧಕೋಣಾಸನವನ್ನು ಮಾಡಬಹುದು ಮತ್ತು PCOD ಹೆಣ್ಮಕ್ಳಲ್ಲಿ ಇವತ್ತು 100-99 ಹೆಣ್ಮಕ್ಳಿಗೆ ಈ ತರ PCOD ಇದೆ. ಯಾಕೆಂದ್ರೆ ಯಾರು ವ್ಯಾಯಾಮ ಇಲ್ಲ ಅಥವಾ ಯೋಗ ಇಲ್ಲ ಏನೂ ಮಾಡೋದಿಲ್ಲ, ಹಾಗಾಗಿ ಕೂತು ಕೂತು ಅವರಿಗೆ ಗರ್ಭಾಶಯದಲ್ಲಿ ಬರ್ತಕ್ಕಂತ ಒಂದು ಸಿಸ್ಟ್ ಅಂತ ಗೆಡ್ಡೆ ಅದನ್ನ ಕರಗಿಸ್ಕೊಳ್ಳೋಕ್ಕೋಸ್ಕರ ಮತ್ತು ಗೈನಿಕ್ ಪ್ರಾಬ್ಲಮ್ಸ್ ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು ಅಥವಾ ಬ್ಲೀಡಿಂಗೇ ಆಗದೆ ಇರೋದು, ಬ್ಲೀಡಿಂಗ್ ಕಮ್ಮಿ ಆಗುವಂಥದ್ದು, ಇಂಥದಕ್ಕೂ ಸಹ ಈ ಬದ್ಧಕೋಣಾಸನ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಈಗ ಪ್ರಾಣಾಯಾಮನು ಕೂಡ ಯೋಗ ಅಂತಲೇ ಕರೆಯೋದ್ರಿಂದ ಇದು ನಮ್ಮ ದೇಹದ ಶಕ್ತಿಯನ್ನ ವೈಟಾಲಿಟಿ ಅಂತ ಏನ್ ಕರಿತೀವಿ ಅದನ್ನ ಹೆಚ್ಚು ಮಾಡುತ್ತೆ, ಲಂಗ್ಸ್ ನ ಕೆಪಾಸಿಟಿಯನ್ನ ಜಾಸ್ತಿ ಮಾಡುತ್ತೆ, ಅಲರ್ಜಿಕ್ ಡಿಸಾರ್ಡರ್ಗಳಲ್ಲಿ ಮತ್ತು ILD ಅಂತ ಕರಿತೀವಿ ಇವತ್ತು ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ, ಇದಕ್ಕೆ ಔಷಧಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಯೋಗದ ಮೂಲಕ ವಾಸಿ ಮಾಡಿಕೊಳ್ಬಹುದಾದಂಥ, ಸುಲಭದಲ್ಲಿ ವಾಸಿ ಮಾಡಿಕೊಳ್ಬಹುದಾದಂಥ ಒಂದು ಇದನ್ನು ನಾವು ಯೋಗದ ಮುಖಾಂತರ ನೋಡ್ತೀವಿ. ಇನ್ನು ಮೆಡಿಟೇಷನ್ನಲ್ಲಿ ಮೆಟಬಾಲಿಕ್ ಆಕ್ಟಿವಿಟಿ ಅಂತ ದೇಹದಲ್ಲಿ ಏನೇನಾಗ್ತಾ ಇದೆ ಅವೆಲ್ಲದನ್ನು ಇನ್ಕ್ರೀಸ್ ಮಾಡುವಂಥ ಒಂದು ಶಕ್ತಿ ಮೆಡಿಟೇಷನ್ಗಿದೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ, ಯಾವುದು ಮನಸ್ಸಿನಿಂದ ಮತ್ತು ಅದರ ಪರಿಣಾಮವಾಗಿ ನಮಗೆ ದೇಹದ ಮೇಲೆ ಕಾಣಿಸ್ಕೊಳ್ತಕ್ಕಂಥ ಎರಡು, ಸೊಮ್ಯಾಟಿಕ್ ಅಂದರೆ ದೇಹದ ಇದು, ಸೈಕೋ ಅಂದರೆ ಮಾನಸಿಕ ರೋಗಗಳು ಅಂತ. ಇದು ಮನಸ್ಸಿನಿಂದ ಬರ್ತಕ್ಕಂಥ ಬೇರೆ ಬೇರೆ ಡಿಸಾರ್ಡರ್ಗಳನ್ನು ಕೂಡ ಕಡಿಮೆ ಮಾಡೋದನ್ನ ನಾವು ನೋಡ್ತೀವಿ ಮೆಡಿಟೇಷನ್ನಲ್ಲಿ. ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ಗಳಲ್ಲಿ ಕೂಡ ಮೆಡಿಟೇಷನನ್ನು ಮಾಡಬಹುದು. NREM ಅಂತ ಹೇಳ್ತಾರೆ, ನಾನ್ ರೊಟೇಟಿಂಗ್ ಐಬಾಲ್ ಮೂಮೆಂಟ್ ಅಂತ, ಅನೇಕ ಸಂಘಟನೆಗಳು ಇದರ ಸ್ಟಡಿ ಮಾಡಿದೆ. ಮನಸ್ಸಿನಲ್ಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇವುಗಳು ಹೊರಬರಬೇಕಾದ್ರೆ ನಾವು ಮೆಡಿಟೇಷನ್ ಅನ್ನು ಮಾಡಬೇಕು. ಜೀವನ ನೈಸರ್ಗಿಕವಾಗೇ ಇರಬೇಕು, ಯಾಕೆಂದ್ರೆ ಸರಳ ಜೀವನ, ಉನ್ನತ ಚಿಂತನೆ ಇರೋರಲ್ಲಿ ಮಾತ್ರ ಇಂಥ ಒಂದು ಇದನ್ನ ಯೋಗದಲ್ಲಿ ಕಂಡುಕೋಬಹುದು ಅನ್ನೋದನ್ನ ನಾವು ನೋಡಿದ್ವಿ.
0: ಷಟ್ ಕ್ರಿಯೆಗಳು ಅಂತ ಹೇಳ್ತಾರಲ್ಲ ಡಾಕ್ಟ್ರೆ,
1: ಹೌದು,
0: ಇವು ಹೇಗೆ ರೋಗ ಬಾರದಂತೆ ತಡೆಗಟ್ಟುತ್ತವೆ ಅಂತೀರಿ?
1: ನೌಲಿ, ದೌತಿ, ಬಸ್ತಿ, ತ್ರಾಟಕ ಇವುಗಳನ್ನೆಲ್ಲ ನಾವು ಷಟ್ಕ್ರಿಯೆಗಳಲ್ಲಿ ಸೇರಿಸ್ತೀವಿ. ನೌಲಿ ಅಂದರೆ ಕರುಳಿನ ಒಂದು ಒಳಗಡೆಯ ಇರತಕ್ಕಂಥ ಕರುಳಿನಲ್ಲಿ ಅನೇಕ ರೀತಿಯಾದಂತಹ ನಾವು ತಿನ್ನುವಂಥ ಆಹಾರದಿಂದ ಕೊಳೆತಂಥ ಅಂಶಗಳು ಹುಟ್ಟಿಕೊಂಡು ಅಲ್ಲಿ ಗ್ಯಾಸ್ ತುಂಬಿಕೊಳ್ಳುವಂಥದ್ದು ಇಂಥದ್ದೆಲ್ಲ ಆಗುತ್ತೆ. ಯಾವುದೇ ಕಾಯಿಲೆ ಬರಬೇಕಾದ್ರೆ ಮಂದಾಗ್ನಿನೇ ಕಾರಣ ಅಂತ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮೆಟಬಾಲಿಕ್ ಆಕ್ಟಿವಿಟಿ ಕಡಿಮೆ ಆಗಿ ಜೀರ್ಣಶಕ್ತಿ ಆಗದೇ ಇರತಕ್ಕಂಥದ್ದಕ್ಕೆ ಮಂದಾಗ್ನಿ ಅಂತ ಕರಿತೀವಿ. ವಿಜ್ಞಾನದ ಪ್ರಕಾರ ಅವರು ಇವತ್ತು ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಜೀರ್ಣಶಕ್ತಿನೇ ಮೂಲ ಅನ್ನುವಂಥದ್ದನ್ನ ಇವತ್ತು ಒಪ್ಕೊಳ್ತಾ ಇದ್ದಾರೆ. ಗಟ್ ಡಿಸಾರ್ಡರ್ ಅಂತಲೇ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಗಟ್ ಡಿಸಾರ್ಡರ್ ಮುಖ್ಯ ಅನ್ನುವಂಥದ್ದು ಇವತ್ತು ಹೇಳ್ತಿದ್ದಾರೆ. ಆದರೆ ಸರ್ವೇ ರೋಗ ಭವಂತಿ ಮಂದಾಗ್ನವು ಅಂತೇಳಿ ಬಹಳ ಹಿಂದೆ ಶಾಸ್ತ್ರಗಳು ಹೇಳಿದೆ, ಯೋಗದಲ್ಲೂ ಹೇಳಿದ್ದಾರೆ. ಯೋಗದಲ್ಲಿ ಎಷ್ಟು ಊಟ ಮಾಡಬೇಕು, ಒಂದೇ ಸಲ ಊಟ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಅದರಲ್ಲೂ ಯೋಗ ಪ್ರಾರಂಭ ಮಾಡುವಾಗ ಕ್ಷೀರಾಜ್ಯ ಭೋಜನಂ ಅಂತ, ಅಂದರೆ ಮೊದಲು ಸ್ವಲ್ಪ ದಿವಸ ಬರೀ ಹಾಲು, ಅನ್ನ ಮತ್ತು ತುಪ್ಪ ಮಾತ್ರ ತಗೋಬೇಕು, ಆ ನಂತರದಲ್ಲಿ ಮಾಮೂಲಿ ಊಟ ಮಾಡಿದ್ರೂ ಸಹ ನಿಮಗೆ ಡೈಜೆಷನ್ ಎಲ್ಲ ನಾರ್ಮಲ್ ಆಗಿರುತ್ತೆ ಮತ್ತು ನಿಮ್ಮ ಸತ್ವಗುಣ ಯಾವಾಗ ಪ್ರಕೃತಿಯನ್ನು ಹೊಂದುತ್ತೋ ಆಗ ರಜೋಗುಣ ಮತ್ತು ತಮೋಗುಣ ತಾನಾಗೇನೆ ಶಾಂತವಾಗಿರುತ್ತೆ, ರೋಗಗಳು ಬರಲ್ಲ. ಸಾತ್ವಿಕನಿಗೆ ರೋಗ ಕಡಿಮೆ, ರಾಜಸಿಕ ಮತ್ತು ಮಾನಸಿಕ ತಾಮಸಿಕ ಇದು ಯಾರಿಗಿರುತ್ತೆ ಅವರಿಗೆ ರೋಗಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಷಟ್ಕ್ರಿಯೆಗಳಲ್ಲಿ ನಾವು ವಮನವನ್ನು ಮಾಡಿಸುವಂಥದ್ದು

0: ಹೇಳ್ತೀವಿ. ಅದಕ್ಕೆ ನವಲಿ ದೌತಿ, ದೌತಿ ಅಂದ್ರೆ ವಾಂತಿ ಮಾಡಿಸೋದು ಅಂತ. ಅದರಲ್ಲಿ ವಮನ ದೌತಿ ಅಂದ್ರೆ ಬರೀ ನೀರಿಗೆ ಉಪ್ಪು ಹಾಕ್ಬಿಟ್ಟು ಹೊಟ್ಟೆ ತುಂಬ ಕುಡಿಸಿ ಒಂದು 10 ಲೋಟ 15 ಲೋಟ ನಿಧಾನಕ್ಕೆ ಕುಡಿಬೇಕು. ಕುಡಿದು ವಾಂತಿ ಮಾಡುವಂಥದ್ದು. ವಾಂತಿ ಮಾಡಿಬಿಟ್ರೆ ಲಂಗ್ಸ್ ಅಲ್ಲಿ ಇರ್ತಕ್ಕಂತ ಅನೇಕ ಡಿಸೀಸ್ಗಳು ಅಂದ್ರೆ ಅದರ ಶಕ್ತಿ ಕುಂದುತ್ತೆ ಮತ್ತು ಉಸಿರಾಟಕ್ಕೆ ಜಾಸ್ತಿ ಸಹಾಯ ಮಾಡುವಂತೆ ಅದಾಗತ್ತೆ ಅನ್ನುವಂಥದ್ದು. ಹಾಗೇನೆ ಜಠರದಲ್ಲಿ ಇರ್ತಕ್ಕಂಥ ಕಫವನ್ನು ಕಡಿಮೆ ಮಾಡ್ಕೊಳ್ಳಕ್ಕೆ ಬಟ್ಟೆಯನ್ನು ತುಂಡನ್ನು ತಗೊಂಡು 1 ಮೀಟರ್ ಉದ್ದ ತಗೊಂಡು ಅದನ್ನ ನುಂಗ್ತಾ ಹೋಗುದು. ಅದಕ್ಕೆ ಮುಂದಕ್ಕೆ ಜೇನುತುಪ್ಪ ಹಾಕೊಂಡು ನುಂಗ್ತಾ ಹೋಗ್ಬೇಕು. ಅದು ಒಂದೇ ದಿವಸದಲ್ಲಾಗಲ್ಲ, 10 ದಿವಸ 12 ದಿವಸ ಬೇಕಾಗುತ್ತೆ. ನಿಧಾನಕ್ಕೆ ನುಂಗೋದು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಆ ರೀತಿ ನುಂಗ್ತಾ ನುಂಗ್ತಾ ಆಮೇಲೆ ವಾಪಸ್ ಹಾಗೆ ತೆಗೆದು ಬಿಟ್ರೆ ಅನೇಕ ಕಫರೋಗಗಳು ಹೊರಟೋಗುತ್ತೆ. ಇದರಿಂದ ಜೀರ್ಣಶಕ್ತಿ ಚೆನ್ನಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರೋದನ್ನು ತಡೆಗಟ್ಕೋಬಹುದು. ಹಾಗೇನೆ ನೌಲಿ, ದೌತಿ, ಬಸ್ತಿ. ಬಸ್ತಿ ಅಂದ್ರೆ ಎನಿಮ ಕೊಡೋದು ಅಂತ. ಅದರಲ್ಲಿ ಯಾವ ರೀತಿ ನೀರಿನಲ್ಲಿ ಒಂದು ಕಮಲದ ದಂಟು ಅಂತ ಅಂದ್ರೆ ಒಳಗಡೆ ಕೊಳವೆ ತರ ಇರುತ್ತೆ, ಅದು ಯಾವುದೇ ರೀತಿ ಹಾರಂ ಮಾಡಲ್ಲ. ಹಾಗಾಗಿ ಆ ಕಮಲದ ದಂಟಿನ ಮುಖಾಂತರ ನೀರನ್ನ ಗುದದ್ವಾರದ ಮುಖಾಂತರ ಕೊಟ್ಟು ಕರುಳನ್ನ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ್ದನ್ನು ಮಾಡಬೇಕು ಷಟ್ಕ್ರಿಯೆಗಳಲ್ಲಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತ್ರಾಟಕ ಅಂದ್ರೆ ಯಾರಿಗೆ ದೃಷ್ಟಿದೋಷ ಇರುತ್ತೆ ಅಂತವರು 3-4 ಮೀಟರ್ ದೂರದಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿ ಅದನ್ನೇ ಏಕಾಗ್ರತೆಯಿಂದ ನೋಡ್ತಾ ಸಹಜವಾಗಿ ಉಸಿರಾಡ್ತಾ ಉಸಿರಾಟದ ಕಡೆ ಗಮನ ಕೊಟ್ಟು ಅದನ್ನೇ ನೋಡ್ತಾ ಇದ್ರೆ ಕಣ್ಣಿನಲ್ಲಿ ನೀರು ಬರುತ್ತೆ. ಅದನ್ನ ಬಂದ ತಕ್ಷಣಲ್ಲಿ ಕಣ್ಣನ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು, ಯಾವಾಗ ಅದು ಸ್ಟಿಮ್ಯುಲೇಟ್ ಆಗಿರುತ್ತೆ, ಒಳಗಡೆ ಮಸಲ್ಸ್ ಎಲ್ಲ ಒಂಥರ ಬಿಗಿ ಬಂದಿರುತ್ತೆ, ಕಣ್ಣು ಮುಚ್ಕೊಂಡ ತಕ್ಷಣಲ್ಲೇ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ. ಹೀಗೆ ಆಗೋದ್ರಿಂದ ದೂರದೃಷ್ಟಿ, ಸಮೀಪ ದೃಷ್ಟಿ, ಕಣ್ಣಿಗೆ ಬರತಕ್ಕಂಥ ಬೇರೆ ಕಾಯಿಲೆಗಳು ನರಗಳಿಂದ ಬರಬಹುದು, ಕಣ್ಣಿನ ಮಾಂಸಖಂಡಗಳಿಂದ ಬರಬಹುದು, ಇವುಗಳನ್ನೆಲ್ಲ ತಪ್ಪಿಸ್ಕೋಬಹುದು ಅನ್ನುವಂಥದ್ದನ್ನ ಅಲ್ಲಿ ನೋಡ್ತೀವಿ. ಹಾಗೇನೆ ಕಪಾಲಭಾತಿ ಅಂತ, ನಾವು ಉಸಿರನ್ನ ದೀರ್ಘವಾಗಿ ತಗೊಂಡು ಒಂದೇ ಸಲ ಫೋರ್ಸ್ ಅಲ್ಲಿ ಬಿಟ್ಟಾಗ ಕಪಾಲ ಅಂದ್ರೆ ಕೆನ್ನೆ, ಬಾತಿ ಅಂದ್ರೆ ಶೈನಿಂಗ್ ಅಂತ, ಅಂದ್ರೆ ಹೊಳೆಯುವಂತ ಮುಖ ಆಗಬೇಕು. ಅಂದ್ರೆ ಮುಖದ ಮೇಲಿನ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಅಂಗಗಳಿಗೆ ಶಕ್ತಿಯನ್ನು ತುಂಬುವಂತದ್ದು ಕಪಾಲಭಾತಿಯಿಂದ ಆಗುತ್ತೆ. ದೀರ್ಘವಾಗಿ ಒಂದ್ಸಲ ಉಸಿರು ತಗೋಬೇಕು, ಒಂದೇ ಸಲ ಫೋರ್ಸ್ ಅಲ್ಲಿ ಉಸಿರನ್ನ ಬಿಡಬೇಕು. ಆ ರೀತಿ ಬಿಟ್ಟಾಗ ಬ್ರೈನ್ಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಅಂದ್ರೆ ಈ ಕಿವಿ ಇಲ್ಲಿ ಶಬ್ದ ಬರ್ತಕ್ಕಂಥದ್ದು, ಅನೇಕ ರೋಗಗಳು ಜತ್ರೂರ್ಧ್ವಗತ ರೋಗಗಳು ಅಂತಲೇ ಕರೀತಾರೆ. ಅಂದ್ರೆ ಕುತ್ತಿಗೆಯಿಂದ ಮೇಲ್ಪಟ್ಟು ಯಾವ್ಯಾವ ರೋಗಗಳು ಬರುತ್ತೋ ಅದನ್ನೆಲ್ಲ ಹೋಗಿಸ್ಕೋಬಹುದು ಅಂತ ಹೇಳ್ತಾರೆ. ಹಾಗೇನೆ ಆರೋಗ್ಯವಂತ ಮಕ್ಕಳು ಆಗ್ಲಿಲ್ಲ, ಯಾವುದೋ ಒಂದು ಮೆಂಟಲಿ ರಿಟಾರ್ಡೆಡ್ ಹುಟ್ಟುಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳಿಗಾರು ಗೊತ್ತಾಗುತ್ತೆ. ಆ ರೀತಿ ಮೆಂಟಲಿ ರಿಟಾರ್ಡೆಡ್ ಮೈಲ್ ಸ್ಟೋನ್ ಡಿಲೇ ಆಗಿದೆ ಅಂದ್ರೆ ಅದರ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ, ನಿಧಾನಗತಿಯಲ್ಲಿ ಆಗ್ತಾ ಇದೆ ಅಂದಾಗ ಅಂತ ಮಕ್ಕಳಿಗೆ ಶೀರ್ಷಾಸನ ಮಾಡಿಸ್ಬೇಕು. ಪ್ರತಿದಿನ ಕೈನಲ್ಲಿ ಹಿಡ್ಕೊಂಡು ಶೀರ್ಷಾಸನವನ್ನು ಮಾಡಿಸೋದ್ರಿಂದ 1 ನಿಮಿಷ, ಆಮೇಲೆ 1.5, 2 ನಿಮಿಷ, 2.5 ನಿಮಿಷ, 3 ನಿಮಿಷ ಈ ರೀತಿ ಜಾಸ್ತಿ ವಾರ ವಾರಕ್ಕೆ ಜಾಸ್ತಿ ಮಾಡಿಕೊಂಡು 5 ನಿಮಿಷದವರೆಗೆ ಆ ತರ ಹಿಡ್ಕೋಬಹುದು ಕೈನಲ್ಲಿ. ಆ ಬ್ರೈನ್ಗೆ ಫೋರ್ಸ್ ಅಲ್ಲಿ ಬ್ಲಡ್ ಬರೋದ್ರಿಂದ ನಾರ್ಮಲ್ ಚೈಲ್ಡ್ ತರನೇ ಅದು ಬಿಹೇವ್ ಮಾಡಕ್ಕೆ ಶುರು ಮಾಡುತ್ತೆ. ಇಲ್ಲದೆ ಹೋದ್ರೆ ಸುಮ್ಮನೆ ಗಲಾಟೆ ಮಾಡೋದು, ಕಿರ್ಚೋದು, ಕೂಗೋದು, ಮನೆಯಲ್ಲಿ ಏನೇನೋ ವಸ್ತುಗಳನ್ನು ಎಸೆಯೋದು, ಮತ್ತೆ ಏನೇನೋ ಅದರದ್ದೇ ಆದ ಲೋಕದಲ್ಲಿ ಇರುತ್ತೆ. ಅದು ಮುಂದೆ ಸಮಾಜಕ್ಕೂ ಒಂಥರ ತೊಂದರೆ, ಮನೆಯವ್ರಿಗೂ ತುಂಬಾ ತೊಂದರೆಯಾಗಿ ಒದ್ದಾಡ್ತಿರೋದನ್ನ ನಾವು ನೋಡ್ತೀವಿ. ಇದನ್ನ ಚಿಕ್ಕ ವಯಸ್ಸಿನಲ್ಲೇ ನಾವು ತಡಿಬಹುದಾದಂಥದ್ದು ಈ ಯೋಗಾಸನದ ಶೀರ್ಷಾಸನ ಅನ್ನುವಂಥದ್ದನ್ನ ಮಾಡೋದ್ರಿಂದ ತಡಿಬಹುದು.
1: ಯೋಗದ ಬಗ್ಗೆ ಇವತ್ತು ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಈ ಚಿಕಿತ್ಸಾತ್ಮಕವಾಗಿ ಯೋಗ ಮತ್ತೆ ಯೋಗವನ್ನ ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಬೇಕು, ಈ ಬಗ್ಗೆ ಸಂಶೋಧನೆಗಳನ್ನ ನಮ್ಮ ದೇಶದಲ್ಲಿ ನಡೆಸ್ತಾ ಇರುವಂತಹ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನ ನೀಡಬಹುದಾ ಡಾಕ್ಟ್ರೆ?
0: ಅನೇಕ ಸಂಸ್ಥೆಗಳು ಇತ್ತೀಚೆಗೆ ಅಂದ್ರೆ 100-150 ವರ್ಷಗಳಿಂದ ಈಚೆಗೆ ಈ ರೀತಿಯ ಸಂಶೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ರೋಗಗಳನ್ನು ತಗೊಂಡೇ ಮಾಡ್ತಾ ಇದ್ದಾರೆ. ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಹೇಳಿ ಮುಂಗೇರ್ ಅಂತ, ಅಲ್ಲಿ ಒಂದು ಸಂಶೋಧನೆಗಳನ್ನ ಸ್ಕಿನ್ ಮೇಲೆ ಮಾಡಿದ್ದಾರೆ, ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಮಾಡಿದ್ದಾರೆ. ಹಾಗೆ ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಯಲ್ಲಿ ಸಹ ಅನೇಕ ರೋಗಗಳ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸಾತ್ಮಕವಾದಂತಹ ರಿಸರ್ಚ್ ಗಳನ್ನ ಮಾಡ್ತಾ ಇದ್ದಾರೆ. ಲೋನಾವಾಲಾದಲ್ಲಿ ಕೈವಲ್ಯ ಧಾಮದಲ್ಲೂ ಸಹ ಅನೇಕ ರೀತಿಯಾದಂತಹ ಇದನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರಶಾಂತಿ ಕುಟೀರ ಅಂತ, ಅಲ್ಲಿ ಇತ್ತೀಚೆಗೆ ಡಯಾಬಿಟಿಸ್ ಮೇಲೆ ಇಡೀ ದೇಶದಲ್ಲಿ ಆ ಡಯಾಬಿಟಿಸ್ ರೋಗಿಗಳನ್ನು ಆರಿಸಿಕೊಂಡು ಅವರಲ್ಲಿ ಈ ಯೋಗಗಳು ಕೆಲವು ಸ್ಪೆಸಿಫಿಕ್ ಆಸನಗಳು ಪ್ರಾಣಾಯಾಮಗಳನ್ನು ಹೇಳಿಕೊಟ್ಟು ಒಂದೊಂದು ವಾರದ ಕ್ಯಾಂಪ್ಗಳನ್ನು ಮಾಡಿ 3 ತಿಂಗಳು ಬಿಟ್ಟು ಮತ್ತೆ ಅದೇ ರೀತಿ ಕ್ಯಾಂಪ್ಗಳನ್ನು ಮಾಡಿ ಹೇಗೆ ಶುಗರ್ನ ವಿಥೌಟ್ ಡ್ರಗ್ಸ್ ಕಡಿಮೆ ಮಾಡ್ಕೋಬಹುದು ಅನ್ನುವಂಥದ್ದನ್ನು ಒಂದು ರಿಸರ್ಚ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಅವರು ಆಸ್ತಮಾದ ಮೇಲೆ ಮಾಡಿದಂಥ ರಿಸರ್ಚ್ ಕೂಡ ಬಹಳ ಪ್ರಶಸ್ತವಾದಂಥದ್ದಿದೆ. ಧೀರೇಂದ್ರ ಬ್ರಹ್ಮಚಾರಿ ಅಂತ ಡೆಲ್ಲಿನಲ್ಲಿ, ಶಿವಾನಂದ ಜ್ಞಾನಾಲಯ ಅಂತ ಹೇಳಿ ಋಷಿಕೇಶದಲ್ಲಿ, ಇಲ್ಲೆಲ್ಲ ಈಗ ರಿಸರ್ಚ್ಗಳು ಬೇಕಾದಷ್ಟು ಆಗ್ತಾ ಇದೆ. ಇತ್ತೀಚೆಗೆ ಯೋಗದಲ್ಲೇನೆ PhDಯನ್ನು ಮಾಡ್ತಾ ಇರತಕ್ಕಂಥ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ PhDಯನ್ನು ಕೂಡ ಮಾಡ್ತಾ ಇದ್ದಾರೆ.
1: ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವ್ಯಾವುದು ಅಂತೀರಿ?
0: ಸಾಮಾನ್ಯ

0: ಮುಖ್ಯವಾಗಿ ಆರೋಗ್ಯದ ಮೇಲೆ ಐದು ವಿಚಾರದ ಮೇಲೆ ಈ ಆರೋಗ್ಯ ನಿಂತಿರುತ್ತೆ. ಒಂದು ಅನುವಂಶೀಯ ಅಂತ ಕರಿತೀವಿ ನಾವು. ಅನುವಂಶೀಯವಾಗಿ ಬರತಕ್ಕಂಥ ರೋಗಗಳಲ್ಲಿ ಈ ಯೋಗಗಳು ಸ್ವಲ್ಪ ಮಟ್ಟಿಗೆ ಅವರಿಗೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಬಹುದು. ಹಾಗೇನೆ ಆಹಾರನ ಹೇಗೆ ತಿನ್ಬೇಕು ಅಂತ ನಮಗೆ ಗೊತ್ತು. ಬೇಯಿಸ್ಕೊಂಡು ತಿನ್ಬೇಕು, ಯಾವ್ದನ್ನ ಹೇಗೆ ತಿನ್ಬೇಕು ಅಂತೆಲ್ಲ ಗೊತ್ತು. ಆದರೆ ತಿನ್ನೋದನ್ನ ಯಾವಾಗ ನಿಲ್ಲಿಸ್ಬೇಕು ಅಂತ ಗೊತ್ತಿಲ್ಲ ನಮ್ಮ ಜನಕ್ಕೆ. ಆ ತಿನ್ನೋದನ್ನ ಎಷ್ಟು ತಿನ್ಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಆಹಾರವನ್ನು ಹಿತಬುಕ್, ಮಿತಬುಕ್, ಋತುಬುಕ್ ಅಂತ ಹೇಳ್ತೀವಿ ನಾವು. ಯಾವ ಋತುವಿನಲ್ಲಿ ಯಾವ ಆಹಾರವನ್ನು ತಗೋಬೇಕು, ಎಷ್ಟು ಹಿತವಾಗುತ್ತೆ ದೇಹಕ್ಕೆ ಅಂತ, ಹಿತ ಏನು ಅಂತ ಅನ್ನೋದೇ ಗೊತ್ತಿಲ್ಲದಂತೆ ಆಗ್ಬಿಟ್ಟಿದೆ. ಇವುಗಳಿಗೆಲ್ಲ ನಾವು ಯೋಗದ ಮುಖಾಂತರ ಆಹಾರವನ್ನು ಹೇಗೆ ಸೇವಿಸಬೇಕು ಅನ್ನುವಂಥ ಕ್ಲಾಸ್ಗಳನ್ನೇ ತಗೋಬೇಕಾಗತ್ತೆ. ಇನ್ನೊಂದು ವಿಶ್ರಾಂತಿ. ಇವತ್ತು ವಿಶ್ರಾಂತಿ ಅಂದ್ರೆ ಯಾವಾಗಲೋ ತಗೋಬಹುದು, ಮಧ್ಯಾಹ್ನನೂ ಮಲಗಬಹುದು, ಬೆಳಗ್ಗೆ ಏನಾದ್ರು ಮಲಗಬಹುದು, ರಾತ್ರಿ ನಿದ್ದೆ ಬಂದಿಲ್ಲ ಅದರಿಂದ ಬೆಳಗ್ಗೆ ಮಲಗಬೇಕು ಅಂತ ಇದೆ. ಹಾಗಿಲ್ಲ, ರಾತ್ರಿ ಯಾರಿಗೆ 8 ಗಂಟೆ ನಿದ್ದೆ ಮಾಡಕ್ ಆಗಿಲ್ಲ ಅವರು ಬೆಳಗಿನ 4 ಗಂಟೆ ನಿದ್ದೆಗೆ ಮಾಡಿದ್ರೆ ಸಾಕು, ಏನಂದ್ರೆ ಅದು ಈಕ್ವಲ್ ಟು 8 ಅವರ್ಸ್ ಆಗ್ಬಿಡುತ್ತೆ. ಆದ್ರೆ ದಿನನಿತ್ಯ ಬೆಳಗ್ಗೆ ಹೊತ್ತು ನಿದ್ದೆ ಮಾಡಬಾರ್ದು, ದಿವಾಸ್ವಪ್ನ ಅಂತ ಕರಿತೀವಿ, ಅದನ್ನ ಮಾಡಬಾರ್ದು. ಅದನ್ನ ಮಾಡೋದ್ರಿಂದ ನಮ್ಮ ಒಳಗಡೆ ಒಂದು ಗಡಿಯಾರ ಇದೆ, ದೇಹದ ಒಳಗಡೆನೆ ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಅದನ್ನ ಕರಿತೀವಿ. ಆ ಗಡಿಯಾರದ ವ್ಯತ್ಯಾಸ ಆಗ್ಬಿಡುತ್ತೆ, ಅಂದ್ರೆ ಆ ಟೈಮ್ ತೋರಿಸುವಂಥದ್ದು ವ್ಯತ್ಯಾಸ ಆಗುತ್ತೆ ಅಂತೀವಲ್ಲ, ಹಾಗೇನೆ ದೇಹದ ಒಳಗಡೆ ಇರತಕ್ಕಂಥ ಹಾರ್ಮೋನ್ಸ್ಗಳು ಕೂಡ ಎಷ್ಟು ಸೆಕ್ರೇಟು, ಯಾವಾಗ ಆಗಬೇಕು, ಇದೆಲ್ಲದು ದೇವರು ಬರೆದಿಟ್ಬಿಟ್ಟಿರ್ತಾನೆ. ಆದರೆ ನಾವು ಅದನ್ನೆಲ್ಲ ಉಲ್ಟಾ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ. ಆದ್ದರಿಂದ ನಾವು ಅಂಥ ಆಹಾರವನ್ನು ಸೇವಿಸುವಾಗ ಮತ್ತು ವಿಶ್ರಾಂತಿಯನ್ನು ತಗೊಳ್ಳುವಾಗ ಕರೆಕ್ಟಾಗಿ ತಗೊಂಡ್ರೆ ಮಾತ್ರ ನಮಗೆ ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇನ್ನು ಪರಿಸರದಲ್ಲಿ ಅಂದರೆ ಪರಿಸರ ಹೇಗಿರಬೇಕು, ಇವತ್ತು ನಾವು ಪರಿಸರ ಅಂದ ತಕ್ಷಣಲ್ಲೇ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಇಸ್ ದಿ ಫಿಟೆಸ್ಟ್, ಎಕ್ಸ್ಪ್ಲಾಯ್ಟ್ ದಿ ನೇಚರ್, ಈ ಎಲ್ಲ ಪ್ರಿನ್ಸಿಪಲ್ಗಳನ್ನ ನಾವು ನೋಡಿದೀವಿ. ಎಕ್ಸ್ಪ್ಲಾಯ್ಟ್ ದಿ ನೇಚರ್ ಅನ್ನೋದು ಭಾರತೀಯ ಸಂಸ್ಕೃತಿಯಿಂದ ಬಂದಿಲ್ಲ. ಎಕ್ಸ್ಪ್ಲಾಯ್ಟ್ ದಿ ನೇಚರ್ ಅಂದ್ರೆ ನೇಚರ್ ಇರೋದೆ ನಮಗೆ, ನಾವು ಏನ್ ಬೇಕಾದ್ರೂ ಮಾಡಬಹುದು, ಅದನ್ನ ಮರ ಗಿಡ ಎಲ್ಲ ಕತ್ತರಿಸ್ಕೊಂಡು ಏನು ಬೇಕಾದ್ರೂ ಮಾಡಬಹುದು ಅಂತ ಯೋಚನೆ ಬಂದ್ಬಿಟ್ಟಿದೆ. ಇವತ್ತು ನೇಚರ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು, ಅದನ್ನ ಕಾಪಾಡಬೇಕು. ಅದಕ್ಕೆ ಪೂಜೆ ಮಾಡುವಂಥದ್ದು ಈ ಭಾರತೀಯ ಇದರಲ್ಲಿ ಸಂಸ್ಕೃತಿಯಲ್ಲಿ ಶ್ರೇಷ್ಠ. ಯಾಕೆಂದ್ರೆ ನಾವು ಪೂಜೆ ಮಾಡೋದ್ರ ಮುಖಾಂತರ ಅದು ಮೂಢನಂಬಿಕೆ ಅಂತ ಅಂತಾರೆ ಅವರು. ಆದ್ರೆ ಪೂಜೆ ಮಾಡೋದ್ರ ಮುಖಾಂತರ ಮರ ಉಳಿಸ್ಕೋಬಹುದು ಅನ್ನುವಂತ ಒಂದು ಇದು ಈ ದೇಶದಲ್ಲಿ ಪ್ರಚಲಿತದಲ್ಲಿತ್ತು. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಒಬ್ಬ ಬದುಕಬೇಕಾದ್ರೆ ಇನ್ನೊಬ್ಬನ ತುಳಿಬೇಕು ಅನ್ನುವಂಥದ್ದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಅದು ಈ ದೇಶದ ಇದಲ್ಲ. ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅದನ್ನು ಕೂಡ ಅಷ್ಟೇ. ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅಂದ್ರೆ ನನ್ನ ತಮ್ಮನಿಗೆ ಅಥವಾ ನನ್ನ ತಂಗಿಗೆ ಯಾರಿಗೋ ಒಂದು ಮೆಂಟಲಿ ರಿಟಾರ್ಡ್ ಆಗಿದ್ದಾರೆ ಅವಳು ಅಂತಂದ್ರೆ ನಾನು ಅವ್ರನ್ನ ಹೇಗೆ ನೋಡ್ತೀನಿ? ನಾನು ಸರ್ವೈವಲ್ ಇಸ್ ದಿ ಫಿಟೆಸ್ಟ್, ಅವ್ರನ್ನ ಕೊಂದು ಬಿಟ್ಟಾದ್ರೂ ಅವ್ರ ಭಾಗದಲ್ಲಿ ಬರುವಂತ ಆಸ್ತಿ ನಾನು ಹೊಡ್ಕೊಂಡ್ಬಿಡ್ಬೇಕು ಅಂತ ನಾನು ನೋಡಲ್ಲ. ನಾನು ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಅವ್ರನ್ನ. ಅಯ್ಯೋ ಪಾಪ ಈ ತರ ಆಗಿದೆಯಲ್ಲ ಅನ್ನುವಂಥ ಒಂದು ಇದರಿಂದ ಕರುಣೆಯನ್ನು ತೋರಿಸ್ಕೊಂಡು ಅವರಿಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿಕೊಂಡು ಅವ್ರ ಆಸ್ತಿ ಹೊಡಿಯಕ್ಕೆ ಹೋಗಲ್ಲ. ನನ್ನ ತಂಗಿನೇ ಇವಳು, ಆದ್ರಿಂದ ಇವಳನ್ನ ಸರಿಯಾಗಿ ನೋಡ್ಕೋಬೇಕು, ನನ್ನ ತಮ್ಮನೇ ಇವನು ಇವನು ಸರಿಯಾಗಿ ನೋಡ್ಕೋಬೇಕು ಅನ್ನುವಂಥ ಒಂದು ಭಾವನೆ ಬರಬೇಕು. ಇವೆಲ್ಲ ಬರುವಂಥದ್ದು ಯೋಗದಿಂದ ಮಾತ್ರ ಸಾಧ್ಯ. ಇಲ್ಲದ್ರೆ ಈ ಎಮೋಷನಲ್ ಕ್ವೋಷಿಯೆಂಟು ಇಂಥದ್ದೆಲ್ಲ ಯಾವತ್ತೂ ಇರೋದಿಲ್ಲ. ಆದ್ರಿಂದಾಗಿ ಅನೇಕ ಸಮಸ್ಯೆಗಳು ಮತ್ತು ರೋಗಗಳು ಬರೋದಕ್ಕಾಗತ್ತೆ. ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಬೇಕಾದಷ್ಟು ಕ್ರಮಗಳನ್ನು ಕೂಡ ಅನುಸರಿಸಬಹುದು. ಅಂತ ಕ್ರಮಗಳಲ್ಲಿ ಓಂ ಹೇಳ್ತಾ ಇದ್ರೆ ದ್ವೇಷ ಭಾವನೆ ಕಡಿಮೆ ಆಗ್ತಾ ಬರುತ್ತೆ. ದಿನ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಓಂ ಅಂತ ಸುಮ್ಮನೆ ಹೇಳ್ತಾ ಇದ್ರೆ ಸಾಕು, ಆತಂಕ ಆಂಗ್ಸೈಟಿ ಕಡಿಮೆ ಆಗುತ್ತೆ. ಹಾಗೇನೆ ಒಂದು ನ್ಯೂರಾನ್ ಅಂತ ನರ್ವ್ ಸೆಲ್ ಅಂತ ಏನ್ ಹೇಳ್ತೀವಿ, ಅದು 20,000 ಕೊಬ್ಬಿನ ಜೀವಕೋಶಗಳನ್ನ ಸಂಗ್ರಹ ಮಾಡ್ಕೊಳ್ಳುವಂತ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಒಂದು ಬೆರಳಿನ ತುದಿಯಲ್ಲಿ 50,000 ನರಕೋಶಗಳಿರುತ್ತೆ. ಅಂದ್ರೆ ಇವೆಲ್ಲ ಯಾತಕ್ಕೆ ಇದೆಲ್ಲ ರಿಸರ್ಚ್ ಆಗಿದೆ ಅಂತಂದ್ರೆ, ನಮ್ದೀಗ ಆಲ್ಫಾ ಬೀಟಾ ಡೆಲ್ಟಾ ಅಂತ ಹೇಳಿ ಮೆದುಳಿನಲ್ಲಿ ವೇವ್ಸ್ ಹೋಗ್ತಾ ಇರುತ್ತೆ. ಆ ಡೆಲ್ಟಾ ವೇವ್ಸ್ ಜಾಸ್ತಿ ಮಾಡಬೇಕು, ಆಲ್ಫಾ ವೇವ್ಸ್ ಕಡಿಮೆ ಮಾಡಬೇಕು ಅಂತಂದ್ರೆ, ನಾವು ಈ ರೀತಿಯ ಓಂಕಾರವನ್ನು ಹೇಳೋದು, ಧ್ಯಾನ ಅಥವಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಪ್ರಾಣಾಯಾಮ ಮಾಡೋದು, ಇವುಗಳಿಂದ ಅವೆಲ್ಲ ಕಡಿಮೆ ಆಗಿರೋದನ್ನ ಇಇಜಿ ಅಂತ ಕರಿತೀವಿ ನಾವು, ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ. ಅದರ ಮೂಲಕ ಇವತ್ತು ಬೇಕಾದಷ್ಟು ರಿಸರ್ಚ್ಗಳು ನಿಮ್ಯಾನ್ಸಲ್ ಆಗಿದೆ. ಇದು ಯೋಗದ ಮುಖಾಂತರ ಹೇಗೆ ಮಾನಸಿಕ ರೋಗಗಳನ್ನು ತಡೆಯಬಹುದು ಅನ್ನುವಂಥದ್ದನ್ನು ಕೂಡ ಇವತ್ತು ಮಾಡಿರುವಂತದನ್ನ ನಾವು ನೋಡ್ತೀವಿ.
1: ಡಾಕ್ಟರ್ ಚಂದ್ರಶೇಖರ್ ಅವರೇ, ಯೋಗವನ್ನ ಅಂದ್ರೆ ವಿಶೇಷವಾಗಿ ಆಸನವನ್ನ ತುಂಬಾ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಉಸಿರಾಟದ ಸಮೇತ, ಅಂದ್ರೆ ಯೋಗದಲ್ಲಿ ಹೇಳೋ ಹಾಗೆ ಉಸಿರನ್ನ ಬಿಡುವಾಗ ಉಸಿರು ಬಿಡಬೇಕು, ಉಸಿರನ್ನ ತಗೊಳ್ಳುವಾಗ ಉಸಿರನ್ನ ತಗೋಬೇಕು, ಉಸಿರನ್ನ ನಿಲ್ಲಿಸ್ಬೇಕಾದಾಗ ಉಸಿರನ್ನ ಒಳಗಡೆನೆ ನಿಲ್ಲಿಸ್ಕೋಬೇಕು, ಹೀಗೆ ಉಸಿರಾಟದ ಸಮೇತ ಯೋಗವನ್ನು ಮಾಡಬೇಕು. ಮತ್ತೆ ಆಸನ ಅಂದ್ರೆ ಅದು ಒಂದು ವಿಜ್ಞಾನ ಅಂತ. ಹಾಗಾಗಿ ಇದನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡೋದು ಹೇಗೆ?
0: ಇದನ್ನ ಪೂನಾದಲ್ಲಿ ಬಿ ಕೆ ಎಸ್ ಅಯ್ಯಂಗಾರರು ರಮಾಮಣಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅಂತೇಳಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ತೆಗೆದಿದ್ದಾರೆ. ಅವರು ಮಾಡಿರ್ತಕ್ಕಂಥ ಅನೇಕ ರಿಸರ್ಚ್ಗಳು ನಮ್ಮ ಕಣ್ಮುಂದೆ ಬರುತ್ತೆ. ಬೆನ್ನುಮೂಳೆ ಸೊಟ್ಟಾಗಿರೋದಿರ್ಬೋದು ಅಥವಾ ಫ್ರ್ಯಾಕ್ಚರ್ ಆದಮೇಲೆ ನಡೆಯೋಕ್ಕೆ ಆಗಲ್ಲ, ಅವರಿಗೆ ಸ್ವತಃ ಅವರಿಗೇನೆ ಫ್ರ್ಯಾಕ್ಚರ್ ಆದಾಗ ನಿಮಗೆ ಇನ್ನೂ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ

0: ಆಗಲೂ ಸಹ ಅವರು ಕೆಲವು ಆಸನಗಳನ್ನು ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡಿರತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗೆಯೇ ಉಸಿರಾಟ ತಗೊಳ್ಳೋದು ಬಿಡೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಪೂರಕ ರೇಚಕ ಅಂತ ಕರಿತೀವಿ, ಹಿಡಿದಿಟ್ಕೊಳ್ಳೋದಕ್ಕೆ ಕುಂಭಕ ಅಂತ ಕರಿತೀವಿ. ಇಲ್ಲಿ ಹಿಡಿದಿಟ್ಕೊಳ್ಳುವಂಥದ್ದು ಆಸನಗಳಲ್ಲಿ ಸಾಮಾನ್ಯವಾಗಿ ಬಹಳ ಕಡಿಮೆ, ಇದರಲ್ಲಿ ಪೂರಕ ರೇಚಕನೇ ಮುಖ್ಯ. ಪೂರಕ ಒಂದು ಮಿನಿಮಮ್ ಒಂದು 15-20 ಸೆಕೆಂಡ್ಗಳು ಮೊದಲು ಹಿಡಿದಿಟ್ಕೋಬೇಕು, ನಂತರ 30 ಸೆಕೆಂಡ್ವರೆಗೆ ಅಂದ್ರೆ ಅರ್ಧ ನಿಮಿಷದವರೆಗೆ ಹಿಡಿದಿಟ್ಕೊಳ್ಳುವಂಥವ್ರು ಇದ್ದಾರೆ, ಅಂದ್ರೆ ತಗೊಳ್ಳುವಂಥವ್ರು ಇದ್ದಾರೆ, ಬಿಡುವಂಥವ್ರು ಇದ್ದಾರೆ. ಹಾಗೆ ಮಿನಿಮಮ್ 15 ಸೆಕೆಂಡ್ ತಗೊಳ್ಳುವಂಥದ್ದು, 15 ಸೆಕೆಂಡ್ ಬಿಡುವಂಥದ್ದು ಮೊದಲಿಂದ ಅಭ್ಯಾಸ ಮಾಡ್ಕೊಂಡು ಬರಬೇಕು. ಮತ್ತೆ ಒಂದು ಆಸನ ಅಂದ್ರೆ ಮಿನಿಮಮ್ ಒಂದು 5-10 ನಿಮಿಷಗಳು ಮಾಡಬೇಕಾಗತ್ತೆ. ನಾವು ಸುಮ್ಮನೆ ಎಕ್ಸರ್ಸೈಸ್ ತರ ಒಂದು ಉಸಿರು ತಗೊಳ್ಳೋದು, ಕೈ ಬಿಟ್ಬಿಡೋದು, ಮತ್ತೆ ಎರಡನೇ ಉಸಿರು ತಗೊಳ್ಳೋದು, ಇನ್ನೊಂದು ಸ್ಥಿತಿಗೆ ಹೋಗೋದು ಆಗಬಾರ್ದು. ಯಾಕೆಂದ್ರೆ ಸ್ಥಿರ ಸುಖಮ್ ಆಸನ ಅಂದ್ರೆ ಸ್ಥಿರತೆ ಮತ್ತು ಸುಖ ಎರಡನ್ನೂ ಕೊಡಬೇಕು, ಸ್ಟೆಬಿಲಿಟಿನೂ ಕೊಡಬೇಕು ಬಾಡಿಗೆ ಮೈಂಡ್ಗೆ, ಮತ್ತು ಸುಖವನ್ನು ಕೊಡಬೇಕದು. ಆ ಆಸನ ಮಾಡುವಾಗ ಇನ್ನೊಂದಷ್ಟು ಇರಬೇಕು ಈ ಆಸನದಲ್ಲಿ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು. ಅಯ್ಯೋ ಸುಸ್ತಾಗ್ತಾ ಇದೆ, ಕೈ ಬಿಟ್ಬಿಡ್ತೀನಿ, ಕಾಲ್ ಬಿಟ್ಬಿಡ್ತೀನಿ ಅಂದ್ರೆ ಅದು ಆಸನ ಆಗಲ್ಲ, ಅದು ಎಕ್ಸರ್ಸೈಸ್ ಆಗುತ್ತೆ. ಆ ರೀತಿ ನಾವು ಮನಸ್ಸಿಟ್ಟು ಅದನ್ನ ಮಾಡಿದ್ರೆ ಮಾತ್ರ ಅದು ನಮಗೆ ಶಕ್ತಿಯನ್ನ ತುಂಬುತ್ತೆ, ಮನಸ್ಸಿಗೂ ಶರೀರಕ್ಕೂ ಶಕ್ತಿಯನ್ನ ತುಂಬುತ್ತೆ. ಹಾಗಾಗಿ 5-10 ನಿಮಿಷ ಒಂದು ಆಸನವನ್ನು ಮಾಡಬೇಕು. ಮತ್ತು ವೇಮನ ಅಂತ ಒಬ್ರು ಆಂಧ್ರದಲ್ಲಿ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ, ವಿನಾವಿನ್ಯಾಸಿನ ಆಸನಂ ನಾ ಸಿದ್ಧತೆ. ಆಸನ ಸಿದ್ಧಿ ಆಗಬೇಕಾದ್ರೆ ವಿನ್ಯಾಸಗಳ ಮೂಲಕ ಮಾಡಬೇಕು, ಅಂದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ, ಇನ್ನೊಂದು 1, 2, 3, 4 ಅಂತ ಹೇಗೆ ನಾವು ಆಜ್ಞೆಗಳನ್ನು ಕೊಡ್ತೀವೋ ಆ ರೀತಿ ಆಜ್ಞೆಗಳನ್ನು ಕೊಟ್ಕೊಂಡು ಹೋಗ್ಬೇಕು. ವಿನ್ಯಾಸಗಳನ್ನು ಮಾಡಿಕೊಂಡು ಆಸನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸ್ಥಿತಿಯಲ್ಲಿ ನಾನು ಹೇಳಿದಾಗೆ 5-10 ನಿಮಿಷ ಒಂದೊಂದು ಆಸನದ ಸ್ಥಿತಿಯಲ್ಲಿ ಇರಬೇಕು.
1: ಈಗ ಆಸನಗಳನ್ನು ಮಾಡೋದಕ್ಕೆ ಒಂದಷ್ಟು ಪ್ರೋಟೋಕಾಲ್ಗಳನ್ನ ಸಿದ್ಧಪಡಿಸ್ಬಿಟ್ಟಿದ್ದಾರೆ, ತಮಗೆ ಗೊತ್ತಿದೆ ಅದು. ಅಂದ್ರೆ ಯಾವ ಆಸನ ಮೊದಲಿಗೆ ಮಾಡಬೇಕು, ಯಾವ ಆಸನ ನಂತರ ಮಾಡಬೇಕು, ಯೋಗಾಸನವನ್ನ ಆರಂಭ ಹೇಗ್ ಮಾಡಬೇಕು, ಅಂತ್ಯ ಹೇಗ್ ಗೊಳಿಸ್ಬೇಕು, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಚಿಕಿತ್ಸಾತ್ಮಕವಾಗಿ ಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ರೆ ಅಲ್ಲಿ ಯಾವ ರೀತಿಯ ಪ್ರೊಸೀಜರ್ ಇರಬೇಕು, ಈ ತರದ್ದೆಲ್ಲ ಹೇಳ್ತಾರಲ್ಲ. ಈಗ ಯೋಗ ನಾನು ಮಾಡಬೇಕು, ಮನೆಯಲ್ಲಿ ನಾನು ಆಸನ ಮಾಡಬೇಕು ಅಂದ್ರೆ ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ಕೊಳಕ್ ಬರಲ್ವಾ, ಅಥವಾ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆಯಾ, ಯಾವ್ದಾದ್ಮೇಲೆ ಯಾವ್ದು ಏನು ಯಾವ ರೀತಿ, ಅದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಹೌದು, ಪ್ರೈಮರಿ ಆಸನ ಅಂತ ಇದೆ, ಅದಾದ ನಂತರದಲ್ಲಿ ಅಡ್ವಾನ್ಸ್ಡ್ ಆಸನಗಳನ್ನು ಮಾಡಬೇಕಾಗುತ್ತೆ. ಅಡ್ವಾನ್ಸ್ಡ್ ಆಸನಗಳನ್ನೇ ಮೊದಲು ಮಾಡಿಬಿಡ್ತೀನಿ, ನನಗೆ ಬಂದ್ಬಿಡುತ್ತೆ ಶೀರ್ಷಾಸನ, ನಿಂತ್ಕೊಂಡ್ಬಿಡ್ತೀನಿ ಶೀರ್ಷಾಸನದಲ್ಲಿ, ಆ ರೀತಿ ಯಾವುದೇ ಅಡ್ವಾನ್ಸ್ಡ್ ಆಸನಗಳನ್ನು ಡೈರೆಕ್ಟ್ ಆಗಿ ಮಾಡಕ್ ಬರಲ್ಲ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂತ ಒಂದು ರಕ್ತ ಚಲನೆ ಒಂದೇ ತರ ಇರುತ್ತೆ, ಆ ಚಲನೆಯನ್ನ ಗ್ರಾಜುಯಲ್ ಆಗಿ ಬದಲಾಯಿಸ್ಕೋಬೇಕು. ನಾವು ಯಾವುದೋ ಒಂದು ಅಂಗಕ್ಕೆ ತಲುಪಿಸ್ಬೇಕು ಜಾಸ್ತಿ ರಕ್ತನ ಅಂದ್ರೆ ಆ ಜಾಗಕ್ಕೆ ನಿಧಾನಕ್ಕೆ ತಲುಪಿಸ್ಬೇಕು, ಒಂದೇ ಸಲ ಫೋರ್ಸ್ ಅಲ್ಲಿ ತಲುಪಿಸುವಂತ ಒಂದು ಆಸನನ ನಾವು ಮಾಡಕ್ ಹೋಗ್ಬಾರ್ದು. ನಿಧಾನಗತಿಯಲ್ಲಿ ಆಸನವನ್ನು ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ಆಸನವನ್ನು ಮಾಡೋ ಯಾವುದೇ ಚಿಕಿತ್ಸಾತ್ಮಕವಾಗಿ ಮಾಡಬೇಕಾದ್ರೂ ಮೊದಲನೇ ದಿವಸನೇ ಅವನಿಗೆ ಚಿಕಿತ್ಸೆಗೋಸ್ಕರ ಬಂದಿದ್ದಾನೆ, ಚಿಕಿತ್ಸಾ ಆಸನ ಹೇಳ್ಕೊಟ್ಬಿಡ್ಬೇಕು, ಅದು ಒಂದೇ ಆಸನ ಹೇಳ್ಕೊಟ್ಬಿಡ್ಬೇಕು ಅಂತಲ್ಲ, ಎಲ್ಲರಿಗೂ ಪ್ರೈಮರಿ ಆಸನದಿಂದ ಪ್ರಾರಂಭ ಮಾಡಬೇಕು. ಆಸನದ ಎಲ್ಲ ಪ್ರಾರಂಭಕ್ಕೆ ಮುಂಚೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ದೈವಿ ಪ್ರಾರ್ಥನೆ ಮಾಡೋದ್ರಿಂದ, ಸೂರ್ಯನ ಪ್ರಾರ್ಥನೆ ಮಾಡೋದ್ರಿಂದ ಒಂದು ಮನಸ್ಸು ಒಂದು ಸ್ಟಡಿ ಆಗುತ್ತೆ. ಅದಾದ ಮೇಲೆ ಓಂಕಾರವನ್ನು ಒಂದು 3-4 ಸಲ ಹೇಳಬೇಕು. ಅದಾದ ಮೇಲೆ ಆಸನವನ್ನು ಪ್ರಾರಂಭ ಮಾಡಬೇಕು. ಸಡನ್ ಆಗಿ ಸುಮ್ಮನೆ ನಿಂತ್ಕೊಂಡ ತಕ್ಷಣಲೇ ಆಸನ ಮಾಡುವಂತದ್ದಲ್ಲ.
1: ಈ ಸೂರ್ಯ ನಮಸ್ಕಾರ ಮಾಡಬೇಕು ಮೊದಲಿಗೆ ಅಂತ ಹೇಳಲಾಗುತ್ತೆ.
0: ಇದು ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಒರಿಸ್ಸಾದ ಒಬ್ಬ ರಾಜ ಮಾಡಿದಂತ ಅಲ್ಲಿಂದ ಪ್ರಾರಂಭ ಆಯ್ತು. ಈ ರೀತಿ 10-12 ಅಂಕಗಳನ್ನು ಕೊಟ್ಟು ಮಾಡಿಸುವಂತದ್ದು. ಅದಕ್ಕೆ ಮುಂಚೆ ಸೂರ್ಯ ನಮಸ್ಕಾರ ಅಂತ ಇರಲಿಲ್ಲ. ಸೂರ್ಯನ ಹೋಮ ಮಾಡೋದು, ಸೂರ್ಯನ ಯಜ್ಞ ಮಾಡೋದು, ಅದರ ಸುತ್ತಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದು ಮಾತ್ರ ಇತ್ತು. ಇದಾದ್ಮೇಲೆ ಇದು ಪ್ರಚಲಿತವಾಯಿತು. ಅದಾದ್ಮೇಲೆ ಬೇರೆ ಬೇರೆ ಶಾಲೆಗಳು ಬೇರೆ ಬೇರೆ ಸೂರ್ಯ ನಮಸ್ಕಾರಗಳನ್ನು ಇವತ್ತು ಮಾಡಿಸ್ತಾ ಇದ್ದಾರೆ. 12 ಅಂಕೆಯಲ್ಲಿ ಮಾಡಿಸ್ತಾರೆ, 16 ಅಂಕೆಯಲ್ಲಿ ಮಾಡಿಸ್ತಾರೆ, 10 ಅಂಕೆಯಲ್ಲಿ ಮಾಡಿಸ್ತಾರೆ. ಈ ತರ ಸೂರ್ಯ ನಮಸ್ಕಾರ ಬಂದಿದೆ. ಬಂದಿರೋದೇನಂದ್ರೆ ಇವುಗಳು ಬೇರೆ ಬೇರೆ ಆಸನಗಳ ಒಂದು ಒಟ್ಟು ಮಾಡಿ ಮಾಡಿಸಿರುವಂತ ಸೂರ್ಯ ನಮಸ್ಕಾರ ಒಟ್ಟು ಮಾಡಿದ್ದಾರೆ. ಅಂದ್ರೆ ಇದು ಒಂಥರ ಎಕ್ಸರ್ಸೈಸ್ ತರ ಇವತ್ತು ಫಸ್ಟ್ ಮಾಡ್ತಾರೆ. ಅದರಿಂದ ಶಿಥಿಲೀಕರಣ ವ್ಯಾಯಾಮದಂಗೆ ಆಗುತ್ತೆ, ಅಂದ್ರೆ ದೇಹಗಳು ಸಡಿಲಗೊಳ್ಳಕ್ಕೆ, ಬೇರೆ ಬೇರೆ ಜಾಯಿಂಟ್ಸ್ ಗಳು ಸಡಿಲಗೊಳ್ಳಕ್ಕೆ ಒಂದು ಅವಕಾಶ ಆಗುತ್ತೆ.
1: ಅಂತ್ಯ ಮಾಡೋದು ಹೇಗೆ ಸರ್? ಯೋಗ
0: ಅಂತ್ಯ ಮಾಡೋದು ಪ್ರಾರ್ಥನೆಯಿಂದಲೇ ಅಂತ್ಯ ಮಾಡಬೇಕು. ಶವಾಸನ ಪ್ರತಿಯೊಬ್ಬರು ಮಾಡಲೇಬೇಕು, ಯಾರೇ ಚಿಕಿತ್ಸಾತ್ಮಕ ಯೋಗದಲ್ಲಿರಲಿ ಅಥವಾ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡುವಂತವರಿರಲಿ, ಶವಾಸನದಿಂದ ಅಂತ್ಯ ಮಾಡಬೇಕು. ಶವಾಸನ ಮಾಡಿದ ಮೇಲೆ ಎದ್ದು ಕೂತ್ಕೊಂಡು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಆಮೇಲೆ ಅಂತ್ಯವನ್ನು ಮಾಡಬೇಕಾಗುತ್ತೆ.
1: ಡಾಕ್ಟ್ರೇ, ಈಗ ಬಿ ಕೆ ಎಸ್ ಅಯ್ಯಂಗಾರ್ ಬಗ್ಗೆ ತಾವು ಹೇಳಿದ್ರಿ, ಅವರು ಒಂದಷ್ಟು ಪರಿಕರಗಳನ್ನ ಬಳಸ್ಕೊಂಡು ಆಸನವನ್ನ ಹಾಕಿಸ್ತಾ ಇದ್ರಂತೆ. ಅಂದ್ರೆ ಈಗ ನನಗೆ ಶೀರ್ಷಾಸನ ಹಾಕಕ್ ಬರಲ್ಲಪ್ಪ, ಗೋಡೆಯ ಸಪೋರ್ಟ್ ತಗೊಂಡು ಬೆಲ್ಟ್ ಮತ್ತೆ ಹಗ್ಗಗಳು ಹಗ್ಗ ಇದನ್ನೆಲ್ಲ ಬಳಸಿ ಆ ಶೀರ್ಷಾಸನವನ್ನು ವೈಜ್ಞಾನಿಕವಾಗಿ ಆ ವ್ಯಕ್ತಿಗೆ ಹಾಕಿಸ್ಬಿಟ್ಟು

0: ಅದರ ಲಾಭವನ್ನ ಅವ್ರಿಗೆ ಕೊಡೋ ರೀತಿಯಲ್ಲಿ ಈ ತರಹದ ಆಸನಗಳನ್ನು ಮಾಡಬಹುದೇ?
1: ಅಲ್ಲ, ಈ ತರನೇ ಮಾಡೋದು ಸುಲಭ ಮಾಡಿಕೊಡೋದಕ್ಕೋಸ್ಕರ ಅದು ಮಾಡಿದಾರೆ ಅಷ್ಟೇ, ಅದರಲ್ಲೇನು ತಪ್ಪಿಲ್ಲ. ಚೇರ್ಗಳನ್ನು ಬಳಸ್ಕೊಂಡು ತ್ರಿಕೋಣಾಸನ ಮಾಡೋಂಥದ್ದು, ದಂಡ ಬಳಸ್ಕೊಂಡು ತ್ರಿಕೋಣಾಸನ ಮಾಡುವಂಥದ್ದು, ಇದೆಲ್ಲ ಮಾಡಿಸೋದ್ರಿಂದ ಏನಾಗುತ್ತೆ, ಬೆನ್ನುಮೂಳೆ ನೇರವಾಗೇ ಇಟ್ಕೋಬೇಕು ಅನ್ನೋದು ಗೊತ್ತಾಗತ್ತೆ. ಮುಂಚೆ ಆ ರೀತಿ ಯಾರೋ ಹೇಳ್ಕೊಟ್ಟಿಲ್ಲದೆ ಇರೋದ್ರಿಂದ, ಯಾರೋ ಒಬ್ರು ಇನ್ನೊಬ್ರು ಇನ್ಸ್ಟ್ರಕ್ಟರ್ ಮಾಡಿಸ್ತಾ ಇದ್ದುದರಿಂದ ಅವರು ಹೇಗೆ ಮಾಡಿಸ್ತಿದ್ರು ಅದ್ರ ಪ್ರಕಾರ ಮಾಡಿಸ್ತಿದ್ರು. ಆದರೆ ಬಿ ಕೆ ಎಸ್ ಅಯ್ಯಂಗಾರ್ ಬಂದ ಮೇಲೆ ಅದಕ್ಕೆ ಅದರದ್ದೇ ಆದ ಒಂದು ಬೇರೆ ಪರಿಕಲ್ಪನೆಗಳು ಇವತ್ತು ಎಲ್ಲ ಶಾಲೆಗಳಲ್ಲಿ ಬಂದಿದೆ. ಸುಲಭವಾಗಿ ಹೇಗೆ ಮಾಡಿಸ್ಬೋದು ಅನ್ನೋದು ಗೊತ್ತಾಗಿದೆ ಎಲ್ರಿಗೂ. ಈಗ
0: ಅಂತಿಮವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ?
1: ಸಾಮಾನ್ಯವಾಗಿ ಇವತ್ತು ಯೋಗನ ಹೆಚ್ಚು ಜನ ತಮ್ಮ ಒಂದು ರೋಗಗಳಿಗೆ ಬಳಸ್ಕೊಳ್ಳೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ನಾವು ರೋಗಗಳಿಗೆ ಬಳಸ್ಕೊಳ್ಳೋದು ಒಂದು ಇರಲಿ, ಒಂದು ಹಂತದಲ್ಲಿ ಒಳ್ಳೇದು, ಆದ್ರೆ ನಾವು ಯೋಗ ಕಲಿಯಕ್ ಹೋಗುವಾಗಲೇ ಆ ಯೋಚನೆ ಇಟ್ಕೊಂಡು ಹೋಗೋದು ಬೇಡ ಅಂತ ಎಲ್ಲರಿಗೂ ಒಂದು ಮನವಿ ಮಾಡ್ಕೊಳ್ತೀನಿ. ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಬೆಂಗಳೂರಿಗೆ ಟಿಕೆಟ್ ತಗೊಳ್ಳಿ, ಮಧ್ಯ ಶ್ರೀರಂಗಪಟ್ಟಣದಲ್ಲಿ ಇಳಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಯೋಗದ ಮೂಲ ಉದ್ದೇಶ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಅಂದ ತಕ್ಷಣ ಅಯ್ಯೋ ಆ ಲೆವೆಲ್ ಅಂತ ಏನೋ ಬಹಳ ಸಾಕ್ಷಾತ್ಕಾರ ಅನ್ನೋ ಪದಾನೇ ನಿಮ್ಗೆ ಹೆದರಿಕೆ ಬರೆಸುವಂತ ಪದ ಇರ್ಬೋದು, ಅಥವಾ ಪದ ಕೇಳಿಲ್ಲ ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು. ಬಹಳ ಸುಲಭ ಅದು. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಬೇರೆ ಏನಿಲ್ಲ, ಎರಡು ಟೆಸ್ಟ್ ಟ್ಯೂಬ್ ನಲ್ಲಿ, ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಆಕ್ಸಿಜನ್ ಇದೆ, ಇನ್ನೊಂದು ಟೆಸ್ಟ್ ಟ್ಯೂಬ್ ನಲ್ಲಿ ಹೈಡ್ರೋಜನ್ ಇದೆ, ಜಲಜನಕ ಇದೆ, ಆಮ್ಲಜನಕ ಇದೆ. ಆದ್ರೆ ಎರಡನ್ನು ನೋಡ್ಬಿಟ್ಟು ನೀವು ಆಕ್ಸಿಜನ್ ಇದೆಯಾ ಇಲ್ಲ ಗೊತ್ತಾಗಲ್ಲ, ಹೈಡ್ರೋಜನ್ ಕಾಣುತ್ತಾ ಕಾಣಲ್ಲ. ಆದ್ರೆ ಅದೇ ಅದರದ್ದೇ ಆದಂತ ಟೆಸ್ಟ್ ಗಳು ಮಾಡಿದಾಗ, ಯಾವ್ದೋ ಒಂದು ಕ್ಯಾಂಡಲ್ ಇಟ್ಕೊಂಡ್ಬಂದು ಆಕ್ಸಿಜನ್ ಇರುವಂತ ಇದಕ್ಕೆ ಹಾಕಿದ ತಕ್ಷಣ ಬುಗ್ ಅಂತ ಹತ್ಕೊಳ್ಳುತ್ತೆ, ಅಂದ್ರೆ ಇದ್ರೊಳಗೆ ಆಕ್ಸಿಜನ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಹಾಗೇನೆ ಎರಡು ಟೆಸ್ಟ್ ಟ್ಯೂಬ್ ಹತ್ರ ಹಿಡ್ಕೊಂಡಾಗ ಅಲ್ಲಿ ನೀರು ಡ್ರಾಪ್ ಬೈ ಡ್ರಾಪ್ ಬೀಳುತ್ತೆ. ಅಂದ್ರೆ ಎರಡು ಕಾಣದೆ ಇರುವಂತಹ ವಸ್ತುಗಳಿಂದ ಒಂದು ಕಾಣುವಂತ ವಸ್ತು ನಿಮ್ಗೆ ಸಿಕ್ತು. ಅಂದ್ರೆ ಒಂದು ಮನಸ್ಸು ಒಂದು ಆತ್ಮ ಎರಡನ್ನೂ ನೀವು ನೋಡ್ಕೊಳಕ್ ಆಗಲ್ಲ. ಆದ್ರೆ ಸಾಕ್ಷಾತ್ಕಾರ ಆದಾಗ ನೀರು ಹೇಗೆ ಕಾಣಿಸ್ತಾ ಇದೆಯೋ ಹಾಗೇನೆ ನಿಮಗೂ ಸಹ ಪರದೆ ಸರಿಸಿದ್ರೆ, ಇಂದ್ರಿಯಗಳನ್ನ ನಿಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಯಾವ ರೋಗಗಳು ಬರಲ್ಲ. ಹಾಗಾಗಿ ಎಲ್ಲ ಇಂದ್ರಿಯಗಳನ್ನ, ಅಂದ್ರೆ ಇಲ್ಲಿ ಎಲ್ಲ ಅಂದ ತಕ್ಷಣದಲ್ಲೇ ಮನಸ್ಸು ಕೂಡ ಒಂದು ಇಂದ್ರಿಯ ಅಂತ ಹೇಳಿದೆ, ಮತ್ತೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಅಂತ ಹೇಳ್ತೀವಿ. ಪಂಚ ಜ್ಞಾನೇಂದ್ರಿಯ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಪಂಚ ಕರ್ಮೇಂದ್ರಿಯ ಅಂದ್ರೆ ವಾಕ್, ಪಾಣಿ, ಪಾದ, ಪಾಯಿ, ಉಪಸ್ಥ ಅಂತ ಕಾಲುಗಳು, ಮಲಮೂತ್ರಗಳನ್ನು ಹೊರಗಡೆ ಹಾಕುವಂತ ಅಂಗಗಳು, ಇವುಗಳನ್ನೆಲ್ಲ ನಾವು ಮಾತನ್ನು ಹೊರಡಿಸುವಂತ ಅಂಗ, ಇದಕ್ಕೆ ಕರ್ಮೇಂದ್ರಿಯಗಳು ಅಂತ ಕರಿತೀವಿ. ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನ ನಮಗೆ ಬೇಕಾದಾಗ, ಅಂದ್ರೆ ನಮ್ಗೆ ಇಂಪಲ್ಸಸ್ ಅಂತ ಕರಿತೀವಿ, ಅಂದ್ರೆ ಯಾವಾಗ ನಮ್ಗೆ ಬೇಕೋ ಅದಕ್ಕೆ ಮಾತ್ರ ಬಳಸ್ಕೊಳ್ಳುವಂಥದ್ದು. ಈ ರೀತಿ ಮಾಡಿದಾಗ ಮತ್ತು ಮೌನವನ್ನ ಹೆಚ್ಚು ಅಭ್ಯಾಸ ಮಾಡಿದಾಗ ನಾವು ಒಳ್ಳೆಯ ಯೋಗಿಗಳಾಗ್ತೀವಿ. ಮತ್ತು ಯೋಗಿಗಳು ಅಂದ ತಕ್ಷಣಲೇ ನಾವೇನೋ ಕಾಯಿ ಬಟ್ಟೆ ಉಟ್ಕೊಂಡು ಹೋಗ್ಬೇಕು ಅಂತಿಲ್ಲ. ಸಾಮಾನ್ಯ ಸಂಸಾರಸ್ಥನು ಕೂಡ ಎಲ್ಲ ಯೋಗವನ್ನು ಮಾಡಿಕೊಂಡು ಅವನ ಜೀವನವನ್ನು ಸುಖಮಯವನ್ನಾಗಿ ಮಾಡ್ಕೊಳ್ಳುವಂಥದ್ದು, ಅಷ್ಟನ್ನೇ ಯೋಗಿ ಅಂತ ಕರಿತೀವಿ ಹೊರತು, ಯೋಗಿ ಅಂದ ತಕ್ಷಣಲೇ ಎಲ್ಲರೂ ಹಿಮಾಲಯದಲ್ಲಿ ಇರಬೇಕು ಅನ್ನುವಂಥ ಅಭಿಪ್ರಾಯ ಅಲ್ಲ.
0: ಒಳ್ಳೆಯದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಇದುವರೆಗೂ ಯೋಗ ಚಿಕಿತ್ಸೆ ಮತ್ತು ಚಿಕಿತ್ಸಾತ್ಮಕ ಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಚಿಕಿತ್ಸಾತ್ಮಕ ಯೋಗ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
3: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
2: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
3: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು.
4: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
6: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
7: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ

ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು ಆಲ್ ಸೀಸನ್ ರಸ್ತೆ ನಿರ್ಮಾಣ, ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ, ಅಂದರೆ ಬಯಲು ಪ್ರದೇಶದಲ್ಲಿ, 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು December 25, 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಶೇಕಡ 60% ಮತ್ತು ರಾಜ್ಯ ಸರ್ಕಾರಗಳು ಶೇಕಡ 40% ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ, ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. 3ನೇದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250ಕ್ಕೂ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007ರಲ್ಲಿ ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್, ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್, ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುನಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂತಹ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ, ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡುಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ, ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. March 2014ರವರೆಗೆ 82% ಪ್ರಗತಿ, ಅಂದರೆ 80% ಅಥವಾ 1.30 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. December 2017ರವರೆಗೆ 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಬಾಕಿ 1,700 ಕಾಮಗಾರಿಗಳನ್ನು ಹೊರತುಪಡಿಸಿ 2019ರವರೆಗೆ ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ, ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004ರಿಂದ 2014ರವರೆಗೆ ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014ರಿಂದ 2017ರವರೆಗಿನ ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು September 2022ರವರೆಗೆ ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ, ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು
ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನೂ

0: ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲಾ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020 ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ರಸ್ತೆ ನಿರ್ಮಾಣವಾಗಿ 4 ವರ್ಷಗಳ ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ: ಇದುವರೆಗೆ 7,71,641 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 1,72,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
1: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ.
2: ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
4: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ

ಬಲಪ್ರಯೋಗದ ಆರೋಪ. ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಭಾಗಿ. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಈ ಮಸೂದೆಯನ್ನು ಮಂಡಿಸಿದರು. ಪ್ರಶ್ನೆಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಸದನ ಸೇರಿದಾಗ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ 23 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಾದ ಮೀರಾಬಾಯಿ ಚಾನು, ರಿಷಿಕಾಂತ್ ಸಿಂಗ್, ರಾಜಮುತ್ತು ಪಾಂಡಿ ಮತ್ತು ಪ್ಯಾರಾ ಪವರ್ ಲಿಫ್ಟರ್ ಜುಂಡುಕುಮಾರ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿದರು. ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಕ್ರೀಡಾಪಟುಗಳು, ತರಬೇತುದಾರರು ಮತ್ತು ಇಡೀ ತಂಡವನ್ನು ಅವರು ಶ್ಲಾಘಿಸಿದರು. ಬಳಿಕ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಸ್ಪೀಕರ್ ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಕ್ರಮದ ಆರೋಪವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ಸಮಸ್ಯೆಗಳು ಅಥವಾ ವಿಷಯಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯನ್ನು ಸುಗಮವಾಗಿ ನಡೆಸಲು ಸಹಕರಿಸುವಂತೆ ವಿರೋಧ ಪಕ್ಷಗಳನ್ನು ಸ್ಪೀಕರ್ ಮನವಿ ಮಾಡಿದರು. ಅಲ್ಲದೆ ಸದನದ ಸಂಪ್ರದಾಯ ಮತ್ತು ಸಭ್ಯತೆಗೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಸದಸ್ಯರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು ಎಂದು ಸ್ಪೀಕರ್ ಎಚ್ಚರಿಸಿದರು. ಆದರೂ ಘೋಷಣೆಗಳು ಮುಂದುವರೆದ ಹಿನ್ನೆಲೆಯಲ್ಲಿ ಸದನವನ್ನು ಮಧ್ಯಾಹ್ನ 2 ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಸದನ ಸೇರಿದಾಗ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಮಂಡಿಸಲಾಯಿತು. ನಂತರ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267 ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ದ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಎಂಬ ಆರೋಪದ ಕುರಿತು ಚರ್ಚೆಗೆ ಒತ್ತಾಯಿಸಿದರು. ವಿರೋಧ ಪಕ್ಷದ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನ 12 ಮುಂದೂಡಲಾಯಿತು. ಪುನಃ 12 ಸದನ ಸೇರಿದಾಗ ಗದ್ದಲ ಮುಂದುವರೆದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಮುಂದೂಡಲಾಯಿತು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ವಿರುದ್ದ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆಯನ್ನು ನಾಳೆ ನಡೆಸಲು ಸುಪ್ರೀಂಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಇದೇ ವೇಳೆ ಪ್ರತಿಭಟನೆ ಸಮಯದಲ್ಲಿ ಹಲ್ಲೆಗೊಳಗಾದ ಪೊಲೀಸ್ ಸಿಬ್ಬಂದಿಯ ಕುಟುಂಬ ಸದಸ್ಯರು ಸಲ್ಲಿಸಿದ ಪ್ರತ್ಯೇಕ ಅರ್ಜಿಗಳನ್ನು ಮತ್ತು ಇತರೆ ಪಟ್ಟಿ ಮಾಡಲಾದ ಅರ್ಜಿಗಳನ್ನು ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ನ್ಯಾಯಪೀಠ ಒಪ್ಪಿಗೆ ಸೂಚಿಸಿದೆ. ಮಾಜಿ ರಾಷ್ಟಪತಿ ಮತ್ತು ಖ್ಯಾತ ವಿಜ್ಞಾನಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿಯಾದ ಇಂದು ರಾಷ್ಟ ಅವರಿಗೆ ಗೌರವ ಸಲ್ಲಿಸುತ್ತದೆ. ಅವರು ಭಾರತದ ಬಾಹ್ಯಾಕಾಶ ಮತ್ತು ಕ್ಷಿಪಣಿ ಅಭಿವೃದ್ದಿ ಕಾರ್ಯಕ್ರಮಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಡಾ ಅಬ್ದುಲ್ ಕಲಾಂ ಅವರನ್ನು ಭಾರತದ ಕ್ಷಿಪಣಿ ಮಾನವ ಎಂದು ಕರೆಯಲಾಗುತ್ತದೆ. ಅವರು 2015 ಈ ದಿನದಂದು ನಿಧನರಾದರು. ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ಅಭಿವೃದ್ದಿ ಹೊಂದಿದ ಸ್ವಾವಲಂಬಿ ಮತ್ತು ಬಲಿಷ್ಠ ಭಾರತಕ್ಕಾಗಿ ದೂರದೃಷ್ಟಿಯ ಕನಸುಗಾರರಾಗಿದ್ದರು. ದೇಶೀಯ ಕ್ಷಿಪಣಿ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಅವರ ಕೊಡುಗೆ ಭಾರತೀಯ ವಿಜ್ಞಾನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಕೆತ್ತಲಾಗಿದೆ ಎಂದು ಹೇಳಿದ್ದಾರೆ. ಡಾ ಅಬ್ದುಲ್ ಕಲಾಂ ಅವರು ಜ್ಞಾನ, ಶಿಸ್ತು, ಸರಳತೆ ಮತ್ತು ರಾಷ್ಟೀಯ ಸೇವೆಯನ್ನು ತಮ್ಮ ಜೀವನದ ಅಡಿಪಾಯವನ್ನಾಗಿ ಮಾಡಿಕೊಂಡರು. ದೇಶಾದ್ಯಂತ ಲಕ್ಷಾಂತರ ಯುವಕರಲ್ಲಿ ಆತ್ಮವಿಶ್ವಾಸ, ನಾವೀನ್ಯತೆ ಮತ್ತು ರಾಷ್ಟ ನಿರ್ಮಾಣದ ಮನೋಭಾವವನ್ನು ಜಾಗೃತಗೊಳಿಸಿದರು ಎಂದು ತಿಳಿಸಿದ್ದಾರೆ.
ಈ ವಾರ್ತೆಗಳನ್ನು

0: ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ಸಿಆರ್ಪಿಎಫ್ ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅನುಕರಣೀಯ ಧೈರ್ಯ, ಅಚಲ

0: ಸಿಆರ್ಪಿಎಫ್ ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅನುಕರಣೀಯ ಧೈರ್ಯ, ಅಚಲ ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ ಸಿಆರ್ಪಿಎಫ್ ರಾಷ್ಟದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡಿದೆ ಎಂದು ಹೇಳಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ಮಾನವೀಯ ಕಾರ್ಯಾಚರಣೆಗಳನ್ನು ಭಾರತೀಯ ವಾಯುಪಡೆ ಮುಂದುವರೆಸಿದೆ. ಮಳೆ ಸಂಬಂಧಿತ ಘಟನೆಗಳಿಂದ ರಸ್ತೆ ಸಂಪರ್ಕದಲ್ಲಿ ವ್ಯಾಪಕ ಅಡಚಣೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಿಲುಕಿರುವವರನ್ನು ಐಎಎಫ್ ಹೆಲಿಕಾಪ್ಟರ್ಗಳ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದೆ. ಲಾಗ್ಲೆಂಗ್ ಜಿಲ್ಲೆಯಲ್ಲಿ ಭಾರತೀಯ ವಾಯುಪಡೆಯ ಎರಡು ಹೆಲಿಕಾಪ್ಟರ್ಗಳನ್ನು ನಿಯೋಜಿಸಲಾಗಿದೆ. ಸಿಲುಕಿಕೊಂಡಿದ್ದ 42 ಪ್ರಯಾಣಿಕರನ್ನು ಯಶಸ್ವಿಯಾಗಿ ಸ್ಥಳಾಂತರಿಸಲಾಗಿದೆ. ಇದಕ್ಕೂ ಮೊದಲು ಒಟ್ಟು 148 ಪ್ರಯಾಣಿಕರನ್ನು ಸುರಕ್ಷಿತ ಸ್ಥಳಗಳಿಗೆ ಐಎಎಫ್ ಸ್ಥಳಾಂತರಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದಿನಿಂದ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಆರಂಭವಾಗಲಿದ್ದು, ಪುರುಷರ ಜಾವೆಲಿನ್ ಎಸೆತದಲ್ಲಿ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಸ್ಪರ್ಧಿಸಲಿದ್ದಾರೆ. ನಿನ್ನೆ ನಡೆದ ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು ಚಿನ್ನದ ಪದಕ ಗೆದ್ದಿದ್ದಾರೆ. ಅವರು ಒಟ್ಟು 190 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಅವರು ಸ್ನಾಚ್ನಲ್ಲಿ 85 ಕಿಲೋಗ್ರಾಂ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022 ನಂತರ ಈ ವಿಜಯವು ಅವರಿಗೆ ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಪುರುಷರ 60 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿಗೆದ್ದಿದ್ದಾರೆ. ಒಟ್ಟಾರೆ 264 ಕೆಜಿ ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನಾಚ್ನಲ್ಲಿ 121 ಕೆಜಿ ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 ಕಿಲೋಗ್ರಾಂ ಭಾರ ಎತ್ತಿದರು. ಪುರುಷರ 65 ಕೆಜಿ ವಿಭಾಗದಲ್ಲಿ ರಾಜ ಮುತ್ತುಪಾಂಡಿ ಒಟ್ಟು 286 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದರು. ಈ ಪೈಕಿ ಸ್ನಾಚ್ನಲ್ಲಿ 126 ಕಿಲೋಗ್ರಾಂ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 ಕಿಲೋಗ್ರಾಂ ಸೇರಿವೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಗೆ ಸೂಕ್ತ ಪ್ರತ್ಯುತ್ತರ ನೀಡುವುದಾಗಿ ಇರಾನ್ ಸಂಸತ್ತಿನ ರಾಷ್ಟೀಯ ಭದ್ರತಾ ಆಯೋಗದ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ ಉಕ್ರೇನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇಬ್ರಾಹಿಂ ಅಜೀಜಿ ಇರಾನ್ ಮೇಲಿನ ಯಾವುದೇ ದಾಳಿಗೆ ಬೆಲೆ ಇದೆ, ಇದಕ್ಕೆ ಉಕ್ರೇನ್ ಪ್ರತಿಕ್ರಿಯೆ ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಇರಾನ್ಗೆ ಸೇರಿದ ಹಡಗಿನ ಮೇಲೆ ಉಕ್ರೇನ್ ಒಬ್ಬ ನಾವಿಕನನ್ನು ಹತ್ಯೆ ಮಾಡಿ ಮತ್ತೊಬ್ಬನನ್ನು ಗಾಯಗೊಳಿಸಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ಆರೋಪಿಸಿದ ನಂತರ ಅವರ ಹೇಳಿಕೆಗಳು ಬಂದಿವೆ. ಈ ಘಟನೆಯ ಬಗ್ಗೆ ಔಪಚಾರಿಕ ಪ್ರತಿಭಟನೆ ಸಲ್ಲಿಸಲು ಇರಾನ್ ಮುಂದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಬಲಪ್ರಯೋಗ ಆರೋಪ. ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ. ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಧಾರವಾಡ, ಈಗ ಜನಪದ ಸಂಗೀತ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ

0: ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್, ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಂದು ನವಲಗುಂದ ತಾಲೂಕು ಮೊರಬದ ಯಲ್ಲಪ್ಪ ಹನುಮಂತ ದೇವರ್ಮನಿ ಹಾಗೂ ಸಂಗಡಿಗರಿಂದ ಸಣ್ಣ ಆಟದ ಪದಗಳನ್ನು ಕೇಳೋಣಂತ.

ನವಲಗುಂದ ತಾಲೂಕು ಮೊರಬದ ಯಲ್ಲಪ್ಪ ಹನುಮಂತ ದೇವರಮನಿ ಹಾಗೂ ಸಂಗಡಿಗರಿಂದ ಸನ್ನಾಟದ ಪದಗಳನ್ನು ಕೇಳುತ್ತಿರುವಿರಿ.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ನವಲಗುಂದ ತಾಲೂಕು ಮೊರವದ ಯಲ್ಲಪ್ಪ ಹನುಮಂತ ದೇವರಮನೆ ಹಾಗೂ ಸಂಗಡಿಗರಿಂದ ಸಣ್ಣ ಆಟದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು

0: kasu.wssp.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್, ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಾಮ್ರಾಟ ಚಿತ್ರದ ಗೀತೆ ಹಾಡಿದ್ದಾರೆ ಮಾಲ್ಗುಡಿ ಶುಭ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
2: ನರಿರಾಯ, ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
3: ನಾನು ಬರಬೇಕಾ?
2: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿನ ಆಗೋಗಿದೆ.
3: ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೇ ಆಲಿಸಿ, ಆನಂದಿಸಿ. ಕಾರ್ಯಕ್ರಮ ಕಥಾ ಕಲರವಾ.

0: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ವಿಜ್ ನಂದನಾ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15 ಹಾಗೂ 244-344-16. ಎಸ್ಟಿಡಿ ಸಂಖ್ಯೆ 0836.
2: ಜಗದ ಜನರಂಜನೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
3: ರನ್ನ ಚಿತ್ರದ ಗೀತೆ ಇದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ, ಜಲವಿದ್ಯುತ್ ಉತ್ಪಾದನೆಗಾಗಿ 27,500 ಕ್ಯೂಸೆಕ್ ನೀರು ಬಿಡುಗಡೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬಹಳ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿಂದು ರಾಜ್ಯದ ಸಂಸದರೊಂದಿಗೆ ಸಭೆ ಕರೆಯಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯ ಸಮರ್ಥ ನಿರ್ವಹಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರ ಸಮಗ್ರ ಚರ್ಚೆ ನಡೆಸಿದೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದ್ದು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಸದರ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಬರ ಪರಿಸ್ಥಿತಿ ಪ್ರಸ್ತಾಪಿಸುವ ಕುರಿತಂತೆ ಚರ್ಚಿಸಲು ಒತ್ತಡ ಹೇರುವುದಾಗಿ ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆಯೂ ವರಿಷ್ಠರೊಂದಿಗೆ ನವದೆಹಲಿಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎಂದು ಪರಮೇಶ್ವರ್ ಹೇಳಿದ್ದಾರೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದರೊಂದಿಗಿನ ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಕಾವೇರಿ, ಮಹದಾಯಿ, ಮೇಕೆದಾಟು, ಕೃಷ್ಣಾ ಸೇರಿದಂತೆ ಅನೇಕ ನೀರಾವರಿ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ನಮ್ಮೆಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು,

0: ಕಷ್ಟ. ಎಲ್ಲ ವಿಚಾರ ಕೂಡ ಅವರಿಗೆ ಮಂದಕ್ಕೆ ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರ ಯಾವ್ದಾದ್ರು ವಿಚಾರವನ್ನ ಒಟ್ಟು ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ ನ ಫೈನಲೈಸ್ ಮಾಡ್ತೀನಿ.
1: ತಾವು ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿಯಲ್ಲಿ ಸಂಸದರೊಂದಿಗೆ ಸಭೆ ನಡೆಯಲಿದ್ದು ಬಳಿಕ ಬೆಂಗಳೂರಿನಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಹಿರಿಯ ನಾಯಕರ ಜೊತೆಗೂ ಪ್ರಮುಖ ವಿಚಾರಗಳನ್ನು ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ 224 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಕುಡಿಯುವ ನೀರಿಗಾಗಿ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಈ ಬಾರಿ 224 ಕ್ಷೇತ್ರಗಳಿಗೆ 224 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಕುಡಿಯುವ ನೀರು ಸಿಗದಿದ್ದರೆ ಖಾಸಗಿ ಕೊಳವೆ ಬಾವಿ ಮೂಲಕ ನೀರು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ 5900 ಗ್ರಾಮ ಪಂಚಾಯಿತಿಗಳಿಗೆ ಹಣಕಾಸು ಕೊರತೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 2186 ಕೋಟಿ ರೂಪಾಯಿ ಬಿಡುಗಡೆಯಾಗಬೇಕು. ಇದನ್ನು ಕೇಂದ್ರ ಸರ್ಕಾರ ತಡೆಹಿಡಿದಿದ್ದು ಇಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ.
2: ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಈಗ ಸ್ವರೂಪ ಬದಲಾವಣೆಯಾಗಿದೆ. ಎಬಿಜಿ ರಾಮ್ಜಿ ಈಗ ಬರ ಇದ್ದಂತಹ ಸಂದರ್ಭದಲ್ಲಿ ನಾನು ಎಲ್ಲಾ ಕಡೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ಸಿಒಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಎಲ್ಲೆಲ್ಲಿ ಉದ್ಯೋಗ ಬೇಕಾಗಿದೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹಣಕಾಸಿನ ಕೊರತೆ ಇಲ್ಲ. ರಾಜ್ಯ ಸರ್ಕಾರದ ಹಣ ಇವತ್ತು ದಿವಸ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದೆ.
1: ಕೆಪಿಎಸ್ಸಿ ನೇಮಕಾತಿ ಹಗರಣದ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 400 ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತಂತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿತ ಆಪಾದಿತ ಆಡಿಯೋ ಸೋರಿಕೆಯನ್ನು ಅತ್ಯಂತ ಗಂಭೀರ ಬೆಳವಣಿಗೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ವಿರುದ್ದ ಕೇಳಿಬಂದಿರುವ ಆರೋಪಗಳು ನೇಮಕಾತಿ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನು ದುರ್ಬಲಗೊಳಿಸಿವೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಕ್ರಮಗಳ ವಿರುದ್ದ ಪ್ರತಿಭಟನೆ ನಡೆಸುವ ವಿದ್ಯಾರ್ಥಿಗಳಿಗೆ ಬಿಜೆಪಿ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಇನ್ನೂ ಕೆಲವೇ ಅಡಿ ಬಾಕಿ ಇದೆ. 519.60 ಮೀಟರ್ ಗರಿಷ್ಠ ಎತ್ತರದ ಜಲಾಶಯದಲ್ಲಿ 519.12 ಮೀಟರ್ ವರೆಗೆ ನೀರು ಹರಿದು ಬಂದಿದೆ. 123.081 TMC ಗರಿಷ್ಠ ಜಲ ಸಾಮರ್ಥ್ಯದ ಜಲಾಶಯದಲ್ಲಿಂದು 114.896 TMC ನೀರು ಸಂಗ್ರಹವಾಗಿದೆ. ಮಹಾರಾಷ್ಟದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಜಲಾಶಯಗಳಿಂದ ಆಲಮಟ್ಟಿ ಜಲಾಶಯಕ್ಕೆ 73,461 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಆಲಮಟ್ಟಿ ಜಲ ವಿದ್ಯುದಾಗರಕ್ಕೆ ವಿದ್ಯುತ್ ಉತ್ಪಾದನೆಗಾಗಿ 77,500 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಯೋಜನೆಯನ್ನು ಮುಂದುವರೆಸಲು ಬಿಡುವುದಿಲ್ಲ ಎಂದು ತಮಿಳುನಾಡು ಕಂದಾಯ ಸಚಿವ ಸೆಂಗೋಟ್ಯೇನ್ ತಿಳಿಸಿದ್ದಾರೆ. ಕೊಯಮತ್ತೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆಗೆ ಒಂದು ಇಟ್ಟಿಗೆಯನ್ನು ಹಾಕಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ಮೇಲೆ ತಮಿಳುನಾಡು ಹಕ್ಕುಗಳನ್ನು ರಕ್ಷಿಸುವ ಬಗ್ಗೆ ಸರ್ಕಾರ ದೃಢ ನಿಲುವು ಹೊಂದಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪ್ರತಿಭಟನೆ ವೇಳೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಆರೋಪದ ಮೇಲೆ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ದ ಚಿಕ್ಕಮಗಳೂರು ನಗರ

0: ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಿಟಿ ರವಿ ಅವರಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಲು ಸಿಟಿ ರವಿ 7 ದಿನಗಳ ಕಾಲಾವಕಾಶ ಕೇಳಿದ್ದು, ಇದಕ್ಕೆ ಪೊಲೀಸ್ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಪ್ರಕರಣ ಕುರಿತು ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆ ನೀಡಿರುವ ಸಿಟಿ ರವಿ, ತಾವು ಯಾವುದೇ ಕೋಮು ವಿರೋಧಿ ಹೇಳಿಕೆ ನೀಡಿಲ್ಲ, ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ತಮ್ಮ ಮೇಲೆ ದ್ವೇಷ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ನಿವಾಸಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ವೃಂದದ ಸಿವಿಲ್ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಯ ಲಿಖಿತ ಪರೀಕ್ಷೆಯನ್ನು ಪಾರದರ್ಶಕ ಹಾಗೂ ಶಿಸ್ತುಬದ್ದವಾಗಿ ನಡೆಸುವ ನಿಟ್ಟನಲ್ಲಿ ಎಲ್ಲಾ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಲಾಗಿದ್ದ ಪರೀಕ್ಷೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಒಟ್ಟು 61 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯುವ ನಿಟ್ಟನಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಆಗಸ್ಟ್ 2ರಂದು ಬೆಳಿಗ್ಗೆ 10:30 ಮಧ್ಯಾಹ್ನ 12 ಗಂಟೆಯವರೆಗೆ ಈ ಲಿಖಿತ ಪರೀಕ್ಷೆ ನಡೆಯಲಿದ್ದು, ಈ ಪರೀಕ್ಷೆಗೆ ಒಟ್ಟು 24,434 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 112,627 ಮತದಾರರನ್ನು ಪಟ್ಟಿಯಿಂದ ತೆರವುಗೊಳಿಸಲು ಅಥವಾ ಪರಿಶೀಲಿಸಲು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ್ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ, ಜಲವಿದ್ಯುತ್ ಉತ್ಪಾದನೆಗಾಗಿ 27,500 ಕ್ಯೂಸೆಕ್ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
7: ಜರೂರ್ ಸುನಿಯೆ ಶಾಮ್ 4 ಬಜೆ ಪಿಟಾರಾ. ಇಸ್ ಕಾರ್ಯಕ್ರಮ ಕೆ ಪ್ರಾಯೋಜಕ್ ಹೇ AISSMS ಪುಣೆ, ಅ ಪ್ರೀಮಿಯರ್ ಹೆರಿಟೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್.
1: ಆಕಾಶವಾಣಿ ಧಾರವಾಡ. ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಿದ್ದಾರೆ ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ
8: ಮಾಲಾ ಸಾಂಬ್ರಾಣಿ.
9: ಮಾಲಾ, ಏ ಮಾಲಾ,
10: ಏನ್ ಮಂಚಕ್ಕ ಬಹಳ ಅಪರೂಪಕ್ಕೆ ಬಂದಿ, ಏನಂತಿ?
9: ಹಂಗ ಕೂತ ಬಿಟ್ಟಿ ನೋಡ್.
11: ಏನ್ ಬಾರಿ ಅಕ್ಕ ತಂಗಿ ಕೂತ್ ಬಿಟ್ರಲ್ಲ.
9: ಅದ ಶರಣಪ್ಪ, ಏನೋ ಮಾತಾಡೋಣ ಅಂತ ಹೊರಗ್ ಬರೋಣ ಅಂತಂದಿದ್ಲ ಮಾಲಾ, ಬರಲಿಲ್ಲ. ಯಾಕೆ ಬರ್ಲಿಲ್ಲ ಕಿ ಅಂತ ಹುಡ್ಕೊಂಡ ನಾನ ಬಂದೆ. ಅಷ್ಟೊತ್ತಿಗೆ ನೀನು ಬಂದ್ಬಿಟ್ಟಿ ನೋಡ್, ಚಲೋನ ಆತ.
11: ಕರೆಕ್ಟ್. ಅಲ್ಲ ಈಗ ನೋಡ, ನಾವು 3 ಜನ ಹಿಂಗ್ ಕುಂತ್ ಮಾತಾಡ್ತೀವಿ ಅಂದ್ರೆ ಒಬ್ಬೊಬ್ರು ಮಾತಾಡೋದಕ್ಕ ಮನೆಯೊಳಗೆ ಮಾತಾಡೋದಕ್ಕ. ನಾವು ಹಿಂಗೆ ಒಂದು ಸಮಾಜ

0: ಅದ್ರೊಳಗೆ ಹಿಂಗೆ ಬೇರೆ ಬೇರೆ ಸ್ಥಳಗಳಿಂದ ಬಂದು ಮಾತಾಡೋದಕ್ಕೆ ಏನಾಗ್ತದೆ, ಒಂದು ಸಾಮರಸ್ಯ ಅನ್ನೋದು ಇದಾಗ್ತದೆ. ನಾವು ಮೂರು ಜನ ಮಾತಾಡಿದ ಎಂಥ ಒಂದು ಖುಷಿ ಆಗತ್ತೆ ಅಂದರೆ ನನ್ನ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಭಾವನೆಗಳನ್ನ ನಾನು ಕೇಳುವಂಥದ್ದು. ಆಮೇಲೆ ನೀವಂತೂ ಈಗ ಮಹಿಳಾ ಘಟಾನುಘಟಿಗಳು, ಮಹಿಳಾ ಸಮಾನತೆನೂ ಅಷ್ಟೇ ಅವಶ್ಯಕತೆ ಅದ, ಒಂದು ಗುಂತು ಜಾಸ್ತಿನೇ ಅದ ಅಂತ ಹೇಳು ಮಂಜಕ್ಕ.
1: ಹೌದಿಲ್ಲ, ಈಗ ನೀ ಹೇಳಿದ ಮಾತಂತೂ ಒಂದು ಸತ್ಯ ನೋಡು ಶರಣಪ್ಪ. ಈಗ ಮನ್ಯಾಗ ನಮ್ಗ ಓದ್ಲಿಕ್ಕೆ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಮಾಧ್ಯಮಗಳವ ಇವತ್ತು, ಪತ್ರಿಕೆ ಅವ, ಪುಸ್ತಕ ಅವ, ಆಮೇಲೆ ನಮ್ಗ ಸಾಮಾಜಿಕ ಜಾಲತಾಣ ಅದ್ರೊಳಗೆ ನಿಂಗೆ ಏನ್ ಬೇಕು ಎಲ್ಲ ಸಿಗುತ್ತದ. ಆದ್ರೆ ಶರಣಪ್ಪ, ನಾನಾ ಓದ್ಕೊಂಡು ನಾನಾ ತಿಳ್ಕೊಂಡು ನನ್ನ ಮನ್ಯಾಗ ಕೂಡುಗಿಂತ ಹಿಂಗ್ ನೋಡ ಒಬ್ರಿಗೊಬ್ರು ಸೇರುವುದು, ಭಾವನೆಗಳನ್ನ ಹಂಚಿಕೊಡೋದು, ನನಗೆ ಹಿಂಗ ಅನಿಸ್ತು ಅನ್ನೋದು. ಈಗ ಎಲ್ಲೋ ಓದಿದ್ರೊಳಗ ನಾ ತಪ್ಪಾಗಿ ತಿಳ್ಕೊಂಡಿರ್ಬೋದು, ಈಗ ನೀವು ಓದಿರ್ತೀಯಪ್ಪ ಏ ಮಂಜಕ್ಕ ಅದು ಹಂಗಲ್ಲ ಹಿಂಗ ತಿಳ್ಕೋಬೇಕು ಅಂತ ನೀ ಹೇಳಿದಾಗ ಅಂದ್ರ ಒಂದು ಅಭಿಪ್ರಾಯಗಳ ವಿನಿಮಯ ಆಗ್ತದ ನೋಡು.
0: ಮುಖ್ಯವಾಗಿ ನನಗೆ ಇನ್ನೊಂದು ನಂಬಿಕೆ ಅಂದ್ರೆ ಮಲ ಮಹಿಳೆ ಅಂದ್ರೆ ಸಶಕ್ತಳು ಅಂತ ನಂದು ಅಭಿಪ್ರಾಯ. ಯಾಕಂದ್ರೆ ಎಷ್ಟೋ ಸವಾಲುಗಳನ್ನ ನೀವು ನೋಡ, ಈಗ ಯಾವುದೋ ಮನೆ ಹುಟ್ಟಿರ್ತೀರಿ, ಇನ್ನೊಂದು ಮನೆ ಬೆಳಗ್ತೀರಿ ನೀವು, ಹಾಂ, ಮತ್ತು ಆಮೇಲೆ ಬಂದು ಆ ಮನೆಯ ಒಡೆತನವನ್ನು ನೀವು ಚಾರ್ಜ್ ತಗೋತೀರಿ, ಆಮೇಲೆ ಮತ್ತು ಆ ಮನೆಯ ಒಂದು ಅಭಿವೃದ್ಧಿಗೋಸ್ಕರ ನಿಮ್ಮನ್ನು ನೀವು ಕಂಕಣಬದ್ಧರಾಗಿ ಸಮರ್ಪಿಸ್ಕೋತೀರಿ ಮಕ್ಕಳು ಬೆಳೆಸೋದು. ಅಂದರೆ ಆ ಮನೆ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಮಹಿಳಾ ಶಕ್ತಿ ಎಷ್ಟು ಅವಶ್ಯಕತೆ ಇದೆ ಅನ್ನೋದು ನನಗೆ ನಿಜವಾಗಿ ಭಾಳ ಸಂತೋಷ ಅನಿಸ್ತದೆ. ಮತ್ತು ಅಷ್ಟೇ ಸೋಜಿಗೆ ನೋಡು,
2: ಭಾಳ ಖರೆ ಹೇಳಿದೀನಿ ನೀನು. ಹೆಣ್ಮಕ್ಳಿಗೆ ಜವಾಬ್ದಾರಿ ಭಾಳ ಇರ್ತಾವ. ಈಗ ನಾವು ಹೊರಗೆ ಬಂದು ದುಡಿತೀವಿ ಅಂದಮೇಲೆ ಮನೆನೂ ನೋಡ್ಕೋತೀವಿ, ಹೊರಗೂ ದುಡಿತೀವಿ. ಈ ಸೂಪರ್ ವುಮನ್ ಆಗ್ಬೇಕಂತ ಹೇಳಿ ಪ್ರಯತ್ನ ಪಡ್ತೀವಲ್ಲ, ಅದರೊಳಗೆ ನಾವು ಸೋತು ಸಣ್ಣ ಆಗ್ಬಿಡ್ತೀವಿ. ನಮಗೆ ಒಂದು ಸಹಾಯ, ಒಂದು ಸಹಕಾರ ಕುಟುಂಬದಿಂದ ಕೆಲಸ ಮಾಡೋ ಸ್ಥಳದಲ್ಲಿ ಬೇಕು ಅಂತ ನನಗನ್ನಿಸ್ತದೆ.
0: ಭಾವನೆಗಳೇನದಲ್ಲ, ಭಾಳ ಭಾವೈಕ್ಯತೆ ಅಂತ ನಾವು ವಿಚಾರ ಮಾಡಿದ್ರೆ ಮಂಜಕ್ಕ, ನಮ್ಮ ಭಾವನೆಗಳನ್ನು ಗೌರವಿಸುವಂಥ ಜನ ನಮಗೆ ಸಿಗಬೇಕು. ನಾವು ಅವರ ಭಾವನೆಗಳನ್ನು ಗೌರವ ಮಾಡ್ಕೋಬೇಕು, ಹಾಂ, ಅರ್ಥ ಮಾಡ್ಕೊಳ್ಬೇಕು. ಅವಾಗ ಏನಾಗತ್ತೆ, ಭಾವೈಕ್ಯತೆ ಆಗ್ತದೆ. ಅಂದರೆ ರಾಷ್ಟ್ರೀಯತೆ ಬರಬೇಕು ಅಂತಂದರೆ ಈ ಭಾವೈಕ್ಯತೆ ಭಾಳ ಮುಖ್ಯ ಅದ.
1: ಈಗ ನೋಡಿ ಶರಣಪ್ಪ, ನಮ್ಮ ಮಲ ಒಂದು ಮಾತು ಹೇಳಿದ್ಲು ನೋಡು, ಏನ್ ಹೇಳಿದ್ಲು, ಸೋತ ಹೈರಾಣ ಆಗಿರ್ತೀವಿ ಅಂತಂದಿಲ್ಲ. ನಾನೇನಂತೀನಿ, ಆ ಸೋಲಿನಾಗ ಒಂದು ಗೆಲುವದ.
0: ಎಂಥ ಮಾತು,
1: ಹೌದಿಲ್ಲ ಶರಣಪ್ಪ? ಈಗ ನೋಡು ಎಷ್ಟೋ ಸತಿ ನೋಡಪ್ಪ, ಹೊರಗೆ ದುಡಿತೀವಿ, ಮನ್ಯಾಗ ದುಡಿತೀವಿ, ದಣದ ಮನೆಗೆ ಹೋದಾಗ ಮಕ್ಕಳು ಪ್ರೀತಿಯಿಂದ ಅಮ್ಮ ಅಂತ ಓಡಿ ಬಂದ್ರೆ ಆ ಹೊರಗಿನ ದಣಿವು ಆಯಾಸ ಹೋಗ್ಬಿಡ್ತದೆ. ಹೌದಾ? ಮನಿಯೊಳಗ ಉಸಿರು ಬಿಡದಂಗ ಬೆಳಿಗ್ಗೆಯಿಂದ ಎದ್ದು ಅಡುಗೆ ಮಾಡಿ ತಿಂಡಿ ಮಾಡಿ ಡಬ್ಬಿ ಕಟ್ಟು ಹುಡುಗರನ್ನ ಕಳಿಸಿ ಗಂಡನ ಕಳಿಸಿ ಅಷ್ಟೆಲ್ಲ ಮಾಡಿಕೊಂಡು ಓಡಿ ಬಂದು ಆಫೀಸ್ನಾಗ ಉಶ್ ಅಂತ ಕೂತಿರ್ತೀವಿ. ಅವಾಗ ನಮ್ಮ ಸಹೋದ್ಯೋಗಿಗಳು ಏನ್ರಿ ಆರಾಮೇನು ಕೂತಿರೇನು ಅಂದ್ಕೂಡ ಆ ದಣಿ ಹೋಗ್ಬಿಡ್ತದೆ. ಅಂದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ನಾವು ಒಂದು ಸಂತೃಪ್ತಿ, ಸಮಾಧಾನ, ಖುಷಿ ಇದನ್ನ ಅನುಭವಿಸ್ತೀವಿ.
0: ಇನ್ನೊಂದು ಮಂಜಕ್ಕನ್ನು ಹೇಳಿದಲ್ಲ, ನಾನು ಹೈರಾಣ ಹಾಕಿವಂತೆಲ್ಲ, ಅಂದರೆ ಫೇಲಿಂಗ್ ಈ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಾರೆ. ಅಂದರೆ ನಾವು ಇವತ್ತು ನಾವು ಸೋತೀವಿ ಅಂತಂದರೆ ಅಥವಾ ನಾವು ಅದರಲ್ಲಿ ಗೆಲ್ಲಕ್ಕೆ ಆಗಲಿಲ್ಲ ಅಂದರೆ ಧೃತಿಗೆಡಬಾರ್ದು. ಯಾಕಂದರೆ ಕಲಾಂ ಅವರು ಹೇಳ್ಯಾರ ಎಷ್ಟು ಸರ ಸೋತು ಸೋತು ಕಡೆಗೆ ಗೆದ್ರವರು. ಅಂದರೆ ಸೋಲೋದು ಗೆಲುವಿನ ಒಂದು ಸೋಪಾನ ಅಂತ. ಅದಕ್ಕೆ ನಾನು ಅದನ್ನೇ, ನಾವು ಗೆಲುವಿನ ಸೋಪಾನ ಮಾಡಿಕೊಂಡು ಅದನ್ನು ಮೆಟ್ಲು ಹತ್ತಬೇಕು, ಅವಾಗ ನಮಗೆ ಯಶಸ್ಸು ಸಿಗ್ತದೆ. ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಯ್ತಂದ್ರೆ ಖಂಡಿತವಾಗಿ ಕೂಡ, ಅಂದರೆ ಎಲ್ಲರಲ್ಲಿ ಕೂಡ ಆ ಒಂದು ವಿಶ್ವಾಸ ಬೆಳೆದಿದೆ. ಆ ಒಂದು ಕಥೆಗಳಿದೆ ಅಲ್ಲ, ಆ ಕಥೆಗಳನ್ನು ನಾವು ಯಾವಾಗಲೂ ನೋಡ್ತಿರ್ಬೇಕು, ಕೇಳ್ತಿರ್ಬೇಕು. ಅಬ್ದುಲ್ ಕಲಾಂ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ವಿವೇಕಾನಂದ ಇರ್ಬೋದು, ಅಂದರೆ ಎಲ್ಲ ಒಂದು ಹಿರಿಯರು, ಸಾಕಷ್ಟು ನಮ್ಮ ಹಿಂದಿನ ಪೀಳಿಗೆಯವರು ಏನು ಅದರಲ್ಲಿ ಯಶಸ್ವಿ ಆದರೆ ಅವ್ರನ್ನ ನಾವು ನೋಡಿದರೆ ನಮಗೆ ಮುಂದೆ ಏನು ಮಾಡಬೇಕು ಅನ್ನೋದೊಂದು ವಿಚಾರ ಬರ್ತದೆ. ಮತ್ತು ನಮ್ಮೊಳಗಿನ ರಾಷ್ಟ್ರಾಭಿಮಾನ ಜಾಗೃತ ಆಗ್ತದೆ.
1: ಅಲ್ಲ ಶರಣಪ್ಪ, ನಮ್ಮ ಮಾಲಾ ಹೇಳಿದ್ರೊಳಗೆ ಒಂದು ಅರ್ಥದ. ಯಾಕೆ ಅಂತಂದ್ರೆ ಈಗ ನೀ ಹೇಳಿದ ಹೌದಿಲ್ಲೋ, ಹೆಣ್ಮಕ್ಳ ಬಗ್ಗೆ ನಿನಗೆ ಸೋಜಿಗೆ ಅನಿಸ್ತದ, ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಇವರು, ಮನೆ ಒಳಗೂ ಮಾಡ್ತಾರ ಹೊರಗೂ ಮಾಡ್ತಾರ, ಅಂದ್ರೆ ದೇವ್ರ ಇವ್ರಿಗೆ ಏನಾದ್ರೂ ಒಂದು ವಿಶಿಷ್ಟ ಶಕ್ತಿ ಕೊಟ್ಟಿರ್ತಾನೋ ಏನೋ ಅನ್ನೋ ಒಂದು ಸೋಜಿಗ ನಿನ್ನ ಹತ್ರ ಅದ ಅಂದಲ್ಲ ಶರಣಪ್ಪ. ಅದಕ್ಕೆ ಮಾಲಾ ಏನನ್ನೋದು, ಶಕ್ತಿ ಅನ್ನೋಕ್ಕಿಂತ ಆಕೆಯ ಹತ್ರ ಒಂದು ವಿಶೇಷ ತಾಳ್ಮೆಯನ್ನ ಕೊಟ್ಟಿರ್ತಾನ ದೇವರು. ಅದಕ್ಕೆ ಮನೆಯ ಜನರೂ ಕೂಡ ಒಂದ್ ಸ್ವಲ್ಪ ಕೈಗೂಡಿದಾಗ, ಒಂದ್ ಸ್ವಲ್ಪ ನೀ ಇವತ್ತು ಅಡಿಗೆ ಚಲೋ ಮಾಡಿದ್ದಿ ನೋಡು ಭೇಷ್ ಅಂದಾಗ ಆಕೆಯ ಸುಖ ಇಮ್ಮಡಿಸ್ತದ.
0: ಹೌದಿಲ್ಲ?
2: ಹೌದು ಶರಣಪ್ಪಣ್ಣ, ಬಹಳಷ್ಟು ಸರಿ ಕಷ್ಟಪಟ್ಟು ಅಡಿಗೆ ಮಾಡಿರ್ತೀವಿ, ಅದನ್ನ ತಿಂದವರು ಎಷ್ಟು ಚಲೋ ಮಾಡಿ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತದೆ. ಅದನ್ನ ಹೊಗಳಿಕೆ ಮಾತು ಬೇಡ, ಯಾವತ್ತರ ಉಪ್ಪು ಕಡಿಮೆ ಆಯ್ತು, ಕಾರ್ಜ್.

0: ಅಸ್ತಿ ಆತು. ಅವಾಗಷ್ಟ ಬಾಯಿ ತೆಗೆದು ಇವತ್ತೇನು ಉಪ್ಪಿನ ಗಡಿಗಿನ ಸುರುವಿಯೇನು ಖಾರ ಎಷ್ಟು ಆಗ್ಯದ ಹಿಂಗ ಹೇಳೋ ಜನ ಕುಟುಂಬದ ಯಾರೇ ಸದಸ್ಯರು ಇರ್ಬೋದು. ಹಂಗ ಹೇಳೋದಕ್ಕಿಂತ ಚಲೋ ಅಡುಗೆ ಆದಾಗ ಒಂದ್ ಹೊಗಳಿಕೆ ಮಾತು ಹೇಳಿದ್ರೆ ಎಷ್ಟು ಖುಷಿ ಆಗ್ತದೆ. ಸಣ್ಣ ಸಣ್ಣ ಕೆಲಸ ಇರ್ತಾವ, ಅವನ್ನ ಒಂದು ಸಣ್ಣ ಸಹಾಯನೂ ಬಹಳ ಸಮಯ ಉಳಿಸ್ತದೆ. ಸುಸ್ತಾಗಿ ಮನೆಗೆ ಬಂದಾಗ ಯಾರ ನನ್ಗೊಂದು ಕಪ್ ಚಹಾ ಕೊಡಬಾರ್ದೇನು ಅನಿಸ್ತಿರ್ತದೆ ಬಹಳಷ್ಟು ಮಂದಿ ಹೆಣ್ಮಕ್ಳಿಗೆ. ಮಕ್ಕಳಾಗ್ಲಿ ಗಂಡಾಗ್ಲಿ ಒಂದು ಕಪ್ ಚಹಾ ಕೊಟ್ಬಿಟ್ರೆ ಅವತ್ತ ಮತ್ತಿನ್ನೂ ಕೆಲಸ ಮಾಡಕ್ ಉತ್ಸಾಹ ಬರ್ತದೆ. ಹೆಣ್ಮಕ್ಳಿಗೆ ಅಂಥ ಒಂದು ಗೌರವ, ಒಂದು ಸಣ್ಣ ಗೌರವ ಬೇಕು, ಸಣ್ಣ ಸಹಾಯಗಳು ಬೇಕು. ಅದನ್ನ ನಮ್ಮ ವ್ಯವಸ್ಥೆ, ಕೌಟುಂಬಿಕ ವ್ಯವಸ್ಥೆ ಆಗ್ಲಿ ಕಚೇರಿ ಮಾಡಲ್ಲ.
1: ಈಗ ಒಳಗೊಳ್ಳುವಿಕೆ ಅಂತ ಹೇಳ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಎಷ್ಟೋ ಜನ ನಮ್ ಸಂಸ್ಕಾರ ಅಂದ್ರೆ ನಮ್ಮ ಸಂಸ್ಕೃತಿ ಅಥವಾ ನಮ್ದೊಂದು ಸ್ವಭಾವ ಅಂದ್ರೆ ಹೊರಗೊಳ್ಳುವಿಕೆ ಇರ್ತದೆ. ಅಂದ್ರೆ ಒಬ್ಬರನ್ನ ಟೀಕಾ ಮಾಡೋದು ಬಹಳ ಮಾಡ್ತೀವಿ, ಟೀಕಾ ಮಾಡೋದು ಬಹಳ ತಗುದಿಲ್ಲ ಅದು. ಆದ್ರೆ ಅವರು ಜಗದಗಳು ನಿಂತ್ಕೊಂಡು ನಾವು ವಿಚಾರ ಮಾಡಿದ್ರೆ ಒಂದು ಯಾವುದೋ ಒಂದು ಉತ್ಸಾಹದಿಂದ ಏನೋ ಮಾಡ್ಲಿಕ್ಕೆ ಹೊಂಟಿರ್ತಾರೆ, ಏನೋ ಒಂದು ಸಾಧನೆ ಮಾಡ್ಬೇಕಂತಿರ್ತಾರೆ. ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರೆ ಕರೆನ ಇನ್ನೊಂದು ಎರಡು ಹೆಜ್ಜೆ ಮುಂದೆ ಹೋಗ್ತಿರ್ತಾರೆ. ಈಗ ನಾವು ಹಂಗೆ ಹೇಳಿ ಜಗ್ಗಿದ್ರೆ ಏನಕ್ಕತಿ, ಎರಡು ಹೆಜ್ಜೆ ಹಿಂದೆ ಬರ್ತಾರೆ. ಅದರಿಂದ ನಾವು ಸಮಾಧಾನ ಪಡ್ಬೋದು. ಆದರೆ ಒಂದು ಈಗ ಬಂದುಕು ಹಿಂದೆ ಬಂದ ಮೇಲೆ ಮತ್ತೆ ಹೆಂಗೆ ಮುಂದೆ ಹೋಗತ್ತೆ, ಹೆಂಗೆ ಇನ್ನೊಬ್ಬರು ನಾವು ಟೀಕಾ ಮಾಡಿದ್ರೆ ಅಂದರೆ ಅದಕ್ಕಿಂತ ಜಾಸ್ತಿ ಮುಂದೆ ಹೋಗ್ತಾರೆ ಅವರು. ಅಂದರೆ ಮುಖ್ಯ ಅಂದ್ರೆ ಹೇಳೋದೇನಂತಂದ್ರೆ, ಒಳಗೊಳ್ಳುವಿಕೆ ಇದ್ದಾಗ ನಾವು ಬೆಳಿತೀವಿ, ಇನ್ನೊಬ್ಬರನ್ನ ಬೆಳೆಸ್ಲಿಕ್ಕೆ ಸಾಧ್ಯದ. ವಿನ್ ವಿನ್ ಸಿಚುವೇಶನ್ ಅಂತಾರೆ. ಆ ಒಂದು ರಾಷ್ಟ್ರಾಭಿಮಾನ ಬೇಕು ಮತ್ತು ಭಾವೈಕ್ಯತೆ ಬೇಕು ಅಂತಂದಾಗ ಇದು ಬಹಳ ಅವಶ್ಯಕತೆ ಅಂತ ನಾ ಅಂತೀನಿ.
2: ಶರಣಪ್ಪ, ಇದು ಬರೇ ಮಹಿಳೆಯರ ವಿಷಯದಾಗ ನನಗೇನು ಅನಿಸುದಿಲ್ಲ, ಈವನ್ ನೀನು ಪುಟ್ ಪುಟ್ ಮಕ್ಕಳನ್ನೊಳಗೆ ತಗೋಪ್ಪ, ಏನೋ ಮಾಡಿದಾಗ ನೋಡು ಚಲ್ಲಿದೇನ ಹಾಳು ಮಾಡಿದೇನ ಅಂತ ನೀ ಬೈಯೋದ ಚಲ್ಲಿದ್ಯಾ ಅಪ್ಪ, ಇರ್ಲಿ ಬಿಡು, ನಾ ಬಳ ತೆಗಿತೀನಿ, ತಗೋ ತಗೋ, ನೀನು ತಗೋ ನಾನು ತಗೋತೀನಿ, ಇಬ್ರು ಅಷ್ಟು ಬಳ ತೆಗಿಯೋಣ ಅಂದಾಗ ಆ ಮಗುವಿನ ಅನಿಸಿಕೆ ಅಭಿಪ್ರಾಯ ಬೇರೆನೇ ಆಗ್ಬಿಡ್ತದ, ಇನ್ನೊಂದ್ಸಲ ನಾ ಚಲ್ಲಬಾರದು ಅಂತ ಅದಕ್ಕೆ ತಿಳಿತದ. ಹಂಗ ಏನ ಮಾಡಿದ್ರು ಪಡಗ್ನ ಸಿಟ್ಟಿಗೇಳೋದು, ಪಡಗ್ನ ಮಾತಾಡೋದು ಚಂದ ಅನ್ಸಂಗೆ.
1: ಮಜಕ್ಕ ಈಗ ಭಾಷೆ ಸಾಮರಸ್ಯ ಎಷ್ಟು ಮುಖ್ಯ.
2: ಹೌದಪ್ಪ,
1: ಯಾಕಂದ್ರೆ ನಮ್ಮ ಇಂಗ್ಲಿಷ್ ಭಾಷೆ ಅಂತಾರಾಷ್ಟ್ರೀಯ ಭಾಷೆ, ಆದ್ರೆ ಅದರೊಳಗು ನಾವು ತಿಳ್ಕೊಳ್ಳೋದು ಎಂತದಿದೆ, ಅಲ್ಲಿ ತತ್ವಾದರ್ಶಗಳು ಎಷ್ಟು ಚೆನ್ನಾಗಿರ್ತಾವೆ. ನಮ್ಮ ಇವರು ಹೋದಾಗ ರಾಬರ್ಟ್ ಫ್ರೋಸ್ಟ್ದು ಒಂದು ಡೈಲಾಗ್ ಇತ್ತಲ್ಲ, ಅದನ್ನ ನಮ್ಮ ನೆಹರು ಅವರ ಟೇಬಲ್ ಮೇಲೆ ಯಾವಾಗಲೂ ಇರ್ತಿತ್ತಂತದ್ದು, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಅಂದ್ರೆ ಈ ಜಗತ್ತು ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದೆ, ಬಹಳ ನನಗೆ ಎಲ್ಲ ಆಕರ್ಷಣೆ ಅದ, ಈ ನಿಸರ್ಗ ಎಷ್ಟು ಸುಂದರವಾಗಿದೆ, ಆದ್ರೆ ನನಗೆ ನೋಡೋಕೆ ಸಮಯ ಇಲ್ಲ. ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್, ಮೈಲ್ಸ್ ಟು ಗೋ ಬಿಫೋರ್ ಐ ಸ್ಲೀಪ್. ಅಂದ್ರೆ ನಾನು ಮುಂದೆ ಹೋಗ್ಲೇಬೇಕಾಗಿದೆ, ನಾನು ಮಲಗೋಳಕ್ಕಿಂತ ಮೊದಲು ಅಥವಾ ನಾನು ಸಾಯೋಗಿಂತ ಮೊದಲು ಸಾಧನೆ ಮಾಡೋದು ಬಹಳ ಅದ, ನಾನು ಇನ್ನು ದೂರ ಕ್ರಮಿಸಬೇಕಾಗಿದೆ. ಎಂಥ ಒಂದು ಅದರ ಮಹತ್ವವಾದ ವಿಚಾರ ಅದ. ಅಂದ್ರೆ ಈ ಆದರ್ಶಗಳೇನಿದೆ ಅಲ್ಲ, ಈ ಒಂದು ಅಂತಾರಾಷ್ಟ್ರೀಯ ಭಾಷೆ ಮತ್ತು ಅಲ್ಲಿಯ ಒಂದು ಆದರ್ಶಗಳನ್ನು ನಾವು ತಗೊಂಡು ನಮ್ಮ ಕನ್ನಡ ಭಾಷೆ ಇವತ್ತು ನಾವು ಭಾಳ ಶ್ರೀಮಂತವಾದ ನಮ್ಮ ಭಾಷೆ, 2000 ವರ್ಷಕ್ಕೂ ಪುರಾತನವಾದ ಭಾಷೆ, ಈ ಭಾಷೆಯೊಳಗೆ ಅಲ್ಲಿ ಆದರ್ಶಗಳನ್ನ ನಾವು ಅಳವಡಿಸ್ಕೊಳ್ಳೋದು ಮತ್ತು ನಮ್ಮ ಒಂದು ಕೃತಿಗಳನ್ನು, ಶರಣರ ಕೃತಿಗಳಾಗಿರ್ಬೋದು, ಕೀರ್ತನ ಆಗಿರ್ಬೋದು, ಹಳೆಗನ್ನಡ ಆಗಿರ್ಬೋದು, ಮತ್ತು ಸಾಕಷ್ಟು ಪುರಾಣಗಳಾಗಿರ್ಬೋದು, ಅವುಗಳನ್ನು ಬೇರೆ ಬೇರೆ ಭಾಷೆಗೆ ತರ್ಜುಮೆ ಮಾಡಿದಾಗ ಅಲ್ಲಿ ನಾವು ಇಷ್ಟು ಶ್ರೀಮಂತವಾಗಿದೆಯಾ ನಮ್ಮ ಭಾಷೆ. ಈಗ ನೋಡ್ರಿ, ಬಸವಣ್ಣನವರ ಒಂದು ಮೂರ್ತಿ ಲಂಡನ್ನ ಒಂದು ಥೇಮ್ಸ್ ನದಿಯ ದಂಡೆ ಮೇಲೆ ಅದ ಅಂದಾಗ ಎಂಥ ಒಂದು ರೋಮಾಂಚನ. ಅಂದ್ರೆ ಇದು ಯಾಕೆ ಸಾಧ್ಯ ಆಯ್ತು ಅಂದ್ರೆ ಆ ಭಾಷಾ ಸಾಮರಸ್ಯದಿಂದನೇ ಸಾಧ್ಯ ಆಯ್ತು.
2: ಅಲ್ಲ ಶರಣಪ್ಪ ಮಾಲ, ಈಗ ನಮ್ಗ ನಮ್ಮ ಭಾಷೆ ಕನ್ನಡ, ನಮ್ಗ ಕಮ್ಯುನಿಕೇಬಲ್ ಭಾಷೆಯಾಗಿ ನಾವು ಇಂಗ್ಲಿಷು ಬಳಸ್ತೀವಿ, ರಾಷ್ಟ್ರಭಾಷೆ ಅಂತ ಹಿಂದಿ ಬಳಸ್ತೀವಿ. ಅದರ ಅರ್ಥ ಬೇರೆ ಭಾಷೆ ಕಲಿಬೇಕಂತೇನಿಲ್ಲ. ಅಲ್ಲೇನು ಮಾಲ, ಈಗ ನಾವು ಎಲ್ಲೋ ಹೋಗಿರ್ತೀವಿ, ಒಂದು ವರ್ಗಾವಣೆ ನಿಮಿತ್ತವಾಗಿ ಬೇರೆ ರಾಜ್ಯಕ್ಕೆ ಹೋಗಿರ್ತೀವಿ, ಅಲ್ಲಿ ಕೆಲ ದಿವಸ ಇರ್ತೀವಿ, ಅಲ್ಲಿ ನಾವು ತಮಿಳು ತೆಲುಗು ಮರಾಠಿ ಕಲಿತ್ರೆ ಲುಕ್ಸಾನಂತೂ ಏನೂ ಇಲ್ಲ ಶರಣಪ್ಪ. ಹಂಗನ್ಕೊಂಡು ನಮ್ಮತನವನ್ನ ನಮ್ಮ ಭಾಷೆಯನ್ನ ನಾವು ಬಿಡಬಾರ್ದು. ಹೌದಿಲ್ ಮಾಲ, ಈಗ ಹುಡುಗರು ಎಷ್ಟು ಲಘು ಭಾಷೆ ಕಲಿತಾರೆ, ನಿನ್ ಮಗಳೇನು ಕಮ್ಮಿ ಏನು?
0: ಹೌದು ಮಂಜಕ್ಕ, ನೀ ಹೇಳಿದ ಖರೆ ನೋಡು, ನಮ್ ತಾಯಿಯನ್ನ ಬಹಳ ಪ್ರೀತಿ ಮಾಡೋನು, ಹಂಗನ ಬ್ಯಾರೆ ಎಲ್ಲಾರ ತಾಯಿಯಂದ್ರಿಗೂ ಗೌರವಿಸೋಣ.
2: ನೋಡು,
0: ಬ್ಯಾರೆ ಭಾಷೆ ಕಲಿಯೋದ್ರಾಗ ಏನು ಸಮಸ್ಯೆ ಇಲ್ಲ. ಅದು ಭಾಷಾ ಶ್ರೀಮಂತಿಕೆಯಿಂದ ಏನಾಗ್ತದ, ನಮಗ ಆ ಭಾಷೆ ಕಲ್ತ್ ಬಿಟ್ರೆ, ಈಗ ಇಂಗ್ಲಿಷ್ ಸಾಹಿತ್ಯದ ಕೆಲವು ಕೃತಿ ಇರ್ತಾವ, ಅದರ ರುಚಿ, ಅದರದ್ದು ಏನ್ ಗಮ್ಮತ್ ಇರ್ತದ, ಅದ್ರದ್ದೇನು ಒರಿಜಿನಲ್ ಕೃತಿ ಇರ್ತದ, ಅದು ಓದಾಗ ಸಿಗ್ತದೆ. ಅದು ಬಹಳ ದೊಡ್ಡ ಅಡ್ವಾಂಟೇಜ್.
1: ನಮ್ಮ ನನ್ನ ಗೆಳೆಯ ಒಬ್ಬ ಇದ್ದಾನೆ ಪಾಟೀಲ್ ಅಂತೇಳಿ, ಅವಂಗ ಮರಾಠಿ ಕನ್ನಡ ಬಾಯಿ ಬಾಯಿ ಅಂದ್ರೆ ಹೆಂಗೆ ಅವರು ಮರಾಠಿ ಅಭಂಗಗಳು, ಆಮೇಲೆ ಅವ್ರದ್ದು ನಾಟ್ಯ ಗೀತೆಗಳು ಮತ್ತು ಇಷ್ಟು ಬಹಳ ಚೆನ್ನಾಗಿ ಮಾಡ್ತಾರೋ. ನಾ ಹೋಗಿ ಆ ಒಂದು ಪ್ರದರ್ಶನಕ್ಕೆ ಹೋಗ್ತೀನಿ ನಾನು. ನಮ್ಮ ನಾಟಕ ಇದೆ ಅವ ಬರ್ತಾನೆ.
2: ಹಾಂ,
1: ನಮ್ಮ ಕನ್ನಡ ಎಂಥ ರಂಗಭೂಮಿ ವಿಶಿಷ್ಟವಾಗಿದೆ, ಎಂಥ ಒಂದು ಭಾಷೆ, ಈ ಒಂದು ಪೌರಾಣಿಕ ಸನ್ನಿವೇಶಗಳನ್ನು, ಐತಿಹಾಸಿಕ ಸನ್ನಿವೇಶಗಳನ್ನು ಈ ಆಟದೊಳಗೆ

0: ದೊಡ್ಡಾಟದೊಳಗೆ ಎಷ್ಟು ಚಂದ ತೊಂಬರ್ತೀರಿ ನೀವು, ಏನು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ, ಅವ ಭಾಳ ಆನಂದ ಪಡ್ತಾನೆ. ನನಗೆ ಅಲ್ಲಿ ಒಂದು ವೈಭವ, ಎಷ್ಟು ಶ್ರೀಮಂತಿಕೆ ಗೊತ್ತದು, ಮರಾಠಿ ನಾಟ್ಯ ಗೀತೆಗಳು ಆಯಿತು, ಮರಾಠಿ ರಂಗಭೂಮಿ ಭಾಳ ವೈಭವಿತವಾಗಿರ್ತದೆ, ಅದನ್ನು ನೋಡಿ ನಾನು ಆನಂದಿಸ್ತೇನೆ. ಅಂದರೆ ಈ ಕೊಡುಕೊಳ್ಳುವಿಕೆ ಏನಿದೆಲ್ಲ, ಅದರಿಂದ ನಾವು ಬೆಳಿತೀವಿ, ಅವರು ಬೆಳಿತಾರೆ.
1: ಅದಕ್ಕಂತ ಅಲ್ಲೇನು ನಮ್ಮ ಭಾರತ ದೇಶದೊಳಗೆ ವಿವಿಧತೆಯಲ್ಲಿ ಏಕತೆ ಅಂತ ಅನ್ನೋದು, ಇದೇ ಭಾವೈಕ್ಯತೆ. ನಮ್ಮ ದೇಶ ಒಂದಾದರೂ ನಮ್ಮ ರಾಜ್ಯಗಳು ಬೇರೆ ಬೇರೆ, ಪ್ರಾಂತವಾರು ನಾವು ಬೇರೆ ಬೇರೆ ಇದ್ದೀವಿ, ನಮ್ಮ ಭಾಷೆ ಬೇರೆ, ಆಚಾರ ವಿಚಾರ ಬೇರೆ, ಉಡುಗೆ ತೊಡುಗೆ ಬೇರೆ, ಊಟ ತಿಂಡಿ ಬೇರೆ, ಆದ್ರೆ ಮತ್ತೆ ಕೊನೆಗೆ ಬರುದು ನಾವೆಲ್ಲರೂ ಒಂದು ಭಾರತೀಯರು.
0: ಒಂದು ಸಾಮಾನ್ಯವಾಗಿರುವಂತದ್ದು ರಾಷ್ಟ್ರೀಯತೆ. ರಾಷ್ಟ್ರೀಯತೆಯನ್ನು ಬಂದಾಗ ನಾವೆಲ್ಲರೂ ಒಂದು, ಒಂದೇ ಇದ್ರೊಳಗೆ ಪರದೆಯೊಳಗೆ ಬರ್ತೀವಿ. ಆಮೇಲೆ ಮುಖ್ಯವಾಗಿ ಅಂತಂದ್ರೆ ನಾವು ನಮ್ಮನ್ನ ಪರಸ್ಪರನ್ನ ಗೌರವಿಸಿಕೊಂಡು ಇನ್ನೊಬ್ಬರನ್ನು ಕೂಡ ಗೌರವಿಸೋದನ್ನ ಕಲಿತೀವಿ. ಎಷ್ಟು ವೈವಿಧ್ಯಮಯವಾಗಿದೆ, ಯಾಕಂದ್ರೆ ಭಾರತ ಇವತ್ತು ಅಮೆರಿಕ ಅಂತ ದೇಶಕ್ಕೆ ಹೋದ್ರೆ ಭಾರತೀಯರು ಎಷ್ಟು ಜನ ಇದ್ದಾರೆ. ಭಾರತ ಒಂದು ಸಂಸ್ಕೃತಿಯಾಗಿ ಪ್ರತಿನಿಧಿಸ್ತದೆ, ಬರೀ ದೇಶ ಅಲ್ಲ, ಭಾವನೆ, ಭಾರತೀಯತೆ ಅನ್ನೋದೇ ಒಂದು ಬಹಳ. ಅಲ್ಲಿ ಹೊರಗಡೆ ಹೋದವ್ರು ಹೇಳ್ತಿರ್ತಾರಲ್ಲ, ನಮ್ಗೆ ಇಲ್ಲಿ ಅದನ್ನೆಲ್ಲ, ನಾನು ಈ ಬೇರೆ ದೇಶದೊಳಗೆ ಅದನ್ನಂತ ಅನ್ಸಂಗ ಇಲ್ಲ ನನಗೆ, ನನ್ನ ದೇಶದೊಳಗೆ ನಾ ಅದೀನಿ.
1: ಹೌದು,
0: ಆ ಒಂದು ಭಾವನೆ ನನಗೆ ಇರ್ತದೆ, ಯಾಕಂದ್ರೆ ಭಾರತೀಯತೆ ಅನ್ನೋದು ಅಷ್ಟು ಶ್ರೀಮಂತವಾಗಿರೋದು ಅಂತ ಅವ್ರು ಹೇಳ್ತಾರೆ.
2: ಹೌದು ಶರಣಪ್ಪಣ್ಣ, ಈಗ ಹೆಂಗಾಗ್ಯದ ಅಂದ್ರೆ ಮಕ್ಕಳೆಲ್ಲ ಬಹಳ ಭಾವೈಕ್ಯತೆಯನ್ನ ಅನುಭವಿಸ್ತಾರ, ಕಲಿತಾ ಇದ್ದಾರೆ. ನಾವು ಕ್ರಿಸ್ಮಸ್ಸು ಮಾಡ್ತೀವಿ ಮನೆಯೊಳಗೆ, ದೀಪಾವಳಿನೂ ಮಾಡ್ತೀವಿ, ರಂಜಾನು ಮಾಡ್ತೀವಿ. ಆ ರೀತಿ ನಾವು ವಿಶ್ವಮಾನವ ಪರಿಕಲ್ಪನೆ ಬಂದ್ಬಿಡ್ತದ ಅಲ್ಲಿ, ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡೋದು ಎಲ್ಲದ್ರೊಳಗೂ. ನೀ ಹೇಳದಲ್ಪ ಒಳಗೊಳ್ಳಬೇಕೆ ಬೇಕಂತ, ಅದ್ ಬೇಕು ನೋಡ್ ಮೊದ್ಲ.
1: ಈಗ ಒಳಗೊಳ್ಳುವಿಕೆ ಸುದ್ದಿ ನಮ್ ಶರಣಪ್ಪಣ್ಣ ಚಂದಾಗಿ ಹೇಳ್ದ, ನಾನು ಮಾಲಾ ಇಬ್ರು ಕಲ್ತ್ಕೊಂಡ್ವಿ. ಈಗ ಮಾಲಾ ನೀನು ಕಟ್ಟಿ ಮೇಲೆ ಕೂತ್ ಮಾತಾಡೋ ಬದಲಿ ಒಳಗೊಳ್ಳುವಿಕೆಯಿಂದ ನೀನು ಒಳಗಡೆ ಹೋಗಿ ಒಂದ್ ಸ್ವಲ್ಪ ಬಿಸಿ ಪಾನಿ ಅಂತಂದ್ರೆ ಶರಣಪ್ಪ ನಾನು ಗಂಟ್ಲು ಬಿಸಿ ಮಾಡ್ಕೋಬಹುದು.
0: ಒಳಗ್ ಹೋಗಿ ಬಂದೆ ಅಂದ್ರ ಮಾಲಾ
2: ಬಿಸಿ
0: ನಮ್ದು ಹೊಟ್ಟಿನ ತಂಪಕತೆ
2: ಶರಣಪ್ಪಣ್ಣ, ಚಾ ತರ್ತೇನೆ ಈಗ ನಾ.
0: ಹಾ ಅಡ್ಡಿಲ್ಲ, ಬಾ ಚಲೋ ಆತ ನಡ್ರಿ ನಡ್ರಿ.
3: ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಶರಣಬಸವ ಚೋಳಿನ್, ಮಂಜುಳಾ ಪುರಾಣಿಕ್ ಹಾಗೂ
4: ಮಾಲಾ ಸಾಂಬ್ರಾಣಿ.
3: ಸಂಕಲನ ನವೀನ್ ಮಹಾಲೆ.
5: ಆಕಾಶವಾಣಿ ಧಾರವಾಡ. ಈಗ ರೇನ್ಕೋಟ್ ಚಿತ್ರದ ಒಂದು ಗೀತೆಯನ್ನು ಕೇಳೋಣಂತ. ಹಾಡಿದ್ದಾರೆ ಅನುರಾಧ ಭಟ್.
6: ಸೇರ್ಕೊಂಡು ಮಳೆಗಾಲದಲ್ಲಿ ಬೇವ್ರ ಹರ್ಸೋಣ, ಬೇಸಿಗೆ ಕಾಲದಲ್ಲಿ ನೀರ್ ಹರ್ಸೋಣ ಅಂದ್ಕೊಂಡು ಸಂಬಂಧಪಟ್ಟಂಗೆ ಇಬ್ರು ಸೇರ್ಕೊಂಡು ಹೊಲ ತೋಟ್ಲಗ್ ಆರ್ಡರ್ ಕೊಡ್ತೀವಿ. ಜನ್ಮಕ್ಕಿಷ್ಟು

0: ಇದುವರೆಗೆ ಚಿತ್ರಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋ ಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾ ಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದುವರೆಗೆ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಸಮಯ ಸರಿಯಾಗಿ 3:22. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಹಿಂದಿ ಕಾರ್ಯಕ್ರಮಗಳನ್ನು ನಮ್ಮ ಎಫ್ಎಂ 103 ಮೆಗಾ ಹರ್ಟ್ಸ್ ಕಂಪನಾಂಕಗಳಲ್ಲಿ ಕೇಳುತ್ತೀರಿ. ಇನ್ನು ಮಂಜುಳಾ ವಡೇಕರ್ಗೆ ಅನುಮತಿ ನೀಡಿ. ಎಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಧಾರವಾಡ. ಸಮಯ 5:30.04. ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಇದೀಗ ಆರಂಭ. ನಮ್ಮ ಡಿಜಿಟಲ್ ಪ್ರಸಾರವು 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿರುತ್ತದೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಉಮಾ ಭಾತ್ಕಂಡೆಯ ನಮಸ್ಕಾರ ಹಾಗೂ ಶುಭ ಸಂಜೆ. ಇದೀಗ ಟೀ ಟೈಮ್ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
0: ಟೀ ಟೈಮ್ ಚಿತ್ರಗೀತೆಗಳ ಆರಂಭದಲ್ಲಿ ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿ ಅನುರಾಗ ಬಂಧನ ಚಿತ್ರದ ಗೀತೆಯನ್ನು ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಆತ್ಮೀಯ ರೈತ ಬಾಂಧವರೇ,
1: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ 27ರಂದು ಸೋಮವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
1: ಸ್ವಾವಲಂಬಿ ಸಮಗ್ರ ಕೃಷಿ
0: ವಿಷಯ ಪ್ರಸ್ತುತ ಬೆಳೆಯ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆಯ ಯೋಜನೆ, ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಆರ್ಎಚ್ ಪಾಟೀಲ್, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕಂದಕೂರ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-34-14, 244-34-14-15 ಹಾಗೂ 244-34-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

0: ప్రేమ ఈ మోద వినోద మన కామోద
1: ಎಸ್ಕೆ ಕರೀಂ ಖಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ವೆಂಕಟರಾಜು.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೆ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್ ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ಧರ್ಮ ಸೆರೆ ಚಿತ್ರದ ಗೀತೆ ಇದು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ.
1: ಹಾ ಮಕ್ಕಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿಗೆ ಬಹಳ ಬಡತನ ಇತ್ತು.
0: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ.

0: ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ.
1: ನರಿರಾಯ ನರಿರಾಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು.
2: ನಾನು ಬರಬೇಕಾ?
1: ಹೌದು, ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿನ ಆಗೋಗಿದೆ.
2: ಹೌದು ಹೌದು ಹೌದು, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ. ಆದ್ರೆ ಒಂದಪ್ಪ ಮೀನಿನ ಭೋಜನನೇ ಮಾಡಿಸ್ಬೇಕು, ಆದ್ರೆ ಮಾತ್ರ ನಾನು ಬರ್ತೀನಿ.
0: ತಪ್ಪದೆ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ.
3: ಈಗ ಕೇಳಿ ಮೈನಾ ಚಿತ್ರದ ಗೀತೆಯನ್ನು ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು July 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
2: ಆತ್ಮೀಯ ರೈತ ಬಾಂಧವರೇ,
3: ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
2: ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದೇ ದಿನಾಂಕ 27 ಸೋಮವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ
3: ಸ್ವಾವಲಂಬಿ ಸಮಗ್ರ ಕೃಷಿ
2: ವಿಷಯ, ಪ್ರಸ್ತುತ ಬೆಳೆಯ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆಯ ಯೋಜನೆ, ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಜ್ಞರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ

0: ರಸಾಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ಎಚ್ ಪಾಟೀಲ್, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕಂದಗೂರ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ.
1: ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ.
0: ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 244-34-14, 244-34-14-15 ಹಾಗೂ 244-34-16. ಎಸ್ಟಿಡಿ ಸಂಖ್ಯೆ 0836. ತಪ್ಪದೇ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ.

ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತಾ ಕಟ್ಟಿ ಅವರ ಯುಗಳ ಸ್ವರಗಳಲ್ಲಿ ಅಮೆರಿಕ ಅಮೆರಿಕ ಚಿತ್ರದ ಗೀತೆ ಇದು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ
2: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ ನಿಜವಾಗಿ ಇವೆಲ್ಲವೂ ಸಾಧ್ಯವೇ
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ
2: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ ಷರತ್ತುಗಳು ಅನ್ವಯ
0: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
4: ಹಸಿರೇ ಉಸಿರು ಉಸಿರೇ ಬದುಕು ಉಸಿರೆಲ್ಲ ಹಸಿರಾದಾಗ
5: ಉಸಿರಾಗುವೆ
4: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ
5: ಹಸಿರಾಗುವೆ
4: ಎಂದು ವರ ನೀಡುತ್ತಾಳೆ ಭೂಮಾತೆ ವೃಕ್ಷ ಲಕ್ಷವಾಗಲಿ ಸಸ್ಯ ಸಂಕುಲ ಸಾವಿರವಾಗಲಿ ಬದುಕೊಂದು ಬೆಳಕಾಗಲಿ
5: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ
4: ದಯವಿಟ್ಟು ಮನೆಗೊಂದು ಸಸಿ ನೆಡಿ
6: ಆತ್ಮೀಯ ಕೇಳುಗರೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಸೋಮವಾರ ಸಂಜೆ 7:45 ಕಾರ್ಯಕ್ರಮ ಕಥಾ ಕಲರವ
7: ಹಾ ಮಕ್ಕಳೇ ಒಂದು ಸಣ್ಣ ಹಳ್ಳಿ ಅಲ್ಲಿ ಒಬ್ಳು ಅಜ್ಜಿ ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು ಅಜ್ಜಿಗೆ ಬಹಳ ಬಡತನ ಇತ್ತು
6: ನೀತಿ ಕಥೆಗಳನ್ನಾಧರಿಸಿದ ಕಲಾತ್ಮಕ ರೂಪದ ಕಾರ್ಯಕ್ರಮ ಕಥಾ ಕಲರವ ಪ್ರತಿ ಸೋಮವಾರ ಸಂಜೆ 7:45 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗಲಿದೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಮನೋರಂಜನೆಗಾಗಿ ಕಾರ್ಯಕ್ರಮ ಕಥಾ ಕಲರವ
8: ನರಿರಾಯ ನರಿರಾಯ ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು
9: ನಾನು ಬರಬೇಕಾ
8: ಹೌದು ಮತ್ತೆ ನಾವಿಬ್ರು ಸೇರಿ ಊಟ ಮಾಡಿ ಎಷ್ಟೊಂದಿದೆ
9: ಹೌದು ಹೌದು ಹೌದು ನಾನ್ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ ಆದ್ರೆ ಒಂದಪ್ಪ ಮೀನಿನ ಭೋಜನಾನೇ ಮಾಡಿಸ್ಬೇಕು ಆದ್ರೆ ಮಾತ್ರ ನಾನು ಬರ್ತೀನಿ
6: ತಪ್ಪದೇ ಆಲಿಸಿ ಆನಂದಿಸಿ ಕಾರ್ಯಕ್ರಮ ಕಥಾ ಕಲರವ
10: ತರಂಗಾಂತರ ಕೇಳುಗರೆ

0: ಇದೀಗ ಬಸ್ಸೊಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
1: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
2: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
1: ಏನ್ ಹಂಗಂದ್ರೆ
3: ಸುಮ್ನಿ ರೀ, ಸಾಕಿನ.
2: ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತ.
3: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
2: ಮುದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
3: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
1: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ
4: ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ
1: ಅಂತ ನಮಗ.
2: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
5: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
1: ರೈಟ್ ರೈಟ್.
6: ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದಿಲ್ಲಿ ಕೇಂದ್ರದಿಂದ.

0: ISSF Shooting World Cup, India's Isha Singh grabbed the gold in the women's 25-meter pistol event in Hangzhou, China today. She upstaged Olympic medalist Manu Bhakkar, who took the bronze to complete a double podium finish for India. Home Minister Amit Shah and Commerce and Industry Minister Piyush Goyal have congratulated Indian shooters Isha Singh and Manu Bhakkar on their impressive performances. Benchmark domestic equity indices rebounded today and closed 1% higher. The Sensex climbed 776 points to close at 76,836, while Nifty rose 229 points to settle at 23,996. And global crude oil prices plunged around 7% today after US and Iran paused military strikes over the weekend. International benchmark Brent crude was trading 7.9% down at $89 and 11 cents per barrel in intraday trade. And that is the end of this news bulletin.
1: ಆಕಾಶವಾಣಿ ಧಾರವಾಡ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
1: ಈಗ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ನಮ್ಮ ನಿಲಯದಿಂದ, 6:51 ಕೃಷಿರಂಗದಲ್ಲಿ ಕೃಷಿ ಶೋಧನೆ ಸಾಧನೆ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಪ್ರಸ್ತುತ ಬೆಳೆ ಪರಿಸ್ಥಿತಿ, ಹವಾಮಾನಗಳ ಸ್ಥಿತಿಗತಿ ಹಾಗೂ ಪರ್ಯಾಯ ಬೆಳೆ ಯೋಜನೆ. ಭಾಗವಹಿಸುತ್ತಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ಎಚ್ ಪಾಟೀಲ್, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ಕುಂದಕೂರು ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಸ್ ಏಣಗಿ. 7:45 ಕಥಾ ಕಲರವ ಕಾರ್ಯಕ್ರಮದಲ್ಲಿ ತೋಳ, ಮಗು ಮತ್ತು ಮೇಕೆ ಕಥೆ ಕೇಳುತ್ತೀರಿ. ಪ್ರಸ್ತುತಪಡಿಸಲಿದ್ದಾರೆ ಜಿ ಸುರೇಖಾ ಸುರೇಶ್. 8:00 ಕಾರ್ಯಕ್ರಮ ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ವೀರೇಶ್ ಶಿವಲಿಂಗಪ್ಪ ಸಜ್ಜನ್ ಅವರ ಸ್ವರಚಿತ ಕವಿತಾ ವಾಚನ ಕೇಳುತ್ತೀರಿ. 8:15 ಸಂಸತ್ತಿನ ಕಾರ್ಯಕಲಾಪಗಳ ಸಮೀಕ್ಷೆ. 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುತ್ತಾರೆ ಶ್ರೀ ಗುರುಬಸವ ಮಹಾಮನೆ ಮನಗುಂಡಿಯ ಬಸವಾನಂದ ಸ್ವಾಮಿಗಳು. 9:30 ನಾಟಕ ಮಾರ್ನಿಂಗ್ ವಾಕ್ ತಂದ ಅವಾಂತರ. ರಚನೆ ಮಾಲತಿ ಮುದುಕವಿ, ನಿರ್ಮಾಣ ಜಿ ಸುರೇಖಾ ಸುರೇಶ್. 10:00 ಭದ್ರಗಿರಿ ಅಚ್ಯುತದಾಸರ ಕೀರ್ತನ ಭಕ್ತ ಕನಕದಾಸರು ಕೇಳುತ್ತೀರಿ. 10:30 ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ. ಇನ್ನು ನಾಳೆಯ ಪ್ರಸಾರದಲ್ಲಿ 6:05 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. 6:25 ಡಾಕ್ಟರ್ ಗೀತಾ ದಾನಶೆಟ್ಟಿ ಅವರಿಂದ ಚಿಂತನ. 6:30 ರೈತರಿಗೆ ಸಲಹೆ. 6:35 ರಾಯಬಾಗ ತಾಲೂಕು ನೀಲಜಿಯ ನಾಗವ್ವ ಮಲ್ಲಪ್ಪ ಕಾಂಬ್ಳೆ ಮತ್ತು ಸಂಗಡಿಗರಿಂದ ಚೌಡಕಿ ಪದ. 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ. ಪ್ರಸ್ತುತಿ ಶರಣಬಸವ ಚೌಳಿನ್. ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. 7:45 ಚಿತ್ರಗೀತೆಗಳನ್ನು ಕೇಳುತ್ತೀರಿ. 8:30 ಕರ್ನಾಟಕಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕದ್ರಿ ಗೋಪಾಲನಾಥ ಅವರ ಸ್ಯಾಕ್ಸೋಫೋನ್ ವಾದನ. 9:05 ಎಸ್ಎಫ್ ಗೋಜನೂರ್ ಅವರಿಂದ ಸುಗಮ ಸಂಗೀತ. 9:15 ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. 9:30 ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆ.

ಗಳನ್ನು ಕೇಳುವಿರಿ. 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶಿಶುವಿನ ಹಾಳದ ಹಜರೇ ಸಾಬ್ ಮೋದಿನ್ ಸಾಬ್ ಶರೀಫ್ ನವರ್ ಮತ್ತು ಸಂಗಡಿಗರಿಂದ ತತ್ವಪದ, ನಂತರ ಪಾಮಲದಿನ್ನಿಯ ಭೀಮಪ್ಪ ಹರಿಜನ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ, ಆನಂತರ ಧೂಪದಾಳದ ಬಂಗಾರೆವ್ವ ತಳವಾರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದ ಕೇಳುತ್ತೀರಿ.

0: ಈಗೊಂದು ವಾಣಿಜ್ಯ ಪ್ರಕಟಣೆ, ನಂತರ ಕಾರ್ಯಕ್ರಮ ವಿವರಣೆ ಮುಂದುವರಿಯುವುದು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕಾರ್ಯಕ್ರಮ ವಿವರಣೆಯ ಮುಂದುವರಿದ ಭಾಗ. ನಾಳೆ 11 ಗಂಟೆಗೆ ನಾಟಕ ಕಂಪ್ಯೂಟರ್ XYZ, ಮೂಲ ತಮಿಳು ರಚನೆ, ನಾಜರೇತ ಎಂಎ ಸಾಮ್ರಾಟ್, ಕನ್ನಡಕ್ಕೆ ಅನುವಾದಿಸಿದವರು ಶಾಂತಾಗೋಡ್ಖಿಂಡಿ, ನಿರ್ದೇಶನ ಜಿಎಂ ಶಿರಹಟ್ಟಿ. 11:30ಕ್ಕೆ ರಸಿಕ್ಲಾಲ್ ಅಂಧಾರಿಯವರ ಗಾಯನ ಕೇಳುತ್ತೀರಿ. 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೇನು, ಲಕ್ಷಣ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂತೋಷ್ ಹಾಜರಿ ಅವರಿಂದ ಮಾಹಿತಿ. ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಸಂಡೂರು ತಾಲೂಕು ಹಳೇದರೋಜಿಯ ಅಶ್ವರಾಮಣ್ಣ ಮತ್ತು ಸಂಗಡಿಗರಿಂದ ಹಗಲು ವೇಷಗಾರರ ಪದ. 1:30ಕ್ಕೆ ಹಲೋ ಅಭಿಲಾಷ. 2:40ಕ್ಕೆ ಹೊಸ ಹಾಡು ಕೇಳುತ್ತೀರಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30ಕ್ಕೆ ಟೀ ಟೈಮ್ ಚಿತ್ರಗೀತೆಗಳು, 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದಿಂದ, 6:51ಕ್ಕೆ ಕೃಷಿರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಕೇಳಲಿದ್ದೀರಿ. ವಿಷಯ ಹಲ್ಲು ಮುರಿದಾಗ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳು. ಭಾಗವಹಿಸುತ್ತಾರೆ ಪ್ರಿಯಾಂಕಾ ಮೋತಿ. ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಕುಮಾರ್ ಅಗಡಿ. ಪ್ರಾಯೋಜಕರು ಎಸ್ಡಿಎಂ ಆಸ್ಪತ್ರೆ ಸತ್ತೂರು ಧಾರವಾಡ. 7:45ಕ್ಕೆ ಗುರು ಪೂರ್ಣಿಮೆ, ಈ ಕುರಿತು ಮಾತನಾಡುತ್ತಾರೆ ವಿದ್ವಾನ್ ಗಣಪತಿ ಭಟ್. 8:00ಗೆ ಕಾರ್ಯಕ್ರಮ ಯುವವಾಣಿ. ಈ ಕಾರ್ಯಕ್ರಮದಲ್ಲಿ ರೆಹಾನಾ ಬೇಗಂ ನದಾಫ್ ಅವರ ಕವಿತಾ ವಾಚನ. 8:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15ಕ್ಕೆ ಸ್ವರ ಸೌರಭ. 9:30ಕ್ಕೆ ಖ್ಯಾತ ಪ್ರಸೂತಿ ತಜ್ಞೆ ಹಾಗೂ ಸಮಾಜಮುಖಿ ವೈದ್ಯೆ ಡಾಕ್ಟರ್ ರತ್ನಮಾಲಾ ಎಂ ದೇಸಾಯಿ ಅವರೊಂದಿಗೆ ಆತ್ಮೀಯ ಮಾತುಕತೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇವಿಷ್ಟು. 10:00ಗೆ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದಿಲ್ಲಿ ಕೇಂದ್ರದಿಂದ. ಇವಿಷ್ಟು ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ

ಮೀ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: राष्ट्रमण्डल टेबल टेनिस प्रतियोगिता सर्वेषां कृते प्रेरणास्रोतः वर्तते। इयं सहभागिदेशानां मध्ये परस्पर सम्बन्धान् सुदृढीकर्तुं सहायिका भविष्यति इति वार्ताः।
1: आकाशवाणी धारवाड।
2: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಜಿಲ್ಲೆಯ ರೈಲು ನಿಲ್ದಾಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂಜಾಬಿನ ಜಲಂಧರ್ ರೈಲು ನಿಲ್ದಾಣದಿಂದ ವರ್ಚುವಲ್ ವೇದಿಕೆಯಲ್ಲಿ ಉದ್ಘಾಟಿಸಿದರು. ರಾಜ್ಯದ 4 ಹಾಗೂ ದೇಶದ ಒಟ್ಟು 75 ರೈಲು ನಿಲ್ದಾಣಗಳು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಮೇಲ್ದರ್ಜೆಗೇರಿವೆ. ಅಮೃತ ಯೋಜನೆ ಅಡಿ ಅಭಿವೃದ್ಧಿಪಡಿಸಲಾದ ಕೊಪ್ಪಳ ರೈಲು ನಿಲ್ದಾಣದಲ್ಲಿ ಹೈಟೆಕ್ ಎಸ್ಕಲೇಟರ್ಗಳು, ವಿಶಾಲ ಮೇಲ್ಸೇತುವೆಗಳು, ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಸುಗಮ್ಯ ಸಂಚಾರಕ್ಕೆ ಅನುಕೂಲ ಸೇರಿದಂತೆ ವಿಶ್ವದರ್ಜೆಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ಕೇಂದ್ರ ಪುರಸ್ಕೃತ ಕುಸುಮ್ ಬಿ ಯೋಜನೆಯಡಿ ರೈತರಿಗೆ ಶೇಕಡ 90% ಸಹಾಯಧನ ಸಿಗಲಿದ್ದು, ಸೌರ ವಿದ್ಯುತ್ ಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳುವಂತೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಕೋರಿದ್ದಾರೆ. ಕೊಪ್ಪಳ ತಾಲೂಕಿನ ನೆಲೋಗಿಪುರ ಗ್ರಾಮದಲ್ಲಿ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪನೆ ಹಾಗೂ ಮುಂಡರಗಿ ಬೆಟಗೇರಿ ನೆಲೋಗಿಪುರ ಉಪಕೇಂದ್ರಕ್ಕೆ 6 ಕಿಲೋಮೀಟರ್ ವಿದ್ಯುತ್ ಮಾರ್ಗ ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ವಿದ್ಯುತ್ ಶಕ್ತಿಗೆ ಪರ್ಯಾಯವಾಗಿ ಸೌರಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ರೈತರು ಹಸಿರು ಇಂಧನ ಬಳಕೆಗೆ ಒತ್ತು ನೀಡುವಂತೆ ಕರೆ ನೀಡಿದರು. ಕೊಪ್ಪಳದ ಹಿರೇಮನ್ನಾಪುರ ಗ್ರಾಮದಲ್ಲಿ ಶೇಖರಗೌಡ ಮಾಲಿ ಪಾಟೀಲ್ ಅವರ ಸರ್ವಾಧ್ಯಕ್ಷತೆಯಲ್ಲಿ 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಹಿರಿಯ ಸಾಹಿತಿ ಎಲ್ ಹನುಮಂತಯ್ಯ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಂಪರೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನದ್ದು. ಕನ್ನಡ ಮಾಧ್ಯಮದಲ್ಲಿ ಓದು ಬರೆಹ ಮಕ್ಕಳಲ್ಲಿ ಸ್ಪಷ್ಟ ಯೋಚನೆ ಮೈಗೂಡಿಸುತ್ತದೆ ಎಂದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಾದ್ಯಂತ ಕೃಷಿ ಇಲಾಖೆ 2,48,000 ಹೆಕ್ಟರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಿತ್ತು. ಆದರೆ ಮಳೆ ಅಭಾವದಿಂದ ಶೇಕಡ 49% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಪರ್ಯಾಯ ಬೆಳೆ ಯೋಜನೆ ಮತ್ತು ರಸಗೊಬ್ಬರ ಕೊರತೆ ನಿವಾರಣೆಗೆ ಪರ್ಯಾಯ ಗೊಬ್ಬರಗಳು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರೈತರ ನೋಂದಣಿಗೆ ಆದ್ಯತೆ ನೀಡಿದ್ದು, ಇಲ್ಲಿಯವರೆಗೆ ಜಿಲ್ಲೆಯ 65,000 ರೈತರು ಬೆಳೆ ನಷ್ಟ ಪರಿಹಾರ ವಿಮೆಗಾಗಿ ಹೆಸರು ನೋಂದಾಯಿಸಿದ್ದಾರೆ ಎಂದರು. ಕೊಪ್ಪಳ ಹಾಗೂ ಇರಕಲ್ಗಡ ಹೋಬಳಿ ವ್ಯಾಪ್ತಿಯ ಟಣಕನಕಲ್ ತಾಳಕನಕಾಪುರ ಯಲ್ಲಮಗೇರಿ ಮತ್ತು ಚಿಲಕಮುಖಿ ಗ್ರಾಮಗಳಲ್ಲಿ ಮಳೆ ಕೊರತೆಯಿಂದ ಬೆಳೆ ಹಾನಿ ಉಂಟಾಗಿದ್ದು, ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ವರ್ಣಿತ್ ನೇಗಿ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯನ್ನು ಜಿಲ್ಲೆಯಲ್ಲಿ ಆದ್ಯತೆ ಮೇಲೆ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆ ಹಾಗೂ ನೀರಾವರಿ ಆಶ್ರಿತ ಭತ್ತ, ಜೋಳ, ಮುಸುಕಿನ ಜೋಳ, ಸಜ್ಜೆ, ಸೂರ್ಯಕಾಂತಿ, ಅಲಸಂದೆ, ನವಣೆ, ತೊಗರಿ, ಮಳೆ ಆಶ್ರಿತ ಹುರುಳಿ, ಎಳ್ಳು, ನೆಲಗಡಲೆ, ಹತ್ತಿ, ಈರುಳ್ಳಿ, ಟೊಮ್ಯಾಟೊ ಬೆಳೆಗಳಿಗೆ ಬೆಳೆ ವಿಮೆ ನೋಂದಣಿಗೆ ಈ ತಿಂಗಳ 31ನೇ ತಾರೀಖು ಕೊನೆ ದಿನವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 1,960 ಅಂಗನವಾಡಿ ಕೇಂದ್ರಗಳಿವೆ. ಸ್ವಂತ ಕಟ್ಟಡವಿಲ್ಲದ ಅಂಗನವಾಡಿ ಕೇಂದ್ರಗಳಿಗೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಇತರೆ ಅನುದಾನಗಳನ್ನು ಬಳಸಿಕೊಂಡು ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾ

0: ಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಧಾರವಾಡ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: Mysore Sandal.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
7: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
6: ಈ ಎಲ್ಲ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
7: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

0: ಪ್ರಕಟಣೆಗಳು ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಅಂತ ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿನಂದು ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
7: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
8: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
9: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ

0: ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು, ರಾಜ್ಯದ ಕುಡಿಯುವ ನೀರು ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,00,000 ಮಾನವ ದಿನ ಸೃಜನೆಗೆ ಸಿದ್ದತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018 ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2007 ಕಾವೇರಿ ನೀರು ವಿವಾದ ನ್ಯಾಯಾಧೀಕರಣದ ತೀರ್ಪಿನ 18 ವಿಧಿಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಇದರ ಪ್ರಕಾರ ನ್ಯಾಯಾಧೀಕರಣದ ಆದೇಶಕ್ಕೆ ಧಕ್ಕೆಯಾಗದಂತೆ ತಮ್ಮ ಗಡಿಭಾಗದ ವ್ಯಾಪ್ತಿಯಲ್ಲಿ ನೀರಿನ ಬಳಕೆ ಅಥವಾ ಸೌಲಭ್ಯವನ್ನು ನಿಯಂತ್ರಿಸುವ ಹಕ್ಕು ಆಯಾ ರಾಜ್ಯಗಳಿಗೆ ಇದೆ ಎಂದು ತಿಳಿಸಿದೆ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಕುಡಿಯುವ ನೀರು, ಜಲಸಂಪನ್ಮೂಲ ಯೋಜನೆಗಳ ಸ್ಥಿತಿಗತಿ, ರಾಜ್ಯದ ಜಲಾಶಯಗಳಲ್ಲಿನ ನೀರಿನ ಪರಿಸ್ಥಿತಿ ಮತ್ತಿತರ ವಿಷಯಗಳ ಕುರಿತಂತೆ ನವದೆಹಲಿಯಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾನೂನು ಹಾಗೂ ಜಲಸಂಪನ್ಮೂಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ದೆಹಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರ ಪರಿಸ್ಥಿತಿ ಕುರಿತಂತೆ ರಾಜ್ಯದ ಸಂಸದರೊಂದಿಗೆ ಇಂದು ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಜಲಾಶಯಗಳ ಸ್ಥಿತಿ ಕುರಿತು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಸ್ತಾಪಿಸುವಂತೆ ಕೋರಲಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ರಾಜ್ಯದಲ್ಲಿ ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆ ಆರಂಭಗೊಂಡು 4 ಕಳೆದಿದೆ. ಈ ವರ್ಷ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,00,000 ಮಾನವ ದಿನ ಸೃಜನೆಗೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 60-40 ಅನುಪಾತದಲ್ಲಿ ಕೇಂದ್ರ ಸರ್ಕಾರ ಮೊದಲ ತ್ರೈಮಾಸಿಕಕ್ಕೆ 1,700 ಕೋಟಿ ರೂಪಾಯಿ, ರಾಜ್ಯ ಸರ್ಕಾರ 1,200 ಕೋಟಿ ರೂಪಾಯಿ ಹಣ ನೀಡಿದೆ. ಪ್ರತಿ ತಿಂಗಳು 5 ಲಕ್ಷ ಗ್ರಾಮೀಣ ಜನರಿಗೆ ಉದ್ಯೋಗ ನೀಡಿ 1,05,00,000 ಮಾನವ ದಿನ ಉದ್ಯೋಗ ಸೃಷ್ಟಿ ಮಾಡುವಷ್ಟು ಅನುದಾನವಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ಕೆರೆ ಕಾಲುವೆ ಅಭಿವೃದ್ದಿ, ಚೆಕ್ ಡ್ಯಾಂ ಇತ್ಯಾದಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿ ಕೈಗೊಳ್ಳಲು ಅವಕಾಶವಿದ್ದು ಅರ್ಹರಿಗೆ ಇರುವಲ್ಲೇ ಉದ್ಯೋಗ ನೀಡುವಂತೆ ಎಲ್ಲ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಯಶಸ್ವಿ ಆಯೋಜನೆಗಾಗಿ 17 ಉಪಸಮಿತಿಗಳನ್ನು ರಚಿಸಲಾಗಿದ್ದು ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಸರಾ ಕಾರ್ಯಕಾರಿ ಸಮಿತಿಯ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ದಸರಾದಲ್ಲಿ ಕಂಬಳ ಆಯೋಜನೆ ಖಚಿತವಾದರೆ 18 ಉಪಸಮಿತಿಯನ್ನು ರಚಿಸಲಾಗುವುದು. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸೈಕ್ಲಿಂಗ್ ವೆಲೋಡ್ರೋಮ್ ಪ್ರದೇಶವನ್ನು ಕಂಬಳಕ್ಕಾಗಿ ಪರಿಶೀಲಿಸಲಾಗಿದ್ದು ಮುಖ್ಯಮಂತ್ರಿಗಳ ಅಂತಿಮ ಸೂಚನೆಯ ನಂತರ ನಿರ್ಧಾರ ಹೊರಬೀಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಫ್ಲೈಓವರ್, ವೈಟ್ ಟ್ಯಾಪಿಂಗ್ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳ ಪೈಕಿ ದಸರಾಗೂ ಮುನ್ನ ಮುಗಿಯುವ ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಡ್ರೋನ್ ಶೋ ಅನ್ನು ಮತ್ತಷ್ಟು ವಿನೂತನವಾಗಿ ಆಯೋಜಿಸಲಾಗುವುದು, ಕೇಂದ್ರ ಸರ್ಕಾರದ ಅನುಮತಿ ದೊರೆತರೆ ಏರ್ ಶೋ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ HD ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಆಧಾರ್ ಸೇವಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ನೀಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಈ ಕೇಂದ್ರದ ಸ್ಥಾಪನೆಯಿಂದ ಮಂಡ್ಯ ಮತ್ತು ಸುತ್ತಮುತ್ತಲ ಪ್ರದೇಶದ ಜನರಿಗೆ ಆಧಾರ್ ನೋಂದಣಿ ಹಾಗೂ ಮಾಹಿತಿ ನವೀಕರಣ ಸೇವೆ ಪಡೆಯುವುದು ಅತ್ಯಂತ ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾವನ್ನು ಬಲಪಡಿಸುವ ಹಾಗೂ ತಳಮಟ್ಟದಲ್ಲಿ ಸಮರ್ಥ ಮತ್ತು ತಂತ್ರಜ್ಞಾನ ಆಧಾರಿತ ಸಾರ್ವಜನಿಕ ಸೇವೆಗಳನ್ನು ಒದಗಿಸುವ ನಿಟ್ಟನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣದ ಕುರಿತಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹಿರಿಯ ಶಾಸಕ ಸುರೇಶ್ ಕುಮಾರ್ ಇಂದು ಕೆಪಿಎಸ್ಸಿ ಕಾರ್ಯದರ್ಶಿ ಭೇಟಿ ಮಾಡಿ ತಕ್ಷಣವೇ ಆಂತರಿಕ ತನಿಖೆಯನ್ನು ರದ್ದುಗೊಳಿಸುವಂತೆ ಮನವಿ ಮಾಡಿದೆ. ಪ್ರಕರಣವನ್ನು ಸಿಬಿಐ ಇಲ್ಲವೇ ರಾಜ್ಯ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿ ನೇತೃತ್ವದ ಸ್ವತಂತ್ರ ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಆಗ್ರಹಿಸಿದೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ವಿದ್ಯಾರ್ಥಿಗಳು ಕೆಪಿಎಸ್ಸಿ ಮೇಲೆ ನಂಬಿಕೆ ಕಳೆದುಕೊಂಡಿದ್ದು ಪ್ರಕರಣದ ಕುರಿತಂತೆ ಸಿಬಿಐ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಶ್ವಾಸಾರ್ಹತೆ ಇಲ್ಲದ ತನಿಖೆಯಿಂದ ಯಾರಿಗೂ ಪ್ರಯೋಜನವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಎಲ್ಒಗಳು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಸಮಗ್ರ ಸಂಪೂರ್ಣ ಪಾರದರ್ಶಕತೆಯಿಂದ ನಿರ್ವಹಿಸಬೇಕು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಯಾವುದೇ ಮತಗಟ್ಟೆಗಳಲ್ಲಿ ಕಡಿಮೆ ಪ್ರಗತಿ ಆಗಿದೆಯೋ ಅಂತಹ ಪ್ರದೇಶಗಳ ಕಡೆ ಹೆಚ್ಚಿನ ಗಮನಹರಿಸುವಂತೆ ಸೂಚಿಸಿದ್ದಾರೆ. ನಿಗದಿತ ಕಾಲಮಿತಿಯಲ್ಲಿ ಪರಿಷ್ಕರಣಾ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಪರಿಷ್ಕರಣಾ ಕಾರ್ಯದ ಸಂಬಂಧ ಜಿಲ್ಲೆಯ ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳಲ್ಲಿ ಇದ್ದ ಗೊಂದಲಗಳು ಹಾಗೂ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಶೇಕಡ 3ರಷ್ಟು ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಶೇಕಡ 66ರಷ್ಟು ಮಳೆ ಕೊರತೆಯಿದ್ದು ಅಂತರ್ಜಲ ಕಡಿಮೆ ಆಗುತ್ತಿದೆ. ಈ ದಿಸೆಯಲ್ಲಿ ಬರ ಪರಿಸ್ಥಿತಿ ನಿಭಾಯಿಸಲು ನೀರಿನ ಬಳಕೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕುಡಿಯುವ ನೀರನ್ನು ಖಾಸಗಿ ಕೊಳವೆ ಬಾವಿಗಳಿಂದ ಪಡೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಪ್ರತಿ ಹೋಬಳಿಗೊಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಪ್ರತಿ ವಾರ ಮಳೆ ಹಾಗೂ ನೀರಿನ ಸ್ಥಿತಿಗತಿಗಳ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಇತರೆ ನಗರಗಳಲ್ಲಿ ಕ್ರೀಡಾ ಮೂಲಸೌಕರ್ಯ, ಕ್ರೀಡಾಂಗಣ ಹಾಗೂ ತರಬೇತಿ ಕೇಂದ್ರಗಳ ಕೊರತೆ ಕುರಿತು ಮೌಲ್ಯಮಾಪನ ಮಾಡುವುದು ಮತ್ತು ಅಗತ್ಯ ಸೌಲಭ್ಯ ಕಲ್ಪಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಈ ಉತ್ತರ ನೀಡಿದೆ. ಸಂಸದರ ಪ್ರಶ್ನೆಗೆ ಉತ್ತರಿಸಿರುವ ಸಚಿವಾಲಯ, ಸಂವಿಧಾನದ ಪ್ರಕಾರ ಕ್ರೀಡೆ ಎಂಬುದು ರಾಜ್ಯ ಪಟ್ಟಿಗೆ ಸೇರಿರುವ ವಿಷಯವಾಗಿದೆ. ಹೀಗಾಗಿ ಕ್ರೀಡಾ ಸೌಲಭ್ಯಗಳ ಕೊರತೆಯನ್ನು ಗುರುತಿಸುವುದು ಮತ್ತು ಮೌಲ್ಯಮಾಪನ ಮಾಡುವ ಪ್ರಾಥಮಿಕ ಕರ್ತವ್ಯ ರಾಜ್ಯ ಸರ್ಕಾರದ್ದಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಅನುಮೋದಿಸಲಾದ ಕ್ರೀಡಾ ಯೋಜನೆಗಳು, ಮಂಜೂರಾದ ಮೊತ್ತ, ಬಿಡುಗಡೆಯಾದ ಅನುದಾನ ಮತ್ತು ಕಾಮಗಾರಿಗಳ ಪ್ರಗತಿಯ ಸಂಪೂರ್ಣ ಮಾಹಿತಿ ಸಚಿವಾಲಯದ ಖೇಲೋ ಇಂಡಿಯಾ ಹಾಗೂ ಎನ್ಎಸ್ಡಿಎಫ್ ಸಾರ್ವಜನಿಕ ಡ್ಯಾಶ್ಬೋರ್ಡ್ನಲ್ಲಿ ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು ರಾಜ್ಯದ ಕುಡಿಯುವ ನೀರಿನ ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,000 ಮಾನವ ದಿನ ಸೃಜನೆಗೆ ಸಿದ್ದತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ.

0: ಅಂತಿಮ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ
2: ಮೂರು ಕಾಲೇಜ್ನಲ್ಲಿ
1: ಚಿಂತಿಸ್ಬೇಡಿ,
2: ಫೀಸ್ ನೋಡು.
3: ಏನ್ ಸಮಾಚಾರ?
4: ಏನಾಯ್ತು?
1: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 rupees ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಆಕಾಶವಾಣಿ ಧಾರವಾಡ, ಸಮಯ 6:58 ಸೆಕೆಂಡುಗಳು.

0: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
1: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
0: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
1: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
0: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
1: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
7: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
6: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
7: ಕೊಡುಗೆಗಳು July 1-9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
8: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
9: ಸಾಯಿ ಬಾಲ್.
10: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
11: ಅರೆ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರೇ ಹೋ.
12: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನೀ ಹೋಗಿ. ಪೇಮೆಂಟ್ ಲಿಂಕ್ ಭೀ ಭೇಜಾ ಹೈ.
11: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ. ಧೋಕೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
12: ಸಚ್?
11: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
12: ಸಮಜ್ ಗಯಾ.
13: जन जन का रखे ध्यान, टीबी मुक्त भारत अभियान. जन जन का रखे ध्यान, टीबी मुक्त भारत अभियान.
14: निक्षय मित्र तो हम सबका साथ निभाते.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ ಕೆಎಸ್ಯು www.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರತ್ತುಗಳು ಅನ್ವಯ.
6: ಕೃಷಿ ಶೋಧನೆ.
7: ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು.
6: ಆಯೋಜಿತ

0: ಇಂದಿನ ಕೃಷಿ ರಂಗದಲ್ಲಿ ಈಗ ಕೇಳಿ ಕೃಷಿ ಶೋಧನೆ ಸಾಧನೆ. ಇಂದಿನ ವಿಷಯ ಪ್ರಸ್ತುತ ಬೆಳೆ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಹಾಗೂ ಪರ್ಯಾಯ ಬೆಳೆ ಯೋಜನೆ. ಭಾಗವಹಿಸುತ್ತಿದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗುರುಪಾದ ಬಿಳುವಲ, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಸುಭಾಷ್ ಕಂದಕೂರ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಬಿಎಸ್ ಏಣಗಿ. ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ ಕುಮಾರ್ ಅಗಡಿ. ತಾಂತ್ರಿಕ ಸಹಕಾರಕ್ಕಾಗಿ ನಮ್ಮೊಟ್ಟಿಗಿದ್ದಾರೆ ಎನ್ ಸುಬ್ಬಯ್ಯ ಹಾಗೂ ವಿಜಯ್ ಅಥಣಿ. ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ.
1: ವಿಸ್ತರಣೆ ಮೂರು ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
2: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
1: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
2: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
1: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
2: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ
1: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
2: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
0: ಕೃಷಿ ಶೋಧನೆ ಸಾಧನೆ ಕೇಳಿ

0: Programa kiraladım buraya.
1: Nimli ya?
0: Ha.
2: ನಾವು ಮಾತಾಡಿದಷ್ಟೇ ಅಲ್ಲಿ
0: ಈಗ ಅಲ್ಲಿ ಅನೌನ್ಸ್ಮೆಂಟ್ ಎಲ್ಲ ಕೇಳ್ಬೇಕಲ್ಲ ಅದು ಅದನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಏನು ನಡೆಯುತ್ತೆ ಅಂತ.

0: something like those.
1: ನಮಸ್ಕಾರ ರೈತ ಬಂಧುವರೇ, ಇವತ್ತು ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತುತ ಬೆಳೆ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆ ಯೋಜನೆ ಈ ಕುರಿತು ಮಾತನಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎಸ್ ಏಣಿಗೆಯವರಿದ್ದಾರೆ. ಹಾಗೆಯೇ ಡಾಕ್ಟರ್ ಸುಭಾಷ್ ಕಂದಕೂರ್ ಅವರು ಪ್ರಾಧ್ಯಾಪಕರು, ಕೀಟಶಾಸ್ತ್ರ ವಿಭಾಗ. ಮತ್ತಿನ್ನೂರು ಡಾಕ್ಟರ್ ಗುರುಪಾದ್ ಬಳೂಲು ಅವರು ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ ಸರ್. ನಮಸ್ಕಾರ.
1: ಇವತ್ತಿನ ನಮ್ಮ ಈ ಮುಂಗಾರು ಒಂದು ಸ್ಥಿತಿಗತಿಯಲ್ಲಿ, ಈ ಪ್ರಸ್ತುತ ಬೆಳೆ ಪರಿಸ್ಥಿತಿ ಮತ್ತು ಹವಾಮಾನ ಸ್ಥಿತಿಗತಿ ಕುರಿತು, ಪರ್ಯಾಯ ಬೆಳೆಯ ಯೋಜನೆ ಕುರಿತು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಬೆಳೆಯ ಪರಿಸ್ಥಿತಿ ನಮ್ಮ ಹೇಗಿದೆ ಈ ಮುಂಗಾರಿನ ಸಮಯದಲ್ಲಿ, ಮತ್ತು ಹವಾಮಾನ ಸ್ಥಿತಿಗತಿಯ ಕುರಿತು ಯಾವ ರೀತಿ ನಮ್ಮ ರೈತ ಬಾಂಧವರು ಈ ಹವಾಮಾನಕ್ಕೆ ಅನುಕೂಲವಾಗಿ ಮುಂಗಾರು ಬೆಳೆಗಳನ್ನು ಬೆಳಿಬೋದು ಅಂತೀರಿ?
2: ವಿಶೇಷವಾಗಿ ಮುಂಗಾರನ್ನು ನಾವು ವಿಂಗಡಿಸಿದಾಗ 4 ತಿಂಗಳು, ಜೂನಿಂದ ಸೆಪ್ಟೆಂಬರ್ವರೆಗೆ ಇದು ಹಂಚಿಕೆ ಆಗಿದೆ. ವಿಶೇಷವಾಗಿ ನಾವು ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿದ್ದೇವೆ. ಸುಮಾರು 8 ವಾರಗಳು ಮುಗಿದಿದ್ದಾವೆ, ಇನ್ನು 8 ವಾರಗಳು ಬಾಕಿ ಇದ್ದಾವೆ. ಈ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ನಾವು ವಾಸ್ತವಿಕ ಮಳೆಯನ್ನು ಈ ದಿನಾಂಕಕ್ಕೆ ನಾವು ಗಣನೆಗೆ ತೆಗೆದುಕೊಂಡಾಗ ಕರಾವಳಿಯಲ್ಲಿ ಸಾಧಾರಣ, ಉತ್ತರ ಒಳನಾಡಿನಲ್ಲಿ ಸಾಧಾರಣ, ಮತ್ತು ದಕ್ಷಿಣ ಒಳನಾಡು ಮತ್ತು ನಮ್ಮ ರಾಜ್ಯದ ಈಶಾನ್ಯ ಭಾಗ ಮತ್ತು ಪೂರ್ವ ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮಳೆ ಆಗಿರುವುದು ಕಂಡು ಬಂದಿದೆ. ಇಲ್ಲಿ 2 ಥರದ ನಾವು ಪರಿಸ್ಥಿತಿಯನ್ನು ಅವಲೋಕಿಸ್ತಿದ್ದೇವೆ ರೈತರ ಹೊಲದಲ್ಲಿ. ಒಂದು ಬಿತ್ತನೆಯಾದ ಹೊಲಗಳು, ಇನ್ನೊಂದು ಕೆಲವೊಂದು ಪ್ರದೇಶ ಬಿತ್ತನೆಯಾಗದ ಪ್ರದೇಶವೂ ಉಂಟು. ನಾವು ಇಲ್ಲಿ ವಿಶೇಷವಾಗಿ ನಮ್ಮ 4 ಜಿಲ್ಲೆಗಳು, ವಿಶೇಷವಾಗಿ ಹೇಳಬೇಕಪ್ಪ ಅಂತಂತಂದ್ರೆ ಹಾವೇರಿ ಜಿಲ್ಲೆ ಹಿರೇಕೆರೂರು ಭಾಗದಿಂದ ಹಿಡಿದುಕೊಂಡು ಧಾರವಾಡ ಜಿಲ್ಲೆಯಲ್ಲಿ ಹಾದು ನಾವು ಬೆಳಗಾವಿ ಜಿಲ್ಲೆ ಕೊನೆಯ ಭಾಗ ಅಂತ ಏನು ಹೇಳ್ತೇವಲ್ಲ, ನಿಪ್ಪಾನಿ ಸೌಂದಲ್ಗ, ಈ ಭಾಗದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕ ಸುಮಾರು 10 ಕಿಲೋಮೀಟರ್ ನಾವು ನೋಡಿದಾಗ ಸಾಧಾರಣ ಪರಿಸ್ಥಿತಿಯನ್ನು ಗಮನಿಸ್ತಿದ್ದೇವೆ. ನಾವು ಆದಷ್ಟು ನಾವು ಪೂರ್ವಕ್ಕೆ ಹೋದಾಗ ಪರಿಸ್ಥಿತಿ ಸ್ವಲ್ಪ ಕ್ಲಿಷ್ಟಕರವಾಗಿದೆ. ಸಾಧಾರಣಕ್ಕಿಂತ ಕಡಿಮೆ ಮಳೆ ಆಗಿದೆ, ಬಿತ್ತನೆ ಆಗದ ಪ್ರದೇಶಗಳು ಸಾಕಷ್ಟು ಇದ್ದಾವೆ. ಅಲ್ಲಿ ನಾವು ಪರ್ಯಾಯ ಬೆಳೆಗಳನ್ನು ವಿಚಾರ ಮಾಡತಕ್ಕಂಥ ಸಂದರ್ಭ ಇದೆ. ಅಲ್ಲಿಯ ಒಂದು ಕರೆ ಇದೆ.
1: ಹಾಂ, ಡಾಕ್ಟರ್ ಏಣಿಗೆಯವರಿಗೆ ಒಂದು ಕರೆ ಇದೆ, ನೋಡೋಣ ಮತ್ತೆ ಮುಂದುವರ್ಸೋಣ ಅಂತ. ಹಲೋ.
3: ಹಲೋ,
1: ನಮಸ್ಕಾರ, ಯಾರು ಮಾತಾಡೋದು?
3: ಸರ್, ಏನು ಸರ್ ಇದೆ?
1: ಹಲೋ.
3: ಹಾಂ ಸರ್,
1: ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತುತ ಬೆಳೆ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆ ಯೋಜನೆ ಕುರಿತು ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ಈ ಕುರಿತು ತಮಗೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹಲೋ ಏಣಿಗೆಯವರು, ತಾವು

0: ವಿಶೇಷವಾಗಿ ನಾವು ಬಯಲು ಸೀಮೆ ಅಂತ ಹೇಳ್ತೇವೆ, ವಿಶೇಷವಾಗಿ ಗದಗ, ಕೊಪ್ಪಳ, ವಿಜಯಪುರ, ಬಾಗಲಕೋಟೆ, ಮಲೆನಾಡು ಪ್ರದೇಶಗಳಿಗೆ, ಮಲೆ ಅಂದರೆ ನೀರಾವರಿ ಹೊರತುಪಡಿಸಿ ಮಳೆ ಇದ್ದಂಥ ಪ್ರದೇಶಗಳಿಗೆ ನಾವು ಹೋದಾಗ ನಮ್ಮ ಕಣ್ಮುಂದೆ ಪರ್ಯಾಯ ಬೆಳೆಗಳಲ್ಲಿ ಎರಡು ಬೆಳೆಗಳು ಪ್ರಮುಖವಾಗಿ ಮಧ್ಯಮ ಮತ್ತು ಆಳವಾದ ಕಪ್ಪು ಜಮೀನಿನಲ್ಲಿ ಎರಡು ಬೆಳೆಗಳು ನಮ್ಮ ಕಣ್ಮುಂದೆ ಬರ್ತವೆ. ಒಂದು ಔದ್ಯೋಗಿಕ ಎಣ್ಣೆಕಾಳು ಬೆಳೆಯಾದ ಔಡ್ಲಾ ಮತ್ತು ಇನ್ನೊಂದು ಸೂರ್ಯಕಾಂತಿ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರದೇಶ ಈ ಹಿಂದಿನ ಅಂಕಿಅಂಶಗಳನ್ನು ಕಳೆದ ದಶಕದಲ್ಲಿ ತೆಗೆದುಕೊಂಡಾಗ ಇಂಥ ಸನ್ನಿವೇಶದಲ್ಲಿ ಸೂರ್ಯಕಾಂತಿ ಒಂದು ಅತ್ಯುತ್ತಮ ಬೆಳೆ. ಉದಾಹರಣೆಗೆ ಗದಗ ಇರ್ಬೋದು, ವಿಜಯಪುರ, ಬಾಗಲಕೋಟೆ, ನಮ್ಮ ಯಾದಗಿರ್, ಸುರ್ಪುರ್, ಇವನ್ನ ರಾಯಚೂರು ವಿಶ್ವವಿದ್ಯಾಲಯದ ಜಿಲ್ಲೆಗಳಾದ ಕೊಪ್ಪಳ ಇರ್ಬೋದು, ಈ ಭಾಗದಲ್ಲಿ ರೈತರು ಆ ಚಿಂತನೆಯನ್ನು ಮಾಡಿಕೊಂಡು ಸಾಧಾರಣ ಆಳದಿಂದ ಆಳವಾದ ಕಪ್ಪು ಜಮೀನಿನಲ್ಲಿ ಈ ಬೆಳೆಗಳಿಗೆ ಹೋಗುವುದು ಒಂದು ಉತ್ತಮವಾದಂಥ ನಿರ್ಧಾರ. ಇನ್ನು ಎಲ್ಲೆಲ್ಲಿ ಹಿಂಗಾರಿ ಬೆಳೆಗಳ ಪ್ರಾಮುಖ್ಯತೆ ಇದೆ, ಉದಾಹರಣೆಗೆ ಜೋಳ, ಕಡಲೆ, ಗೋಧಿ, ಆಮೇಲೆ ಈ ಬೆಳೆಗಳಿಗೆ ಪ್ರಾಮುಖ್ಯತೆ ಇದ್ದಲ್ಲಿ ಆದಷ್ಟು ರೈತರು ಇನ್ನು ಯಾಕಂತಂದರೆ ಇನ್ನೊಂದು 4-5 ದಿನಗಳನ್ನು ನಾವು ಸಮಯ ಕಳೆದು ಬಿಟ್ಟಪ್ಪ ಅಂತಂದರೆ ಆಗಸ್ಟ್ ಬರುತ್ತೆ. ಆಗಸ್ಟ್ನಲ್ಲಿ ಬರುವಂಥ ಅಕಾಲಿಕ ಮಳೆಗಳನ್ನು ಸದುಪಯೋಗಪಡಿಸಿಕೊಂಡು ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು, ವಿಶೇಷವಾಗಿ ಇಳುಕಲಿಗೆ ಅಡ್ಡವಾಗಿ ಬೇಸಾಯ ಮತ್ತು ಚೌಕು ಮಡಿಗಳನ್ನು ಸಾಕಷ್ಟು ಮುಂಚಿತವಾಗಿ ವಿಜ್ಞಾನಿಗಳ ಸಲಹೆಯನ್ನು ತೆಗೆದುಕೊಂಡು ನೀರನ್ನು ಸಂಗ್ರಹಿಸಿ ಸಕಾಲದಲ್ಲಿ ಹಿಂಗಾರಿ ಬಿತ್ತನೆ ಮಾಡುವುದು ರೀ. ವಿಶೇಷವಾಗಿ ನಾವು ಸೆಪ್ಟೆಂಬರ್ 15 ನಾವು ಹೇಳ್ತೇವೆ, ವಿಶೇಷವಾಗಿ ಜೋಳವನ್ನು ಬಿತ್ತಲು ಅತ್ಯಂತ ಉತ್ತಮವಾದ ಸೆಪ್ಟೆಂಬರ್ 15 ಅಕ್ಟೋಬರ್ 15, ಯಾಕಂದರೆ ಅದೊಂದು ಪ್ರಮುಖವಾದ ಆಹಾರ ಧಾನ್ಯ ಬೆಳೆಯಾಗಿದ್ದು.
1: ಇನ್ನೊಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ ಹಲೋ
0: ಹಲೋ ಹೇಳಿ, ಯಾರು? ವಿಶೇಷವಾಗಿ ಸೆಪ್ಟೆಂಬರ್ 15 ಅಕ್ಟೋಬರ್ 15 ವಿಶ್ವವಿದ್ಯಾಲಯದ, ರಾಯಚೂರು ವಿಶ್ವವಿದ್ಯಾಲಯ, ಧಾರವಾಡ ವಿಶ್ವವಿದ್ಯಾಲಯ ಇರ್ಬೋದು, ಕೆಲವೊಂದು ಉತ್ತಮವಾದ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಸಕಾಲದಲ್ಲಿ ಬಿತ್ತನೆ ಮಾಡೋದು ಒಂದು ವಾಡಿಕೆ. ಇನ್ನು ಹೆಚ್ಚಿನ ಪ್ರದೇಶ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು, ರಾಜ್ಯ ಸರ್ಕಾರದ ಯೋಜನೆಯಡಿಯಲ್ಲಿ ಸಾಕಷ್ಟು ಪ್ರದೇಶ ದ್ವಿದಳ ಬೆಳೆಯಲ್ಲಿಯೂ ಇರುತ್ತೆ. ಹಿಂಗಾರಿ ಪ್ರದೇಶದಲ್ಲಿ ಕಡಲೆಗೆ ಪೂರ್ವ ತಯಾರಿ ಮಾಡ್ಕೊಳ್ಬೋದು. ಇವೆಲ್ಲ ಎಲ್ಲಿ ಸಲಹೆ ಅಂತಂತಂದರೆ, ಯಾವ ಒಂದು ಭಾಗದಲ್ಲಿ ವಿಶೇಷವಾಗಿ ನಾವು ಬಾಗಲಕೋಟೆ ಜಿಲ್ಲೆ ಒಂದು ಉದಾಹರಣೆ ತೆಗೆದುಕೊಂಡ್ರೆ, ಇಳಕಲ್, ಹುಣಗುಂದ್, ಆಮೇಲೆ ಸ್ಥಳೀಯ ಬಾಗಲಕೋಟೆ, ಎಲ್ಲೆಲ್ಲಿ ಕಪ್ಪು ಜಮೀನು ಇದೆ ಇಲ್ಲ ಅಲ್ಲಿ ವಿಶೇಷವಾಗಿ ನಾವು ಹಿಂದೇನು ವಾಡಿಕೆ ಇತ್ತು. ಜೋಳ ಅಂದರೆ ನಮ್ಮ ಕಣ್ಣಿನ ಮುಂದೆ ಬರುವುದು ಬಿಜಾಪುರ ಜಿಲ್ಲಾ, ಬಿಳಿ ಜೋಳ. ಆ ಒಂದು ಪ್ರದೇಶಗಳಲ್ಲಿ ಮುನ್ನೆಚ್ಚರಿಕೆ ತೆಗೆದುಕೊಂಡು ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಂಡು ಸಕಾಲದಲ್ಲಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದಂಥ ಉತ್ತಮವಾದ ದ್ವಿ ಉಪಯೋಗ ತಳಿಗಳು ಅದಾವ ರೀ. ವಿಶೇಷವಾಗಿ ಹೇಳಬೇಕಪ್ಪ ಅಂತಂದ್ರೆ ಜೋಳನೂ ಬರುತ್ತೆ, ಉತ್ತಮವಾದ ಮೇವು ಬರುತ್ತೆ ಅಂತ ತಳಿಗಳು ನಮ್ಮ ವಿಶ್ವವಿದ್ಯಾಲಯ ಉಂಟು. ರೈತರು ಆ ಪೂರ್ವ ತಯಾರಿಯನ್ನು
1: ಹಲೋ
2: ಹಲೋ ಸರ್, ನಮಸ್ಕಾರ ರೀ.
1: ನಮಸ್ಕಾರ, ಯಾರು ಮಾತಾಡೋದ್ರಿ? ತಮ್ಮ ಹೆಸರು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
2: ಅತಿ ತಾಲೂಕಾ ಕಟಗೇರಿಂದ ರೀ, ಚಲಸಂಗ ಹೋಗ್ಬೇಕು ಸರ್.
0: ಹಾ ಹೇಳಿ, ನಿಮ್ ಪ್ರಶ್ನೆ ಕೇಳಿ
2: ಸರ್. ನಾವು ಬೆಳೆ ವಿಮಾ ಮಾಡ್ಬೇಕಿದ್ದೀವಿ ಸರ್. ನಮ್ಮಲ್ಲಿ ಜಿ ಶೇಪ್ ಮಾಡುವಾಗ ಎಲ್ಲ ನಮ್ ಕಂಬ ಮಾಡಿ ಬಿಟ್ಟಾರ್ರಿ. ಈಗ ನಾವ್ 2 ಎಕರೆ ಗೊಂಜಾ ಅದ್ರಿ, 1 ಎಕರೆ ನಮ್ಮದು ಕಬ್ಬ ಐತ್ರಿ.
0: ನೀವು ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಯಾವುದಲ್ಲ, ಅಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರ. ಈಗ GPS ಮಾಡ್ಬೇಕಾರ ತಮ್ಮ ಹೊಲಕ್ಕೇನೆ ಬರ್ತಾರ. ರೈತ ಸಂಪರ್ಕ ಕೇಂದ್ರದ ವತಿಯಿಂದ ನೇಮಕವಾದಂತಹ ಸಹಾಯಕರು ಉಂಟು. ನೀವು ಸ್ವಂತ ಮಾಡ್ಕೊಳ್ಳೋದು, ನಿಮ್ಮಲ್ಲಿ ಪರಿಣಿತಿ ಇತ್ತಪ್ಪ ಅಂತಂದ್ರೆ ಆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಸ್ವಂತ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಅವರ ಸಹಾಯದಿಂದ ನಿಮ್ಮ ಹೊಲದಲ್ಲಿ 2-3 ಬೆಳೆ ಇರ್ಬೋದು. ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ 4 ಎಕರೆ 2 ಎಕರೆ ಗೋವಿನ ಜೋಳ, 2 ಎಕರೆ ಕಬ್ಬು ಇತ್ತಪ್ಪ ಅಂತಂದ್ರೆ ಅದನ್ನೇ GPS ಮಾಡಲಿಕ್ಕೆ ಅವಕಾಶ ಇದೆ. ಅವರ ಸಹಾಯವನ್ನು ಪಡೆದುಕೊಳ್ಳಿ. ಆಮೇಲೆ ಇದ್ದಂಥ ಬೆಳೆಯಲ್ಲಿ ಅದು ಇಷ್ಟು ವ್ಯವಸ್ಥಿತವಾಗಿದೆ, ಅದು ಆ್ಯಪು ನಿಮ್ಮ ಬೆಳೆಯನ್ನು ಕೇಳ್ತತಿ, 4 ಎಕರೆದಲ್ಲಿ 2 ಎಕರೆ ಏನಿದೆ ಅಂತ ವ್ಯವಸ್ಥಿತವಾಗಿ ಕೇಳ್ತತಿ. ಅದನ್ನು ಸಹಾಯವನ್ನು ನೀವು ಸ್ವಂತ ಆದರೂ ಮಾಡ್ಬೋದು, ಇಲ್ಲ ರೈತ ಸಂಪರ್ಕ ಕೇಂದ್ರದಿಂದ ನೇಮಕವಾದಂತಹ GPS ಸಹಾಯಕರಿಂದ ತಾವು ಮಾಡಿಕೊಳ್ಳಿ. ಮತ್ತು ವಿಮೆ ತುಂಬಲಿಕ್ಕೆ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರು ಈಗಾಗಲೇ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ. ಮೋಸ್ಟ್ಲಿ ಸಾಲ ತೆಗೆದುಕೊಂಡ ರೈತರು, ಸಾಲ ರಹಿತ ರೈತರು ವಿಭಿನ್ನವಾಗಿ 2 ಆಯ್ಕೆಗಳು ಉಂಟು. ತಾವು ಸಾಲವನ್ನು ತೆಗೆದುಕೊಂಡಿದ್ದರೆ ಬ್ಯಾಂಕ್ನಿಂದ ಅದೇ ಬ್ಯಾಂಕ್ನಲ್ಲಿ ತುಂಬಬೇಕು, ಸಾಲ ರಹಿತವಾಗಿದ್ದರೆ ನಿಮಗೆ ಅವಕಾಶ, ಆ ರೀತಿ ತಾವು ಮುಂದುವರಿಬೇಕು.
2: ಹೌದು ಸರ್, ನಾನು ಈಗ ಚಲಸಂಗ ಹೋಗಿ ನಮ್ದ್ರಿ, ಚಲಸಂಗ ಹೋಗಿ ಹೋಗಿದ್ರಿ ಸರ್. ಅಲ್ಲಿ ಹೋಗೋಣ, ಅವ್ರು ಕೇಳ್ರಿ, ಅವ್ರು ನಮ್ಗೆ ಏನ್ ಮಾಡಕ್ ಬರಂಗಿಲ್ಲ, ಮ್ಯಾಗಿನ ಸರ್ಕಲ್ ಬಂದಿಲ್ಲ, ನಮ್ಗೆ ಏನ್ ಮಾಡಕ್ ಬರಂಗಿಲ್ಲ, 3 ಎಕರೆ ಕಬ್ಬ ಐತಿ.
0: ಅಲ್ಲ, ನಿಮ್ದು 3 ಎಕರೆ ಕಬ್ಬ ಇತ್ತಂತ ಕಬ್ಬನ್ನ GPS ಮಾಡ್ಬೇಕಾಗ್ತ.
2: ಕಬ್ಬ ಈಗ ಕಬ್ಬ ಮುಂಗಾರ ಮೇದಾಗ ಪೆಪ್ಪಿಂಗ್ ಮಾಡ್ಯಾರಿ GCP ರೀ. ಆಗ ಆಗಿದ್ದ ಸಮಯ ನಮ್ಗೆ 1-2 ಎಕರೆ ಕಬ್ಬ ತಗದ ಎಲ್ಲ ಗೊಂಜಾ ಹಾಕಿದೀವಿ ರೀ ಸರ್.
0: ಈಗ ಗೋವಿನ ಜೋಳ ಮಾಡಿರಲ್ಲ, ತಾವೇ ಸ್ವಂತ ಒಂದು ಕೆಲಸ ಮಾಡಿರಿ, ಅವ್ರು ಸಹಾಯ ತೆಗೆದುಕೊಳ್ಳಿಲ್ಲ ಅಂದ್ರೆ ತಾವೇ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಿ ಪಿ ಎಸ್ ಮಾಡ್ಕೋದು. ಇವತ್ತಿನ ಪರಿಸ್ಥಿತಿ ನೀವು ಕಬ್ಬು ಇದ್ರೆ ಕಬ್ಬು ತೆಗೆದುಕೊಳ್ತತಿ, ಗೋವಿನ ಜೋಳ ಇದ್ರೆ ಗೋವಿನ ಜೋಳ ತೆಗೆದುಕೊಳ್ತದೆ.

0: ಒಂದೇ ಎಕರೆ ಕಬ್ಬದ ಸರ್. ಅದಕ್ಕೆ ಯಾವ ಆ್ಯಪ್ ತೋರ್ಬೇಕು ಸರ್ ನಾವು?
1: ಅದು ಜೆ ಪಿ ಎಸ್ ಆ್ಯಪ್ನ ಕೃಷಿ ಮ್ಯಾಪರ್ ಅಂತ ಆ್ಯಪ್ ಬರುತ್ತೆ, ತಾವು ತಾವು ಡೌನ್ಲೋಡ್ ಮಾಡ್ಕೋ, ತಾವು ಸರಿಯಾಗಿ ಪರಿಣಿತಿದ್ರೆ ತಾವ ಡೌನ್ಲೋಡ್ ಮಾಡ್ಕೋದು, ಇಲ್ಲ ಮಕ್ಕಳ ಸಹಾಯದಿಂದ ಅಥವಾ ಅಲ್ಲಿ ಇದ್ದವರ ಸಹಾಯದಿಂದ ತೆಗೆದುಕೊಂಡು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಜುಲೈ 31 ಮಾಡಿರಿ ಜಿ ಪಿ ಎಸ್. ಕೃಷಿ ಮ್ಯಾಪರ್ ಅಂತಿರತ್ತೆ ಕೃಷಿ ಇಲಾಖೆದು, ಸ್ವಲ್ಪ ಸಂಪರ್ಕಕ್ಕೆ ರೈತ ಸಂಪರ್ಕ ಪ್ರಕಟಣೆಯಲ್ಲಿ ಕೊಟ್ಟಿರ್ತಾರೆ ಅವರು ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕಂತ. ನೀವು ಅದರ ಸಹಾಯ ಪಡೆದುಕೊಳ್ಳಿ, ಅದ ಡೌನ್ಲೋಡ್ ಮಾಡಿಕೊಂಡು ಜಿ ಪಿ ಎಸ್ ಮಾಡಿರಿ.
2: ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಸುಭಾಷ್ ಕಂದಕೂರ್ ಅವರೇ. ಈಗ ಬೆಳೆ ಇನ್ನೊಂದು ಕರೆ ಇದೆ. ಹಲೋ ಹಲೋ, ಯಾರು ಮಾತಾಡಿದ್ರಿ? ನಮಸ್ಕಾರ, ಎಲ್ಲಿಂದ?
3: ನಾನು ಧಾರವಾಡ ತಾಲೂಕು ಮರವಾಡದಿಂದ ಮಾತಾಡಿದ್ರಿ.
2: ತಮ್ಮ ಹೆಸರು? ತಮ್ಮ ಹೆಸರು? ಹಲೋ
3: ಸರ್.
2: ಹಾ ಹೇಳ್ರಿ, ಪ್ರಶ್ನೆ ಕೇಳ್ರಿ.
3: ಈಗ ನಮ್ಮ ಹೆಚ್ಚಲ ಒಂದು ತೆಂಗಿನ ಗಿಡ ಹೆಚ್ಚಂದ್ರೆ 3-4 ವರ್ಷದ ಆಸ್ರ ಹೂ ಬಿಟ್ಟು ಕಾಯಿ ಸಣ್ಣ ಆಗೋಗುತ್ತೆ, ಅದು ಉದುರಾಗುತ್ತೆ. ಆ ತೆಂಗಿನ ಗಿಡಕ್ಕೆ ಉಪ್ಪು ಹಾಕಿದ್ರೆ ನಡೆಸಿತ್ತು, ನಿಲ್ಲಿ ಬರ್ತೈತೆ ನಿಲ್ರಿ ಉಪ್ಪು ಹಾಕಿದ್ರೆ?
1: ಖಂಡಿತವಾಗಿ ಮುಂಗಾರಿನ ಆರಂಭದಲ್ಲಿ ನೀವು ಉಪ್ಪು ಹಾಕ್ಬಹುದು ಅದಕ್ಕೆ. ಈಗ ನೀವು ಹಾಕಿರ್ಲಿಲ್ಲ ಅಂದ್ರೆ, ಮುಂಗಾರಿನ ಆರಂಭದಲ್ಲಿ ಹಾಕಲಿಲ್ಲ ಅಂದ್ರೆ ಈಗ ಮುಂಗಾರು ಪ್ರಾರಂಭ ಮುಂಗಾರಿನಲ್ಲಿನೇ ಇದೇವಿ. ಆದಷ್ಟು ನೀವೇನು ಅದಕ್ಕೆ ತೇವಾಂಶನು ಬೇಕು ಭೂಮಿ ಒಳಗೆ. ನಿಮ್ಮ ಬೇರುಗಳು ಎಷ್ಟು ಪಸರಿಸಿದ ನೋಡ್ರಿ ಸುತ್ತಲೂ ಅದನ್ನ, ಸುಮಾರು 1-1.5 meters ನಿಮ್ಮ ಆ ಬಡ್ಡಿಯಿಂದ ದೂರ ಹೋಗಿ ಅಲ್ಲಿ ಆಳವಾಗಿ ಸುಮಾರು 45-50 centimeters ಆಳವಾದ ಸುತ್ತಳತೆಯ ಒಂದು ಗುಂಡಿಯನ್ನು ತೆಗೆದುಕೊಂಡು ಪ್ರತಿ ಗಿಡಕ್ಕೆ 1 kg ಮೀರದಂತೆ ಹಾಕ್ರಿ.
3: 1 kg
1: ಮೀರದಂತೆ, ಯಾಕಂದ್ರೆ ನಿಮಗೆ ಕಪ್ಪು ಜಮೀನು, ಅಂಬಿನ ಮಾವಿ ಮರೆವಾಡದ ಜಮೀನು ಮಸಾರಿ ಒಳಗೆ ಅದಾವ, ಕಪ್ಪು ಜಮೀನ್ದಾಗ ಅದಾವ್ರಿ ಅವು. ಅಲ್ಲ ಅಲ್ಲಿ ಇರಲಿ, ಏನಾಗಲ್ಲ, ಅದು ಸಾಯ್ಲ್ ಬಫರಿಂಗ್ ಕೆಪಾಸಿಟಿ ಇರ್ತದೆ. ಇನ್ನು ಮುಂದೆ ನೀವು ಮುನ್ನೆಚ್ಚರಿಕೆ ತಗೊಳ್ರಿ, 1 kg ಮೀರದಂತೆ ಹಾಕ್ರಿ. ನಡೀತೈತಿ ನಡೀತೈತಿ ನಡೀತೈತಿ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಸುಭಾಷ್ ಕಂದಕೂರ್ ಅವರೇ. ನಾನು ಈ ಮುಂಗಾರು ಬೆಳೆಗಳಲ್ಲಿ ಬಂದಂತಹ ಬೆಳೆಗಳಲ್ಲಿ ಈಗ ಕೆಲವೊಂದು ಕೀಟಗಳ ಬಾಧೆ ಕಂಡು ಬರುತ್ತೆ, ಇವುಗಳ ಒಂದು ನಿರ್ವಹಣೆಯನ್ನು ನಮ್ಮ ರೈತ ಬಾಂಧವರು ಯಾವ ರೀತಿ ಮಾಡಬೇಕಂತೀರಿ
4: ಸರ್? ಈಗ ಪ್ರಸ್ತುತವಾಗಿ ಹೆಸರು ಬೆಳೆಯಲ್ಲಿ ಆಮೇಲೆ ಉದ್ದು ಬೆಳೆಯಲ್ಲಿ ಒಂದು ಮೂತಿ ಹುಳು ಅಂತ ಬರ್ತಾ ಇದೆ. ಈ ವರ್ಷ ಅದರ ಬಾಧೆ ಭಾಳ ಜಾಸ್ತಿ ಕಾಣ್ತಾ ಇದೆ ಎಲ್ಲ ರೈತರ ಹೊಲದಲ್ಲಿ. ರೈತರು ಅದನ್ನು ಸರಿಯಾದ ಸಮಯದಲ್ಲಿ ಹತೋಟಿ ಮಾಡಲಿಲ್ಲ ಅಂತಂದರೆ ಅದರ ಇಳುವರಿ ಭಾಳಷ್ಟು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಆ ಮೂತಿ ಹುಳು ಒಂದು ಸರಿ ಮೊಟ್ಟೆ ಇಟ್ಟಂದ್ರೆ ಕೊನೆಯವರೆಗೂ ಬೆಳೆ ಕಟಾವು ಮಾಡೋವರೆಗೂ ಅದರದ್ದು ಯಾವುದೇ ಬಾಧೆ ಕಂಡು ಬರೋಲ್ಲ, ಯಾಕಂದರೆ ಅದು ಕಾಳು ಒಳಗಡೆನೇ ಮೇಯ್ತಾ ಇರುತ್ತೆ. ಇತ್ತೀಚೆಗೆ ಲಕ್ಷ್ಮೇಶ್ವರ ಭಾಗದಲ್ಲಿ ಅದು ಬಾಧೆ ಭಾಳ ಕಂಡು ಬರ್ತಾ ಇದೆ, ಈವನ್ ಇಲ್ಲಿ ಧಾರವಾಡ ಸರೌಂಡಿಂಗಲ್ಲೂ ಇದೆ. ಈ ಥರ ಇದ್ದಾಗ ನಾವು ಬೆಳೆ ಹೂವಾಡೋ ಹಂತದಲ್ಲಿ ಆ ಬಾಧೆಯನ್ನು ಮಾಡೋ ಕೀಟ ಬರುತ್ತಲ್ಲ, ಪ್ರೌಢಾವಸ್ಥೆಯ ಕೀಟನೇ ನಾವು ಹತೋಟಿ ಫಸ್ಟಿಗೆ ಮಾಡಬೇಕಾಗುತ್ತೆ. ಈಗ ಯಾರು ರೈತರು ಪ್ರೌಢಾವಸ್ಥೆ ಅಥವಾ ಈಗ ಫ್ಲವರಿಂಗ್ ಅಂದ್ರೆ ಹೂ ಆಡೋ ಹಂತದಲ್ಲಿ ಐತಿ, ಎಳೆ ಕಾಯಿ ಇರ್ತವೆ, ಆ ರೈತರು ಏನು ಮಾಡಬೇಕು ಈಗ ಇಮಿಡಿಯೇಟ್ ಆಗಿ ಆ ಪ್ರೌಢಾವಸ್ಥೆಯ ಕೀಟನ ನಾಶ ಮಾಡೋಕೆ ಆದಷ್ಟು ಬೇಗ ಅಂತನ ಕೈಕೊಳ್ಬೇಕು. ಯಾಕಂದರೆ ಈಗ ಒಂದ್ಸರಿ ಬಿಟ್ಟಿವಿ ಅಂದ್ರೆ ಕಾಯಿ ಒಳಗೆಲ್ಲ ಮೊಟ್ಟೆ ಇಟ್ಟು ಆ ನಾಶ ಮಾಡೋ ಚಾನ್ಸ್ ಭಾಳ ಇರುತ್ತೆ.
2: ಯಾವ ಕ್ರಮವನ್ನು ಕೈಗೊಳ್ಬೇಕಂತ
4: ಈಗ ಇದಕ್ಕೇನೈತಿ, ನಾವು ಕೀಟನಾಶಕಗಳ ಅವಲಂಬನೆ ಮಾಡಬೇಕಾಗತ್ತೆ. ಕೀಟನಾಶಕದಲ್ಲಿ ಅದು ಒಂದು ದುಂಬಿ ಆಗಿರೋದ್ರಿಂದ ಭಾಳ ಸ್ವಲ್ಪ ಗಟ್ಟಿ ಹುಳ, ಅಲ್ಲಿ ಏನು ಮಾಡ್ಬೇಕಂದ್ರೆ ನಾವು ಆ ಪ್ರೌಢಾವಸ್ಥೆ ಕೀಟ ನಾಶ ಮಾಡೋಕೆ ಲ್ಯಾಂಬ್ಡಾ ಸೈಲೋತ್ರಿನ್ ಅಂತ ಬರುತ್ತೆ ನಮ್ಮ ಹತ್ರ ಒಂದು ಕೆಮಿಕಲ್ಲು. ಆ ಕೆಮಿಕಲ್ ಪ್ರತಿ
2: ಒಂದು ಎಕರೆಗೆ ಎಷ್ಟು ಪ್ರಮಾಣದಲ್ಲಿ
4: ಪ್ರತಿ ಲೀಟರ್ ನೀರಿಗೆ 1 ml ನಂಗೆ. ಈ ಕೆಲವೊಮ್ಮೆ ಬೆಳೆ ಭಾಳ ಇತ್ತಂದ್ರೆ ಪ್ರಮಾಣ ಜಾಸ್ತಿ ಹೋಗುತ್ತೆ, ಬೆಳೆ ಕಡಿಮೆ ಇತ್ತಂದ್ರೆ ಸ್ವಲ್ಪ ಸಿಂಪರಣೆ ಕಡಿಮೆ ಆಗುತ್ತೆ. ಪ್ರತಿ ಲೀಟ್ರಿಗೆ 1 ml ಔಷಧಿ ಹಂಗೆ ಮಿಶ್ರಣ ಮಾಡಿ ಹತೋಟಿ ಮಾಡ್ಬೋದು. ಆಲ್ರೆಡಿ ಈಗ ಸ್ವಲ್ಪ ಲೇಟ್ ಆಗಿತ್ತು, ಅಟ್ಯಾಕ್ ಆಗಿತ್ತು, ಕಾಯಿ ಇನ್ನು ಬಲಿತಾ ಇದಾವೆ ಅಂತಂದರೆ ಅವರು ಈಗ ನಮ್ಮದೇನು ಕ್ಲೋರಾಂಟಿನಿಪ್ರೋಲ್ ಅಂತ ಬರುತ್ತೆ, ಕೊರಾಜಿನ್ ಅಂತ ಸಿಗ್ತಾವೆ, ಈ ಔಷಧಿನ 0.3 ml/L ಅಂತ ಸಿಂಪರಣೆ ಮಾಡಿದ್ರೆ ಹತೋಟಿ ಮಾಡ್ಬೋದು ಸರ್.
2: ಓಕೆ
4: ಸರ್,
2: ಇನ್ನೊಂದು ಕರೆ ಇದೆ ನೋಡೋಣ.
4: ಎಸ್
2: ಹಲೋ
5: ಹಲೋ
2: ಹಲೋ, ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ
5: ಇದ್ದೀರಿ?
2: ನಿಮ್ಮ ರೇಡಿಯೋ ಸೆಟ್ ಅನ್ನ ದೂರ ಇಡಿ. ನಿಮ್ಮ ರೇಡಿಯೋ ಸೆಟ್ ಅನ್ನ ದೂರ ಇಟ್ಟು ಮಾತಾಡಿ.
5: ಬಂದ ಮಾಡಿ ಬಂದ ಮಾಡಿ.
2: ಹಾಯ್ ಕೇಳ್ರಿ. ಈಗ
5: ಸರ್ ಹಾವೇರಿ ಜಿಲ್ಲೆ ರಣೆಬೆನ್ನೂರು ತಾಲೂಕು ಮೆಣಸಾಳ ಅಂತ ಒಂದು ಹಳ್ಳಿ.
2: ಹ್ಞೂ
5: ಸರ್, ಇನ್ನೊಂದು 4 acres ಒಂದು ಗುಂಟೆ ಜಮೀನು ಇದೆ ನಮ್ದು. ಅದರಲ್ಲಿ ಒಂದು 2.5 acres ಅಡಿಕೆ ಹಚ್ಚಿ ಸರ್, 4 ವರ್ಷ ಇದೆ. ಈ ಬೆಳೆ ವಿಮೆ ಅದಕ್ಕೆ ತುಂಬಾ ಅವಕಾಶ ಇದೆಯಾ?
1: ನೋಡ್ರಿ ರೈತ ಬಾಂಧವರೇ, ಖಂಡಿತವಾಗಿ ಇದೆ. ನಾವು ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆನ ಸಂಪರ್ಕಿಸ್ಬೇಕು, ಇಲ್ಲಿ ಕೃಷಿ ಇಲಾಖೆನ ಸಂಪರ್ಕಿಸುವಂಗಿಲ್ಲ.

0: ಬಹುವಾರ್ಷಿಕ ಬೆಳೆಗಳು, ವಿಶೇಷವಾಗಿ ಮಾವು ಇರ್ಬೋದು, ಚಿಕ್ಕು ಇರ್ಬೋದು, ಅಡಿಕೆ, ಪ್ರತಿಯೊಂದು ಬೆಳೆಗಳಿಗೆ ಅದಕ್ಕಾಗಿ ಇರುವಂಥ ವಿಮೆ ಯೋಜನೆ ಇರುವುದು. ಈ ಸಾಮಾನ್ಯವಾಗಿ ಅಡಿಕೆಯಲ್ಲಿ ಹೆಚ್ಚು ಜನರು ಹೋಗೋದು ಕಡಿಮೆ ಮಾವು ಮತ್ತು ಚಿಕ್ಕುವಿನಲ್ಲಿ. ನಮ್ಮ ಭಾಗದಲ್ಲಿ ವಿಶೇಷವಾಗಿ ನಾ ಧಾರವಾಡ ಬೆಳಗಾವಿ ಭಾಗದಲ್ಲಿ ನೋಡಿರ್ತೀನಿ, ವಿಮೆ ಮಾಡಿಸಿರ್ತಾರೆ ಖಂಡಿತವಾಗಿ. ತಾವು ಸಹಾಯಕ ಕೃಷಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರನ್ನು ಎಷ್ಟು ಜರೂರು ಆಗ್ತದೆ ಅಷ್ಟು ಜರೂರ ಭೇಟಿ ಆಗ್ರಿ. ಯಾಕಂದರೆ ಸಾಮಾನ್ಯವಾಗಿ ಕೊನೆಯ ದಿನಾಂಕ ಜುಲೈ 31 ಇರುತ್ತೆ. ಇವತ್ತು ನಾವು ಜುಲೈ 27 ಕದೇವಿ. ನಾಳೆ ಅಥವಾ ನಾಡಿದ್ದು ಆದಷ್ಟು ಬೇಗ ನೀವು ಅವ್ರು ಭೇಟಿಯಾಗಿ ಮುಂದಿನ ಮಾಹಿತಿಯನ್ನು ತೆಗೆದುಕೊಂಡು ತುಂಬ್ರಿ.
1: ಅಲ್ರಿ, ನೆಮ್ಮದಿ ಜನರು ಏನು ಹೇಳ್ತಾರೆ, ಇಲ್ಲ ಅದಕ್ಕೆ ಆದೇಶ ಬಂದಲ್ಲ, ಅಡಿಕೆಗೆ ವಿಮೆ ಆದೇಶ ಬಂದಲ್ಲ ಅಂತಾರಲ್ಲ.
0: ನೀವು ತೋಟಗಾರಿಕೆ ನಿರ್ದೇಶಕರ ಬಿಟ್ರಿ, ನೆಮ್ಮದಿ ಕೇಂದ್ರಕ್ಕಿಂತ ತೋಟಗಾರಿಕೆ ನಿರ್ದೇಶಕರ ಕಡೆ ಭೇಟಿ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಪಡೆಯ್ರಿ.
1: ಸರಿ ಸರ್,
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ಕಾರ, ಯಾರು ಮಾತಾಡೋದು?
3: ನಮಸ್ತೆ ಸರ್, ನಾವು ಇಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ತುಂಬರಗುದ್ದಿಯಿಂದ ರೀ.
2: ತಮ್ಮ ಹೆಸರು?
3: ಬಸವರಾಜ್ ಮುಸಿಗೇರಿ ಅಂತೇಳಿ.
2: ಹಾ ಬಸವರಾಜ್ ಅವರೇ, ಕೇಳ್ರಿ, ತಮ್ಮ ಪ್ರಶ್ನೆ ಕೇಳ್ರಿ.
3: ಸರ್, ನಮ್ದು ಏನು ಪ್ರಶ್ನೆ ಅಂದ್ರೆ, ಬೆಳಿ ಸ್ವಲ್ಪ ಮಳೆ ಕಾಯ್ಕತ್ತವ್ರಿ, ಹಿಂಗಾರಿ ಮಳೆನಾದ್ರೂ ಸರಿಯಾಗಿ ಆಗುತ್ತಾ ಏನೋ ಅನ್ನೋ ಅಂತ ಅನುಮಾನ ರೀ ನಮ್ಗೆ, ಅದಕ್ಕೆ
0: ವಿಶೇಷವಾಗಿ ಒಂದು ಉತ್ತಮವಾದ ಪ್ರಶ್ನೆ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ನೀವು ಕೇಳಿದ್ದು. ಯಾವಾಗಿದ್ರು ನಿಮಗೆ ಈ ಸಲ ನಾವು ಸಾಕಷ್ಟು ಮುಂಚಿತವಾಗಿ ಏಪ್ರಿಲ್ ಮೇ ನಲ್ಲೇ ಭಾರತೀಯ ಹವಾಮಾನ ಇಲಾಖೆದವರು ಸರಾಸರಿ 100 ವರ್ಷಗಳ ಒಂದು ಇದನ್ನು ನೋಡಿಕೊಂಡು 90% ಸರಾಸರಿ ಮಳೆ ಆಗ್ತದೆ ನಿರೀಕ್ಷೆ ಮಾಡಿತ್ತು. ಅದೇ ರೀತಿ ಜುಲೈನಲ್ಲಿ ಕಡಿಮೆ ಮಳೆ ಆಗೋದು, ಅದೇ ರೀತಿ ನಾವು ಈಗ ಮುಂದುವರಿತಾ ಇದ್ದೇವೆ. ನಿಮಗೆ ಹೇಳಬೇಕಪ್ಪ ಅಂತಂದರೆ, ಈ ಸಲ ಒಂದು ಪದವನ್ನು ಎಲ್ಲರೂ ಬಳಸ್ತಾ ಇದ್ದೇವೆ, ಏನಪ್ಪ ಅಂದರೆ ಎಲ್ ನಿನೋ. ಈ ಒಂದು ಸಂದರ್ಭದಲ್ಲಿ ನಾವು ಭರವಸೆಯನ್ನು ಹಿಡಿದುಕೊಳ್ಳೋದು ಅತಿ ಮುಖ್ಯ. ತಮ್ಮ ಭಾಗದಲ್ಲಿ ವಿಶೇಷವಾಗಿ ಗದಗನಿಂದ ಕೊಪ್ಪಳ ಈ ಒಂದು ಏನು 60-70 ಕಿಲೋಮೀಟರ್ ಭಾಗ ಇದೆ ಅಲ್ಲ, ಅಲ್ಲಿ ಅಕಾಲಿಕ ಮಳೆಗಳು ಬರುವುದು ಸಾಮಾನ್ಯ. ಮುಂಗಾರಿಗಿಂತ ಅಕಾಲಿಕ ರಭಸವಾದ ಮಳೆಗಳು ಬರುವುದು ಸಾಮಾನ್ಯ. ಆದ ಕಾರಣ ಆ ಮಳೆಯನ್ನು ಸಂಗ್ರಹಿಸಲು ತಾವು ಪೂರ್ವ ತಯಾರಿ ಮಾಡಿಕೊಳ್ಳ್ರಿ. ಯಾಕಂದ್ರೆ ತಮ್ಮ ಜಮೀನುಗಳನ್ನು ನೋಡಿದ್ದೆ, ಬನ್ನಿಕೊಪ್ಪ ಇರ್ಬೋದು, ಸಾಕಷ್ಟು ಭಾಗದಲ್ಲಿ ನಿಮ್ಮಲ್ಲಿ ಸಾಧಾರಣ ಆಳದಿಂದ ಕಡಿಮೆ ಆಳದಿಂದ ಸಾಧಾರಣ ಆಳದ ತಮ್ಮ ಜಮೀನುಗಳ ಬಗ್ಗೆ ಪರಿಚಯ ಇದೆ ನನಗೆ. ಅಲ್ಲಿ ಏನಪ್ಪ ಅಂತಂದ್ರೆ, ಈ ಆಗಸ್ಟ್ನಲ್ಲಿ ಸಾಮಾನ್ಯವಾಗಿ ನಾವು 100 ವರ್ಷ ಸರಾಸರಿ ತಗೊಂಡಾಗ ರಭಸವಾದ ಒಂದು 3-4 ಮಳೆ ಅಂತ ಬಂದೇ ಬರ್ತವೆ. ಆ ತೇವಾಂಶವನ್ನು ಹಿಡಿದಿಟ್ಟುಕೊಂಡು ನೀವು ಹಿಂಗಾರಿಗೆ ತಯಾರಾಗಬೇಕಂತ ನಮ್ದು ಒಂದು ವೈಜ್ಞಾನಿಕ ಸಲಹೆಯಲ್ಲಿ.
2: ನಮಸ್ತೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇನ್ನೊಂದು ಕರೆ ಇದೆ ನೋಡೋಣ. ಹಲೋ
4: ಹಲೋ,
2: ನಮಸ್ಕಾರ ರೀ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
4: ಸರ್, ಹಂಸಭವಿಂದ ಸಂದೀಪ್ ಆಸೂರ್ ಅಂತ, ರಿಪೋರ್ಟರ್ ಮಾತಾಡೋದು.
2: ಹಾ ಕೇಳ್ರಿ, ಪ್ರಶ್ನೆ ಕೇಳ್ರಿ.
4: ಮತ್ತೆ ಸಿ ಎಸ್ ಎಸ್ ಎಂಟ್ರಿ ಇದೆ ನಮ್ದು.
2: ಹಾಂ,
4: ಈಗ ಬೆಳೆ ವಿಮೆ ಹಾಕ್ಲಿಕ್ಕೆ ಕಷ್ಟ ರೈತರಿಗೆ ಬಹಳ ಅನಾನುಕೂಲ ಆಗ್ತೈತಲ್ಲ. ಏನಂತಂದ್ರೆ, ಬ್ಯಾಂಕ್ ಅಲ್ಲಿ ಹಾಕ್ರಿ ಅಂತಾರ, ಕಟ್ ಬಾಕಿ ಇದ್ದಾರ ಹೊರ ಹಾಕ್ರಿ ಅಂತಾರ, ಕೆಲವು ಇಲ್ಲ ಬೇರೆ ಸಿ ಎಸ್ ಎಸ್ ಸೆಂಟರ್ ಹಾಕ್ರಿ, ಗ್ರಾಮದಲ್ಲಿ ಹಾಕ್ರಿ, ಕರ್ನಾಟಕ ಒಂದಲ್ಲಿ ಹಾಕ್ರಿ ಅಂತಾರ. ಕೆಲವೊಂದು ರೈತರು ಇಲ್ಲ ಸುಳ್ಸುಳ ಅದೆಲ್ಲ ನಾಟಕ, ನಮ್ಮ ಹತ್ರನ ಹಾಕ್ರಿ ಅಲ್ಲೇ
2: ಹಾಕ್ಬೇಕು. ನಿಮಗೇನ ಅನುಭವ ಆಗ್ಯದ್ರಿ ಅದನ್ನ ಹೇಳ್ರಿ.
4: ಸರ್,
2: ನಿಮಗೇನ ಅನುಭವ ಆಗ್ಯದ ಅದನ್ನ ಹೇಳ್ರಿ.
4: ಇಲ್ರಿ, ನಾವು ರೈತರಿಗೆ ಬಂದಾಗ ಸರ್ ಏನಂತಂದ್ರೆ, ಎಲ್ಲಿ ಹಾಕ್ಬೇಕು ಅನ್ನೋದು ಇವತ್ತು ಇನ್ನೂ ಅವ್ರಿಗೆ ಸರಿಯಾಗಿ ಅವ್ರಿಗೆ ಮಾಹಿತಿ ಆಗಿರ್ತಲ್ಲ.
0: ವಿಶೇಷವಾಗಿ
4: ಬ್ಯಾಂಕ್ ಅನ್ನ ದೂರ ಸಲ್ಸಿದಾರೆ ಏನಂತ ಬ್ಯಾಂಕ್ ಜನ, ಯಾಕೆ ಇಲ್ಲ ಅವ್ರು ನಮ್ ಸಾಲ ಐತಿ ಬೇಕಂತ ಹಂಗ್ ಮಾಡ್ತಾ ಇದಾರ, ಬೇರೆ ಕಡೆ ಹಾಕಿರ ಅನುಕೂಲ ಆಗೈತಿ.
0: ವಿಶೇಷವಾಗಿ ಈ ತಮ್ಮ ಪ್ರಶ್ನೆ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಜಿಲ್ಲೆಗೆ ವ್ಯಾಪ್ತಿ ಪಡೆದತಿ. ನಮ್ಮ ಒಂದು ಅನುಭವದ ಪ್ರಕಾರ ಮತ್ತು ನಾನು ತಮ್ಮಂತೆ ಒಬ್ಬ ರೈತ, ಅಲ್ಲಿ ಎರಡೇ ಎರಡು ಆಯ್ಕೆಗಳು ಉಂಟು. ಒಂದು ಸಾಲವನ್ನು ತೆಗೆದುಕೊಂಡಂಥ ರೈತ, ಇನ್ನೊಬ್ಬರು ಸಾಲ ರಹಿತ ರೈತರು. ಸಾಲವನ್ನು ತೆಗೆದುಕೊಂಡಂಥ ರೈತರ ಕಂಪಲ್ಸರಿ ತಾವು ಯಾವ ಬ್ಯಾಂಕ್ನಲ್ಲಿ ಸಾಲವನ್ನು ತೆಗೆದುಕೊಂಡಿರ್ತಾರಲ್ಲ, ಅವಲ್ಲಿ ಎಲ್ಲ ಸಂಬಂಧಿತ ಮಾಹಿತಿಗಳನ್ನು, ಬೆಳೆ ಬಗ್ಗೆ ಮಾಹಿತಿಯನ್ನು ಒದಗಿಸಿದಾಗ ಅದು ತಮ್ಮ ಅಕೌಂಟಿಂದನೇ ಡಿಡೆಕ್ಟ್ ಆಗುವಂಥ ಒಂದು ವ್ಯವಸ್ಥೆ ಇದೆ. ಇನ್ನು ಸಾಲ ತೆಗೆದುಕೊಳ್ಳದೇ ಇರುವಂಥ ರೈತರಿಗೆ ಅವ್ರಿಗೆ ಸ್ವತಃ ಆಯ್ಕೆ ಕೊಟ್ಟಿದ್ದಾರೆ, ಅವ್ರು ತಾವು ಯಾವ ಬ್ಯಾಂಕ್ ಬೇಕು ಅಲ್ಲಿ ತುಂಬಿಕೊಳ್ಬೋದು. ಇವು ಎರಡೇ ಇರೋದು, ಯಾವುದೇ ರೀತಿ ಇದು ಮಾಡೋದು, ತಾವು ಪತ್ರಕರ್ತರು ತಾವು ನಮಗೆ ಸಹಾಯ ಮಾಡ್ರಿ, ಮತ್ತು ಜಂಟಿ ಕೃಷಿ ನಿರ್ದೇಶಕರು ಹಮೇರಿ ಅವ್ರನ್ನ, ಯಾಕಂದ್ರೆ ಇನ್ನು 4 ದಿನ ಉಳಿದಿದೆ, ಇವತ್ತು ಜುಲೈ 27. ಎರಡೇ ಆಯ್ಕೆ, ಎರಡೇ ಆಯ್ಕೆ. ನೀವು ಒಂದು ಸಾಲ ತೆಗೆದುಕೊಂಡಂತ ರೈತರು, ಸಾಲ ರಹಿತ ರೈತರು. ಸಾಲ ತೆಗೆದುಕೊಂಡವಂಥವ್ರು ಯಾವ ಬ್ಯಾಂಕ್ನಲ್ಲಿ ಸಾಲ ಇರ್ತದಲ್ಲ ಅಲ್ಲೇ ತುಂಬಬೇಕು, ಅವ್ರ ಅಕೌಂಟ್ನಿಂದನೇ ಡಿಡಕ್ಟ್ ಆಗ್ತೈತೆ, ಅಲ್ಲಿ ಮಿನಿಮಮ್ ಅವ್ರ ಬ್ಯಾಲೆನ್ಸ್ ಇಟ್ಟಿರಬೇಕು. ಇದು ಒಂದು. ಎರಡನೇದು, ಸಾಲ ರಹಿತ ರೈತರು ಅವ್ರಿಗೆ ಆಯ್ಕೆ ತಾವು ಯಾವ್ದಾದ್ರೂ ಬ್ಯಾಂಕ್ನಲ್ಲಿ ತುಂಬಲಿಕ್ಕೆ. ಅವು ಯಾವುದು ಪ್ರಶ್ನೆ ಇಲ್ಲಿ ಬರಲ್ಲ. ಹಂಗೇನಾದ್ರೂ ಇದ್ರೆ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳನ್ನು ಭೇಟಿಯಾಗಿ.
2: ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.

0: ಹಲೋ
1: ಹಲೋ ರೀ,
0: ನಮಸ್ಕಾರ ರೀ, ಯಾರು ಮಾತಾಡೋದು?
1: ನಾವು ಇಲ್ಲಿ ರಾಯಬಾರಿಂದ ಭೀಮರಾವ್ ಹೋಗ್ಬೇಕಂತೇಳಿ.
0: ಹಾ, ಪ್ರಶ್ನೆ ಕೇಳ್ರಿ.
1: ನಮ್ಮಲ್ಲಿ ಸರಿಯಾಗಿ ಮಳೆ ಆಗಲಿಲ್ಲ ರೀ, ಈಗ ಒಂದ್ ಸ್ವಲ್ಪ ಬೋರ್ವೆಲ್ ಅದ ಹೊಡೆದ್ರಿ, ಹಿಂಗ ಹಾಕೋಕ್ ಮಾಡಿದ್ರಿ, ಒಂದ್ 10 ಗಂಟೆ ರೀ, ಹಂಗ ನೀರ್ ಹೋಗಿದ್ದೇನೆ ಅನ್ರಿ.
0: ಏನನ್ನ ಹಾಕ್ಬೇಕಂತ ಮಾಡಿರಿ? ಈಗ
1: ಗೆಜ್ಜೆ
0: ಶೇಂಗಾ.
2: ಓಕೆ ಓಕೆ,
0: ಮಾತಾಡ್ತಾರೆ.
2: ವಿಶೇಷವಾಗಿ ನಾನು ನಿಮ್ಮ ಭಾಗದಲ್ಲೇ ಕೆಲಸ ಮಾಡ್ತೇನೆ, ನಿಪ್ಪಾನಿ ಮತ್ತು ಸೌಂದುರ್ಗ ಭಾಗದಲ್ಲಿ. ತಾವು ಖಂಡಿತವಾಗಿ ಹಾಕ್ಬೋದು, ಬಟ್ ಅದಕ್ಕೆ ಹಾಕ್ಲಿಕ್ಕೆ ಏನಪ್ಪ ಅಂತಂತಂದ್ರೆ ಅದಕ್ಕೆ ಹಂಗಾಮು ಇದೆ ರೀ. ಸಾಮಾನ್ಯವಾಗಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಶಿಫಾರಸು ಮಾಡಲ್ಲ. ಯಾಕಂದರೆ ನಾವು ಸಾಮಾನ್ಯ ಒಂದು ಆಡು ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ನವಂಬರ್ದಿಂದ ಚಳಿ ಶುರು ಆಗ್ತೈತಿ. ಚಳಿ ಅಂದರೆ ನಮಗೆ ಗೊತ್ತು, ಹೊಸ್ತಲು ಹುಣ್ಣಿಮೆ ಅಂತ ನಮ್ಮ ನಾನುಡಿ ಒಳಗೆ ಇತ್ತು, ಹೊಸ್ತಲು ಹುಣ್ಣಿಮೆಗೆ ಹೊಚ್ಚಲು ನಡುಗ್ತಾವ ಅಂತ. ಆ ಒಂದು ತಾಪಮಾನಕ್ಕೆ ಬೆಳೆ 60-70 ದಿನದ ಮಟ್ಟ ಇದ್ದರೆ ಕೇವಲ ನಾವು ಸಸ್ಯ ಬೆಳವಣಿಗೆಯನ್ನು ಕಾಣ್ತೀವಿ, ಕಾಯಿಗಳನ್ನು ಕಾಣೋದಿಲ್ಲ. ಅದಕ್ಕೆ ನಾವು ಹಂಗಾಮ ವಿಶ್ವವಿದ್ಯಾಲಯ ಶಿಫಾರಸು ಮಾಡಿದ್ದು ಒಂದು ಜೂನ್ ಜುಲೈ, ಇನ್ನೊಂದು ನವಂಬರ್ 15 ನಂತರ ಜನವರಿ 15 ಮಟ್ಟ ಬಿತ್ತಬಹುದು.

0: ಖಂಡಿತವಾಗಿ ನಾನು ನಿಮ್ಮ ಭಾಗದಲ್ಲೇ ಕೆಲಸ ಮಾಡ್ತೇನೆ, ನಿಪ್ಪಾಣಿ ಮತ್ತು ಸೌಂದುರ್ಗ ಭಾಗದಲ್ಲಿ ತಾವು ಖಂಡಿತವಾಗಿ ಹಾಕ್ಬೋದು. ಬಟ್ ಅದಕ್ಕೆ ಹಾಕ್ಲಿಕ್ಕೆ ಏನಪ್ಪ ಅಂತಂತಂದ್ರೆ ಅದಕ್ಕೆ ಹಂಗಾಮು ಇದೆ ರೀ. ಸಾಮಾನ್ಯವಾಗಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಶಿಫಾರಸು ಮಾಡಲ್ಲ. ಯಾಕಂದರೆ ನಾವು ಸಾಮಾನ್ಯ ಒಂದು ಆಡು ಭಾಷೆಯಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ನವಂಬರ್ದಿಂದ ಚಳಿ ಶುರು ಆಗ್ತೈತಿ. ಚಳಿ ಅಂದರೆ ನಮಗೆ ಗೊತ್ತು ಹೊಸ್ತಲು ಹುಣ್ಣಿಮೆ ಅಂತ ನಮ್ಮ ನಾಣ್ಣುಡಿ ಒಳಗೆ ಇತ್ತು, ಹೊಸ್ತಲು ಹುಣ್ಣಿಮೆಗೆ ಹೊಚ್ಚಲು ನಡುಗ್ತಾವ ಅಂತ. ಆ ಒಂದು ತಾಪಮಾನಕ್ಕೆ ಬೆಳೆ 60-70 ಮಟ್ಟ ಇದ್ದರೆ ಕೇವಲ ನಾವು ಸಸ್ಯ ಬೆಳವಣಿಗೆ ಏನು ಕಾಣ್ತೀವಿ, ಕಾಯಿಗಳನ್ನು ಕಾಣೋದಿಲ್ಲ. ಅದಕ್ಕೆ ನಾವು ಹಂಗಾಮ ವಿಶ್ವವಿದ್ಯಾಲಯ ಶಿಫಾರಸು ಮಾಡಿದ್ದು ಒಂದು ಜೂನ್ ಜುಲೈ, ಇನ್ನೊಂದು ನವಂಬರ್ 15 ನಂತರ ಜನವರಿ 15 ಮಟ್ಟ ಬಿತ್ತಬಹುದು. ಇದು ಸೂಕ್ತ ಸಮಯ ಅಲ್ಲ, ಈಗ ಸದ್ಯ ಬಿತ್ತೋದು ಸೂಕ್ತ ಸಮಯ ಅಲ್ಲ.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು.
0: ಬ್ಯಾಡ್ ಅಂತ ನನ್ನ ಸಲಹೆ, ವೈಜ್ಞಾನಿಕ ಸಲಹೆ ಮಾತ್ರ ಬೇಡ.
1: ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಗುರುಪಾದ ಅವರೇ. ಈಗ ನಮ್ಮ ಪ್ರಸ್ತುತ ಸ್ಥಿತಿಯಲ್ಲಿ ರೋಗಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕಂತೀರಿ ನಮ್ಮ ರೈತ ಬಾಂಧವರು?
2: ಈಗ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಈಗೇನು ಕೆಲವೊಂದು ಭಾಗದಲ್ಲಿ ಮಳೆ ಕಡಿಮೆ ಆಗಿದೆ ಪ್ರತಿ ವರ್ಷ ಕಂಪೇರ್ ಮಾಡಿದರೆ ಅಂತೇನು ಚರ್ಚೆ ಮಾಡ್ತಿದ್ವಿ. ಅದರ ಪ್ರಕಾರ ಈಗ ತಮ್ಮ ನಮ್ಮ ಕೀಟಶಾಸ್ತ್ರಜ್ಞರು ಹೇಳಿದರು, ಬೇರೆ ಬೇರೆ ರೋಗ ಕೀಟ ಬಾಧೆ ಈ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತೇಳಿ. ಈ ವರ್ಷ ನೋಡಿದರೆ ಹೆಸರಲ್ಲಿ ಈ ಹಳದಿ ನಂಜು ರೋಗ ಅಂಥೇಳಿ ಭಾಳ ಹೆಚ್ಚಿಗೆ ಕಂಡು ಬಂದಿದೆ ನಮ್ಮ ಭಾಗ ಮತ್ತು ಈ ಗದಗ ಸುತ್ತಮುತ್ತ. ಯಾಕೆ ಹಿಂಗೆ ಆಗ್ತೈತಿ ಅಂತಂದರೆ ಈ ಏನು ಮಳೆ ಕಡಿಮೆ ಆಯಿತು ಅದರದ್ದು ಒಂದು ಪರಿಣಾಮ ಅದು. ಮಳೆ ಪ್ರತಿ ವರ್ಷ ಹೆಂಗಾಗ್ತಿತ್ತು, ಹೆಚ್ಚಿಗೆ ಮಳೆ ಅದರಲ್ಲೂ ಧಾರವಾಡ ಸುತ್ತಮುತ್ತ ವಾರನೂ ಇರೋದ್ರಿಂದ ಈ ಕೀಟಗಳು ತೊಳ್ಕೊಂಡು ಹೋಗ್ತಾವಂತೇನು ಹೇಳ್ತಿದ್ವಿ, ರೋಗ ತೊಳ್ಕೊಂಡು ಹೋಗ್ತೈತಿ ಅಂತೇನು ಹೇಳ್ತಿದ್ವಿ. ಹಂಗಾಗಿ ರೋಗ ಕೀಟ ಬಾಧೆ ಕಡಿಮೆ ಇರ್ತಿತ್ತು. ಈಗ ಮಳೆ ಗ್ಯಾಪ್ ಕೊಡೋದ್ರಿಂದ ಏನಾಗಿದೆ, ಕೀಟಬಾಧೆ ಹೆಚ್ಚಾಗಿ ಆ ಕೀಟದಿಂದ ಪಸರಿಸ್ತಕ್ಕಂಥ ಈ ನಂಜಾಣು ರೋಗದ ಪ್ರಮಾಣ ಹೆಚ್ಚಾಗಿದೆ. ಅದು ಸೋಯಾಬೀನ್ ಆಗಿರ್ಬೋದು, ಹೆಸರಾಗಿರ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಈಗ ಅದು ಬಿತ್ತನೆ ಕಾಲ ಆಗಿದ್ರೆ ನಾವೇನು ಹೇಳ್ತಿದ್ವಿ, ಬೀಜೋಪಚಾರ ಮಾಡಬೇಕು ಯಾವುದಾದ್ರೂ ಒಂದು ಕೀಟನಾಶಕದಿಂದ. ಅದು ಗೌಚೋ ಅಂತ ಏನು ಬರ್ತೈತಲ್ಲ ಅದನ್ನು 5 ml 1 kg ಬೀಜಕ್ಕೆ ಬೀಜೋಪಚಾರ ಮಾಡಿದ್ರೆ ಸೂಕ್ತ ಆಗ್ತಿತ್ತು. ಈಗ ಅದನ್ನು ಅದು ಮೀರಿ ಹೋಗಿರೋದ್ರಿಂದ ಈ ಬೆಳವಣಿಗೆ ಹಂತದಲ್ಲಿರೋದ್ರಿಂದ ಈಗ ಆ ಒಂದು ಕೀಟಗಳ ನಿರ್ವಹಣೆಗೆ ಅವರು ಆಕ್ಟ್ರಾ ಥಯೋಮಿಥಾಕ್ಸಮ್ ಅಂತ ಏನು ಸಿಗ್ತೈತಿ ಅದನ್ನು ಒಂದು ಟ್ಯಾಂಕ್ ನೀರಿಗೆ 5-6 gram ಹಾಕಿ ಸಿಂಪರಣೆ ಮಾಡಿದರೆ ಆ ಒಂದು ರೋಗವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು.
1: ಈಗ ನಮ್ಮ ರೈತ ಬಾಂಧವರು ಕೆಲವೊಂದಿಷ್ಟು ಮುಂಗಾರಿನಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಈ ಒಂದು ಹವಾಮಾನ ಪರಿಸ್ಥಿತಿಯನ್ನು ನೋಡಿದರೆ ಕೆಲವೊಂದು ಕಡೆ ಮಳೆಯ ಕೊರತೆಯಾಗಿದೆ ಮತ್ತು ಕೆಲವೊಂದು ಕಡೆ ತಡವಾಗ್ತಾ ಇದೆ. ಇಂಥ ಒಂದು ಸ್ಥಿತಿಯಲ್ಲಿ ಯಾವ ಬೆಳೆಗಳನ್ನು ಪರ್ಯಾಯವಾಗಿ ಬೆಳಿಬೋದು ಅಂತೀರಿ?
0: ಸಾಮಾನ್ಯವಾಗಿ ನಾವು ಜುಲೈ ಕೊನೆಯವರೆಗೆ ಮುಂಗಾರಿ ಪರ್ಯಾಯ ಬೆಳೆಗಳನ್ನು ಸಲಹೆ ಕೊಡ್ತೀವಿ. ಏನಪ್ಪಾ ಅಂತಂತಂದರೆ ಜುಲೈ 2nd ಪಾಕ್ಷಿಕದವರೆಗೂ ನಮ್ಮ ಪ್ರಯೋಗಗಳಲ್ಲಿ ಹಿಂಗಾರಿ ಪ್ರಾಮುಖ್ಯ ಆಗದೇ ಇದ್ದಂಥ ಜಮೀನುಗಳಲ್ಲಿ ಅವರು ಹಿಂಗಾರಿ ಪ್ರಾಮುಖ್ಯತೆ ಇತ್ತಪ್ಪ ಅಂತಂತಂದ್ರೆ ಆಗಸ್ಟ್ದಿಂದ ಹಿಡ್ಕೊಂಡು ಸೆಪ್ಟೆಂಬರ್ 15 ಮಟ್ಟ ಇಂತಹ ವರ್ಷಗಳಿಗೆ ಅಕಾಲಿಕ ಮಳೆಗಳನ್ನು ನೀರಿನಲ್ಲಿ ಇಂಗಿಸಿ ಭೂಮಿಯಲ್ಲಿ ಇಂಗಿಸಿ ಹಿಂಗಾರಿ ಹೋಗೋದು ಒಂದು ಉತ್ತಮ ಸಲಹೆ. ಇಲ್ಲಪ್ಪ ಅಂತಂತಂದರೆ ಅವರು ಕೇವಲ ಒಂದೇ ಒಂದು ಬೆಳೆ ಬರುವಂಥ ವಾತಾವರಣದಲ್ಲಿ ಇದ್ದರೆ ಇನ್ನೂ ಏನು ತಡವಾಗಿಲ್ಲ. ಜುಲೈ 31 ನಮ್ಮ ಪ್ರಯೋಗಗಳು ಶೇಕಡ ಸ್ವಲ್ಪ ಕಡಿಮೆ ಇಳುವರಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಶೇಂಗಾನೂ ಬಿತ್ತಬಹುದು, ಆಮೇಲೆ ಸೋಯಾವರೆ ಬಿತ್ತಬಹುದು, ಆಮೇಲೆ ಗೋವಿನ ಜೋಳ ಬಿತ್ತಬಹುದು, ಆಮೇಲೆ ಹತ್ತಿ ನಾಟಿ ಮಾಡಬಹುದು. ಇನ್ನು ನಮ್ಮ ಬಿಜಾಪುರ ಬಾಗಲಕೋಟೆ ಭಾಗಕ್ಕೆ ಹೋದ್ರೆ ಇನ್ನು 2nd ಪಾಕ್ಷಿಕದಲ್ಲಿ ಬಿತ್ತನೆ ಮಾಡಿದಂಥ ನಮ್ಮ ಪ್ರಯೋಗಗಳ ಉದಾಹರಣೆಗಳಿವೆ. ಏನಪ್ಪಾ ಅಂತಂದ್ರೆ ತೊಗರಿಯನ್ನು ಬಿತ್ತನೆ ಮಾಡಬಹುದು. ಇವು 4 ಅವಕಾಶಗಳು ಹೋದರೆ ನಾವು ಕೆಲವೊಂದು ಇತ್ತೀಚೆಗೆ ಮೊದಲ ಬಡವರ ಧಾನ್ಯಗಳು ಅಂತೀವಿ, ಸಿರಿಧಾನ್ಯಗಳು ಅಂತ ಹೇಳ್ತೀವಿ, ಅವುಗಳು ಏನಂತಂತಂದರೆ ಅವುಗಳನ್ನು ಸಹ ಬಿತ್ತಲಿಕ್ಕೆ ಇನ್ನೂ ಅವಕಾಶ ಇದೆ. ಅವು ಆದಷ್ಟು ಕೆಂಪು ಜಮೀನಲ್ಲಿ ನಾವು ಮಡ್ಡಿ ಜಮೀನು ಮಸಾರಿ ಜಮೀನನ್ನು ಅಂತ ಹೇಳ್ತೇವಲ್ಲ ಆ ಜಮೀನಲ್ಲಿ ಹೋಗಲಿಕ್ಕೆ ಅವಕಾಶಗಳು ಉಂಟು. ಇವೆಲ್ಲ ಅವಕಾಶಗಳು ತಪ್ಪಿದ್ದಲ್ಲಿ ಬಯಲು ಸೀಮೆ ರೈತರಿಗೆ, ಯಾಕಂದ್ರೆ ದೇಶದಲ್ಲಿನೂ ತೈಲದ ಕೊರತೆ ಇದೆ, ನನ್ನ ಒಂದು ಉತ್ತಮವಾದ ಸಲಹೆ ಏನಪ್ಪಾ ಅಂತಂತಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಆದರೂ ಸೂರ್ಯಕಾಂತಿ ಕ್ಷೇತ್ರ ಈ ಸಲ ಹೆಚ್ಚು ನಿರೀಕ್ಷೆ ಮಾಡಿಕೊಂಡು ದೇಶದ ತೈಲ ಆಮದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ, ಯಾಕಂದ್ರೆ ಒಂದು ಸಮಯದಲ್ಲಿ ಕರ್ನಾಟಕ ರಾಜ್ಯ ಅತ್ಯಂತ ಹೆಚ್ಚಿನ ಸೂರ್ಯಕಾಂತಿ ಉತ್ಪಾದನೆ ಮಾಡೋಕ್ಕೆ ಹೆಸರುವಾಸಿಯಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆ, ಅದನ್ನು ಸದುಪಯೋಗ ಮಾಡ್ಕೋಕೆ ನಮ್ಮ ರೈತರು ಇಂಥ ಸಂದರ್ಭಗಳಲ್ಲಿ
1: ವಾಣಿಜ್ಯ ಬೆಳೆಗಳನ್ನು ಬೆಳೆಯಬೇಕು. ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ, ಕರೆ ಕಟ್ಟಾಯಿತು. ಏಣಿಗೆಯವರೇ, ಈಗ ಬರುವ ನಿರೀಕ್ಷೆ ಇದ್ದರೆ ಯಾವ ರೀತಿ ನಮ್ಮ ರೈತರು ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬೇಕು?
0: 2 ವೈಜ್ಞಾನಿಕ ಸಲಹೆಗಳನ್ನು, ಒಂದು ಒಂದು ಸಾಂಪ್ರದಾಯಿಕ ಸಲಹೆ, ಒಂದು ವೈಜ್ಞಾನಿಕ ಸಲಹೆ. ಪೂರ್ವ ತಯಾರಿ ಬೇಕ್ರಿ. ಇಂಥ ಬರಗಾಲದ ವರ್ಷಗಳನ್ನು ನಾವು ಎದುರಿಸ್ಬೇಕಪ್ಪ ಅಂತಂದ್ರೆ ನಮ್ಮ ರೈತರು ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬೇಕು. ಪ್ರಶ್ನೆ ಅಟೆಂಡ್ ಆಗಿ ಪೂರ್ವ ತಯಾರಿ ಮಾಡ್ಕೋಬೇಕು. ವಿಶೇಷವಾಗಿ

0: ಹಾಗೆ ನಮ್ಮ ಕರ್ನಾಟಕ ಗಣ ಸರ್ಕಾರದ ಒಂದು ಉತ್ತಮವಾದ ಯೋಜನೆ ಇದೆ, ಕೃಷಿ ಭಾಗ್ಯ ಯೋಜನೆ. ಕೃಷಿ ಭಾಗ್ಯ ಯೋಜನೆ ಈ ಬರಗಾಲ ಬಿದ್ದ ನಂತರ ಮಾಡುವುದಲ್ಲ, ಅದು ಪೂರ್ವ ತಯಾರಿ ಮಾಡಿಕೊಂಡು ಅದರೊಳಗೆ ಒಂದು ಹೊಂಡವನ್ನು ನಿರ್ಮಿಸಲು ಕೊಟ್ಟರೆ, ಆ ಹೊಂಡವನ್ನು ಹೆಂಗೆ ವೈಜ್ಞಾನಿಕ ನಿರ್ಮಿಸಬೇಕು ಅಂತಂತಂದ್ರೆ ನಾನು ತಮ್ಮ ನೆನೆಸ್ತಿರ್ತೇನೆ, ನಿಮ್ಮ ಜಿಲ್ಲೆಯ ಒಬ್ಬ ತ್ರಿಪದಿ ಸರ್ವ ಕವಿ ಸರ್ವಜ್ಞನ ಇಷ್ಟು ವೈಜ್ಞಾನಿಕವಾಗಿ ಹೇಳಿದಾನ್ರಿ ಅವ ಅದನ್ನು ಯೋಜನೆ ಬಗ್ಗೆ. ರೈತರು ಇಂಥ ಸಂದರ್ಭಗಳಲ್ಲಿ ತಪ್ಪದೇ ಅದನ್ನು ಬೈಪಾಟ್ ಮಾಡಬೇಕು. ಹೊಲದ ಮೇಲುಗಡೆ ಮಾವು ಬೇವುಗಳಿದ್ದು ಇಳುಕಲಿಗೆ ಅಡ್ಡವಾಗಿ ಬದು ಇದ್ದು ಆ ಹೊಲದ ಕೆಳಗಡೆ ಒಂದು ಕೆರೆ ಇದ್ದಲ್ಲಿ ಆ ಹೊಲದ ಅಂದ ನೋಡೆಂದ ಸರ್ವಜ್ಞ. ಇಲ್ಲಿ ಮೂರು ವೈಜ್ಞಾನಿಕ ಅಂಶಗಳು ಅದಾವ. ಒಂದು, ಹೊಲದ ಮೇಲುಗಡೆ ಮಾವು ಬೇವುಗಳು ಅರಣ್ಯ ಇಲಾಖೆ, ಅವು ಇವತ್ತು ಹಚ್ಚಿದ್ರೆ ಆಗಂಗಿಲ್ಲರಿ ಗಿಡ, ತಾವು ಪೂರ್ವ ತಯಾರಿ ಮಾಡ್ಕೊಂಡು ಮಾಡಬೇಕು. ಇಳುಕಲಿಗೆ ಅಡ್ಡವಾಗಿ ಬದು, ಹೆಚ್ಚಿನ ಮಳೆ ಆದರೆ ವೇಗವನ್ನು ಕಡಿಮೆ ಮಾಡಿ ಕೆಳಗೋ ಕೆರೆ ನಿಂದಿರ್ತದೆ. ಕಡಿಮೆ ಮಳೆ ಆದ್ರೆ ನಮ್ಮ ಡಾಕ್ಟರ್ ಮಲ್ಲಣ್ಣ ನಾಗರಾಳ್ ಅನ್ನೋರಿಗೆ ನಾವು ಡಾಕ್ಟರೇಟ್ ಪದವಿ ಕೊಟ್ಟಿದ್ದೀವಿ ಬಾಗಲಕೋಟೆ ಜಿಲ್ಲೆ. ಅವರು ಹಿಂಗೆ ಸಾಲಿ ಕಲ್ತವರಲ್ಲ, ಅವರು ಅರೇ ಬರದಾಗೂ ಆರನೇ ಬೆಲೆ ಅಂದ್ರೆ ಮೊದಲು ರೂಪಾಯಿನ 16ನೇ ಹೋಲಿಸ್ತಿದ್ವಿ ನಾವು. ಕಡಿಮೆ ಮಳೆ ಬಂದ್ರೂ ಶೇಕಡ 50% ಇಳುವರಿ ಬರಲಿಕ್ಕೆ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಅತ್ಯಂತ ಮಹತ್ವದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೊಪ್ಪಳ ಭಾಗದ ರೈತರಿಗೆ ಹೇಳ್ತಾ ಇದ್ನೆಲ್ಲ, ಇಳುಕಲಿಗೆ ಅಡ್ಡವಾಗಿ ಬೇಸಾಯ, ಅಕಾಲಿಕ ಮಳೆಗಳ ನೀರು ಸಂಗ್ರಹಣೆ, ಈ ರೀತಿ ಸ್ವಲ್ಪ ಪೂರ್ವ ತಯಾರಿ ನಮ್ಮ ರೈತರಲ್ಲಿ ಬರಬೇಕು, ಅದನ್ನು ಅಳವಡಿಸ್ಕೋಬೇಕು. ಮತ್ತು ಈ ಕೃಷಿ ಭಾಗ್ಯ ಯೋಜನೆಯ ಸಂಪೂರ್ಣ ಸದುಪಯೋಗವನ್ನು ಪಡಿಸಿಕೊಂಡು ಇಂಥ ನೀರನ್ನು ಆ ಕೆರೆಯಲ್ಲಿ ಸಂಗ್ರಹಿಸಿ ಸಂರಕ್ಷಣಾ ನೀರಾವರಿ ರೂಪದಲ್ಲಿ ಮುಂಗಾರಿ ಬೆಳೆಗಳಿಗೆ ಉಪಯೋಗ ಮಾಡಲಿಕ್ಕೆ ಸಹಾಯ ಆಗ್ತತಿ. ಒಂದು ವೇಳೆ ಮುಂಗಾರಿ ಬೆಳೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಆಗಲಿಲ್ಲ ಅಂದ್ರೆ ಸಕಾಲದಲ್ಲಿ ಹಿಂಗಾರಿ ಬೆಳೆಗಳ ಬಿತ್ತನೆಗೆ ಆ ಒಂದು ಕೃಷಿ ಭಾಗ್ಯ ಯೋಜನೆ ಕೃಷಿ ಹೊಂಡ ಸದುಪಯೋಗ ಆಗ್ತತಿ. ಈ ರೀತಿ ವೈಜ್ಞಾನಿಕ ಚಿಂತನೆ ಅವಶ್ಯ, ಪೂರ್ವ ತಯಾರಿ ಅವಶ್ಯ.
1: ತುಂಬ ಸಂತೋಷ. ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ
2: ಹಲೋ,
1: ನಮಸ್ಕಾರ, ಯಾರು ಮಾತಾಡೋದು?
2: ಸರ್, ಅಥಣಿ ತಾಲೂಕಾ ಕೊಟ್ಟಲಗಿಂದ ಸಂಗಪ್ಪ ಗುರುಪಾದ ಬಡವಳನ್ನ ಮಾತಾಡೋದು.
1: ಗುರುಪಾದ ಅವರೇ, ಪ್ರಶ್ನೆ ಕೇಳ್ರಿ.
2: ಸಂಗಪ್ಪ ಸರ್.
1: ಸಂಗಪ್ಪ ಅವರೇ,
2: ಸರ್, ಇದು ಕಡಲೆ ಬಿತ್ತನೆಗೆ ಯಾವ ತಿಂಗಳು ಮತ್ತು ಯಾವ ಎಲ್ಲಿಂದ ಎಲ್ಲಿ ತಕ್ಕ ಸೂಕ್ತ ಆಗ್ತತಿ, ಮತ್ತು ಅದಕ್ಕೆ ಯಾವ ಬೀಜ ಶಿಫಾರಸ್ ಮಾಡ್ತೀರಿ ಸರ್, ಯಾವ ಗೊಬ್ಬರ ಶಿಫಾರಸ್ ಮಾಡ್ತೀರಿ?
1: ತಜ್ಞರಿದ್ದಾರೆ, ಹೇಳ್ತಾರೆ.
0: ಅತಿ ಉತ್ತಮವಾದ ಪ್ರಶ್ನೆ ಮತ್ತು ಪೂರ್ವ ತಯಾರಾಗಲು ಬಹಳ ಅನುಕೂಲ ರೀ ನಿಮ್ಮ ಪ್ರಶ್ನೆ. ಕಡಲೆ ಒಳಗೆ ಎರಡರಿಂದ ಮೂರು ಥರದ ತಳಿಗಳು ಉಂಟು. ನಮ್ಮ ವಿಶ್ವವಿದ್ಯಾಲಯದವರು ನಾವು ಪ್ರಾರಂಭದಲ್ಲಿ ಏನಪ್ಪಾ ಅಂತಂತಂದ್ರೆ ಕಾಳಿನ ಸಮಯ ಕಾಳಿಗೆ ಅಂತಂದ್ರೆ ಹಿಟ್ಟು ಮುಂತಾದ ಈ ಥರ ಬಳಕೆ JG11 ಅಂತ ಪರಿಚಯ ಮಾಡಿದ್ವಿ. ಇತ್ತೀಚೆಗೆ JG9218 ಅಂತ ಪರಿಚಯ ಮಾಡಿದ್ದೀವಿ. ಇಲ್ಲಿ ತಮ್ಮ ಉದ್ದೇಶ ಸ್ಪಷ್ಟವಾಗಿರಬೇಕು. ಯಾಕಂತಂತಂದ್ರೆ ತಾವು ಹಸಿಕಾಯಿ ಮಾರ್ತಿರೋ ಅಥವಾ ಕಾಳಿಗೆ ಮಾರ್ತಿರೋ? ಸಾಮಾನ್ಯವಾಗಿ ಕಾಳಿ ಮಾಡೋದಿದ್ರೆ September 15 ನೀವು ಅಕ್ಟೋಬರ್ ಕೊನೆವರೆಗೂ ಬಿತ್ತನೆ ಮಾಡಲು ಅವಕಾಶ ಉಂಟು. ಆ 45 ದಿನದ ಪೀರಿಯಡ್ನಲ್ಲಿ ಮಾಡ್ರೆ ತಡವಾದಂತೆ ಏನಾಗ್ತದಪ್ಪ ಅಂತಂದ್ರೆ ಗಿಡ ಸರಿಯಾಗಿ ಬೆಳವಣಿಗೆ ಹೊಂದುದಿಲ್ಲ ಮಳೆ ಆಸರದಲ್ಲಿ, ಇಳುವರಿ ಅಷ್ಟರ ಮಟ್ಟಿಗೆ ಕುಂಠಿತ ಆಗ್ತತಿ. ಇನ್ನು ವಿಶೇಷವಾಗಿ ಗೊಬ್ಬರಕ್ಕೆ ಬಂದರೆ ಇಲ್ಲಿ ಏನಪ್ಪಾ ಅಂತಂತಂದ್ರೆ ನಾವು ಒಂದು ಪ್ರಮಾಣದಲ್ಲಿ ಸಾರಜನಕವನ್ನು ಕೊಡಬೇಕು, ಇದಕ್ಕೆ ಎರಡು ಪ್ರಮಾಣದಲ್ಲಿ ರಂಜಕವನ್ನು ಕೊಡಬೇಕು. ಕಪ್ಪು ಜಮೀನಿದ್ರೆ ಸಾಮಾನ್ಯವಾಗಿ ಪೊಟ್ಯಾಷಿಯನ್ ಅವಶ್ಯಕತೆ ಇರುವುದಿಲ್ಲ, ಕೆಂಪು ಜಮೀನಾದ್ರೆ ಅವಶ್ಯಕತೆ ಇರ್ತತಿ. ಈ ಒಂದು ದೃಷ್ಟಿಯಲ್ಲಿ ನಿಮ್ಗೆ ಹೇಳ್ಬೇಕಪ್ಪ ಅಂತಂತಂದ್ರೆ 18-46-0 ನಾವೇನು ಸಾಮಾನ್ಯವಾಗಿ DAP ಅಂತ ಹೇಳ್ತೇವಲ್ಲ ಆಡು ಭಾಷೆಯಲ್ಲಿ, ಅದನ್ನು ಬಳಕೆ ಮಾಡ್ಕೋಬೋದು. ಇನ್ನು ಇದಕ್ಕಿಂತ ಒಂದು ಉತ್ತಮವಾದ ಗೊಬ್ಬರ ಇದೆ ರೀ, ಏನಪ್ಪಾ ಅಂತಂತಂದ್ರೆ ನಮ್ಮ ಭಾಗದಲ್ಲಿ ಸ್ವಲ್ಪ ಹಿಂದಿ ಮರಾಠಿ ವರ್ಡ್ನ ನೀವು ಮಾತಾಡ್ತಿರ್ತೀರಿ, 12-32-16 ಅಂತ, 12-32-16. ಇದು ಅತಿ ಒಂದು ಉತ್ತಮವಾದಂಥ ಗೊಬ್ಬರ. ಇದನ್ನು ಹಿಂಗಾರಿ ಬೆಳೆಗಳಿಗೆ ಎಣ್ಣೆಕಾಳು ಇರ್ಬೋದು, ದ್ವಿದಳ ಧಾನ್ಯ ಇರ್ಬೋದು, ಇವನ್ ಏನಪ್ಪಾ ಅಂತಂದ್ರೆ ಜೋಳ ಇರ್ಬೋದು, ಎಲ್ಲ ಬೆಳೆಗಳಿಗೂ ಇದು ಬಳಕೆ ಮಾಡಲು ಒಂದು ಅತ್ಯುತ್ತಮವಾದ ಸಂಯೋಜನೆ. ಒಂದು ಪ್ರಮಾಣದಲ್ಲಿ ಸಾರಜನಕ, ಮೂರು ಪ್ರಮಾಣದಲ್ಲಿ ರಂಜಕ, 1.5 ಪ್ರಮಾಣದಲ್ಲಿ ಪೊಟ್ಯಾಷ್. ಈ ಥರ ತಮ್ಮ ಯೋಜನೆ ಮಾಡಿಕೊಡ್ರಿ. ಸಾಮಾನ್ಯವಾಗಿ ಮಳೆ ಆಸರಿತ ರೈತರು ತಪ್ಪದೇ ಬೀಜೋಪಚಾರ ಕೈಗೊಳ್ಳ್ರಿ ದಯವಿಟ್ಟು. ಒಂದು ಎಕರೆಗೆ ಮಳೆ ಆಸರಿತಕ್ಕೆ ನಾವು 20 ಕೆಜಿ ಶಿಫಾರಸು ಮಾಡ್ತೀವಿ, ನೀರಾವರಿಗೆ 25 ಮಾಡ್ತೀವಿ.
2: ಸರ್, ಇನ್ನೊಂದು ಪ್ರಶ್ನೆ ಇದೆ. ಈ ಗ್ರಾಮ ಸೇವಕರು ಅಂತ ನೇಮಕ ಆಯ್ತು ಸರ್ ಪ್ರತಿ ಗ್ರಾಮದಲ್ಲಿ, ಅವ್ರ ಕೆಲಸ ಏನು, ಅವ್ರು ಎಲ್ಲಿದ್ದಾರೆ, ಏನ್ ರೈತರು ಸಲಹೆ ಕೊಡ್ತಾ ಇದಾರೆ, ಏನು ಅರ್ಥ ಆಗ್ತಿಲ್ಲ ಸರ್. ಇದು ಏನ್ ನಿಂತು ಹೋಗೈತಿ, ಅದು ಯೋಜನೆ ನಮ್ಗೆ ಗೊತ್ತಿಲ್ಲ ಸರ್. ರೈತರು ಅವ್ರ ಗ್ರಾಮ ಸೇವಕರು ಅಂತ ಬರ್ತಾನೆ ಇಲ್ಲ, ಏನು ಪ್ರಯೋಜನ ಆಗ್ತಿಲ್ಲ.
0: ಇಲ್ಲ, ವಿಶೇಷವಾಗಿ ನಿಮಗೆ ವಾಸ್ತವ ಪರಿಸ್ಥಿತಿಯನ್ನು ನಾವು ನಮಗೆ ಉಪನ್ಯಾಸಕನ ಕರೆದಿರ್ತಾರೆ ಕೃಷಿ ಇಲಾಖೆಯವರು, ಅಲ್ಲಿ ಸ್ವಲ್ಪ ಸಿಬ್ಬಂದಿ ಕೊರತೆ ಇದೆ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಆತ್ಮ ಸಿಬ್ಬಂದಿ ಅಂತಿದೆ, ಅದಕ್ಕೆ ಪರ್ಯಾಯವಾಗಿ ಆತ್ಮ ಸಿಬ್ಬಂದಿ ಅಂತಿದ್ರೆ ಅವರು ಸಾಮಾನ್ಯವಾಗಿ ಬಹುತೇಕ ಎಲ್ಲ ಹಳ್ಳಿಗಳಿಗೂ ಮತ್ತು ತಾಲೂಕು ಮಟ್ಟದಲ್ಲಿ, ಒಂದು ತಾಲೂಕು ಮಟ್ಟದಲ್ಲಿ 4 ಅಧಿಕಾರಿಗಳು ಇರ್ತಾರೆ, ಅವರು ತರಬೇತಿ ಮತ್ತು ತಮಗೆ ಮಾಹಿತಿಯನ್ನು ಕೊಡಲು ಪ್ರಯತ್ನ ಪಡ್ತಿರ್ತಾರೆ.
2: ಸರ್, ಇನ್ನೊಂದು, ಮೋದಿ ಸರ್ ಅವರು ಒಂದು ಯಾವುದೋ ಒಂದು ಬೆಳೆಗಳ ಬೀಜಗಳ ಉದ್ಘಾಟನೆ ಮಾಡಿದ್ದಾರೆ ಹೋದ ವರ್ಷ, ಈ ಸಲ ಆದರೂ ಲಾಂಚ್ ಆಗುತ್ತೆ ಸರ್ ಧಾರವಾಡ ಯೂನಿವರ್ಸಿಟಿಯಿಂದ? ಅದು
0: ಅಲ್ಲ, ತಮ್ಮ ಪ್ರಶ್ನೆ ನೇರವಾಗಿ ಇಲ್ಲ, ಇದು ಯಾವ ಯಾವ ಕಾರ್ಯಕ್ರಮ ಬಗ್ಗೆ ಕೇಳ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ.
2: ಇಲ್ಲ ರೀ, ಒಂದ್ ಎಣ್ಣೆ ಯಾವುದೋ ಜಾಸ್ತಿ ಇಳುವರಿ ಬೀಳುವಂತ ಬೀಜಗಳನ್ನ ಬಿಡುಗಡೆ ಮಾಡಿದ್ರು ಸರ್ ಅವರು.
0: ಅಲ್ಲ ದೇಶದಲ್ಲಿ
2: ಯೂನಿವರ್ಸಿಟಿ ಕೇಳಿದ್ರೆ ಇನ್ನು ಬಂದಿಲ್ಲ ಮುಂದಿನ ಸರಿ ಬರ್ತಾವ ಅಂತ ಹೇಳಿದ್ರು ಸರ್ ಹೋದ ಸರಿ.
0: ಅಲ್ಲ 100 ತಳಿಗಳಲ್ಲಿ ನಮ್ದು ಒಂದು ಜೋಳದ ತಳಿ ಇತ್ತು, ಅದ್ರೊಳಗೆ 100 ತಳಿಗಳನ್ನು ಬಿಡುಗಡೆ ಮಾಡಿದ್ರು ದೇಶಾದ್ಯಂತ 100 ತಳಿಗಳನ್ನ ಗುರುತಿಸಿದ್ರು, ಅದ್ರೊಳಗೆ ನಮ್ದು ವಿಶ್ವವಿದ್ಯಾಲಯ ಜೋಳದ ತಳಿ ಇತ್ತು. ಆ ಜೋಳದ ತಳಿ

0: ನಿಮ್ಗೆ ಇನ್ನೇ ನಾವು ಸೆಪ್ಟೆಂಬರ್ದಲ್ಲಿ ಕೃಷಿ ಮೇಳ ಮಾಡ್ತೇವಲ್ಲ ಆ ಟೈಮ್ದಲ್ಲೇ ದೊರೆಯುತ್ತೆ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಕೊನೆಯ ಕರೆಯನ್ನು ನೋಡೋಣ. ಹಲೋ, ಇಲ್ಲ, ಕರೆ ಕಟ್ಟಾಗಿದೆ. ರೈತ ಬಾಂಧವರೇ, ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅನುಸರಿಸಿ ಕೃಷಿ ಇಲಾಖೆಯ ಸಲಹೆಗಳನ್ನು ಪಾಲಿಸಿದರೆ ಉತ್ತಮ ಇಳುವರಿ ಮತ್ತು ಸುಸ್ಥಿರ ಕೃಷಿ ಸಾಧಿಸಲು ಸಾಧ್ಯ ಆಗ್ತದಂತ ಹೇಳ್ತಾ ಇವತ್ತಿನ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮವನ್ನು ಮುಗಿಸೋ ಹೊತ್ತಾಯಿತು. ನಮ್ಮ ಜೊತೆಗೆ ಡಾಕ್ಟರ್ ಬಿ ಎಸ್ ಏಣಿಗೆಯವರು, ಸಹ ಪ್ರಾಧ್ಯಾಪಕರು ಬೇಸಾಯ ಶಾಸ್ತ್ರ ವಿಭಾಗ, ಹಾಗೆಯೇ ಡಾಕ್ಟರ್ ಸುಭಾಷ್ ಕಂದಕೂರ್ ಪ್ರಾಧ್ಯಾಪಕರು ಕೀಟಶಾಸ್ತ್ರ ವಿಭಾಗ, ಹಾಗೆಯೇ ಡಾಕ್ಟರ್ ಗುರುಪಾದ ಬಳೋಲ್ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು. ಇಷ್ಟೊತ್ತು ನಮ್ಮೆಲ್ಲ ರೈತ ಬಾಂಧವರಿಗೆ ಪ್ರಸ್ತುತ ಬೆಳೆ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಮತ್ತು ಪರ್ಯಾಯ ಬೆಳೆ ಯೋಜನೆ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ.
2: ಧನ್ಯವಾದ.

0: ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು.
1: ಕೃಷಿ ಶೋಧನೆ ಸಾಧನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
2: ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ.
2: ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ.
2: 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ.
1: ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು.
2: ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ.
1: ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ.
2: ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ
1: ಕೃಷಿ ವಿಶ್ವವಿದ್ಯಾಲಯ ಧಾರವಾಡ.
3: ಇದುವರೆಗೆ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಪ್ರಸಾರವಾಯಿತು. ವಿಷಯ ಪ್ರಸ್ತುತ ಬೆಳೆ ಪರಿಸ್ಥಿತಿ, ಹವಾಮಾನ ಸ್ಥಿತಿಗತಿ ಹಾಗೂ ಪರ್ಯಾಯ ಬೆಳೆ ಯೋಜನೆ. ಈ ಕುರಿತು ಕೇಳುಗರಿಗೆ ಸಲಹೆ ನೀಡಿದವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗುರುಪಾದ ಬಳವಲ, ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಸುಭಾಷ್ ಕಂದಕೂರ್ ಹಾಗೂ ಬೇಸಾಯ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಬಿಎಸ್ ಎಣಗಿ. ಕಾರ್ಯಕ್ರಮ ನಡೆಸಿಕೊಟ್ಟವರು ಕುಮಾರ್ ಅಗಡಿ, ತಾಂತ್ರಿಕ ಸಹಕಾರ ನೀಡಿದವರು ಎನ್ ಸುಬ್ಬಯ್ಯ ಹಾಗೂ ವಿಜಯ್ ಅಥಣಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳೆಯ ಕೃಷಿರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ ಕೇಳುತ್ತೀರಿ. ವಿಷಯ ಹಲ್ಲು ಮುರಿದಾಗ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳು. ಭಾಗವಹಿಸುತ್ತಾರೆ ಪ್ರಿಯಾಂಕಾ ಮೂರ್ತಿ, ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ, ಪ್ರಾಯೋಜಕರು ಎಸ್ಡಿಎಂ ಆಸ್ಪತ್ರೆ ಸತ್ತೂರು ಧಾರವಾಡ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ನ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ವಾರ್ತೆಗಳ ವಿವರ. ನೀಟ್ ವಿಷಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ವೇಳೆ ನಡೆದಿದೆ ಎನ್ನಲಾದ ಪೊಲೀಸ್ ಕ್ರಮ ಕುರಿತು ಪ್ರತಿಪಕ್ಷಗಳು ಗದ್ದಲ ಉಂಟುಮಾಡಿದ್ದರಿಂದ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಲಾಯಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಿದರು. ಪರೀಕ್ಷಾ ಅಕ್ರಮಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಮಸೂದೆ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಳು ಪ್ರತಿನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದಕ್ಕೆ ಮಸೂದೆ ಅನುವು ಮಾಡಿಕೊಡುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಆರೋಪಪಟ್ಟಿ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಎರಡನೇ ಬಾರಿ ಸದನ ಮಧ್ಯಾಹ್ನ 2 ಗಂಟೆಗೆ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಮಸೂದೆ ಕುರಿತು ಚರ್ಚೆಯನ್ನು ಕೈಗೆತ್ತಿಕೊಳ್ಳಲು ಮುಂದಾದರು. ಈ ಮಧ್ಯೆ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ದ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದರು. ಮಸೂದೆಗೆ ಸಾಕಷ್ಟು ಸಮಯವನ್ನು ನಿಗದಿಪಡಿಸಲಾಗಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ತಿದ್ದುಪಡಿ ನೋಟಿಸ್ಗಳನ್ನು ಸಹ ಸ್ವೀಕರಿಸಲಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದರು. ವಿರೋಧ ಪಕ್ಷಗಳ ನಡವಳಿಕೆ ಸರಿಯಲ್ಲ, ದೇಶದ ಯುವಕರು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ, ಇಂತಹ ಮಹತ್ವದ ಮಸೂದೆಯ ಮೇಲಿನ ಚರ್ಚೆಗೆ ಅಡ್ಡಿಪಡಿಸುವುದು ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಎಂದು ಕಿರಣ್ ರಿಜಿಜು ಹೇಳಿದರು. ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ದೇಶದ ಕೋಟ್ಯಂತರ ಯುವಕರ ಭವಿಷ್ಯ, ಕಠಿಣ ಪರಿಶ್ರಮ ಮತ್ತು ಆಕಾಂಕ್ಷೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಸೂದೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಪರಾಧಗಳನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳ ವಿರುದ್ದ ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಈ ಮಸೂದೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಮಸೂದೆ ಕುರಿತು ಸರಿಯಾದ ಚರ್ಚೆಗೆ ಅವಕಾಶ ನೀಡುವಂತೆ ಸದಸ್ಯರಿಗೆ ಮನವಿ ಮಾಡಿದ ಅವರು, ಚರ್ಚೆಗೆ 6 ಗಂಟೆಗಳ ಕಾಲಾವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿದರೂ ಸಹ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಕಲಾಪವನ್ನು ಸಂಜೆ 5 ಗಂಟೆವರೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷರ ಸ್ಥಾನದಲ್ಲಿದ್ದ ಕೃಷ್ಣ ಪ್ರಸಾದ್ ಟೆನ್ನೇಟಿ ಅವರು ಮಸೂದೆಯನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸಂಸದರು ಘೋಷಣೆಗಳನ್ನು ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲೂ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ದ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಸದನವನ್ನು ಪದೇ ಪದೇ ಮುಂದೂಡಿ ಕೊನೆಗೆ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಸದನ ಎರಡನೇ ಬಾರಿ ಸಮಾವೇಶಗೊಂಡಾಗ ಉಪಸಭಾಪತಿ ಹರಿವಂಶ್ ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಸಂಜೆ 5:15 ಮುಂದೂಡಿದರು. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಅವರು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಪರ್ಯಾಲೋಚನೆಗೆ ಮಂಡಿಸಿದರು. ಈ ವೇಳೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲೆ ಪೊಲೀಸರು ಬಲವಂತದ ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಘೋಷಣೆಗಳನ್ನು ಕೂಗುವುದನ್ನು ಮುಂದುವರೆಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಅಪರಾಹ್ನ 3 ಗಂಟೆವರೆಗೆ ಮುಂದೂಡಿದರು. ಬೆಳಿಗ್ಗೆ ಸದನ ಸಮಾವೇಶಗೊಂಡ ನಂತರ ಸಭಾಪತಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267 ಅಡಿಯಲ್ಲಿ

0: ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸ್ ಕ್ರಮ ಕುರಿತ ಚರ್ಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಾಯಿಸಿದರು. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಸಂಸತ್ನಲ್ಲಿ ಪ್ರತಿಪಕ್ಷಗಳು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿ ಸಾರ್ವಜನಿಕ ಪರೀಕ್ಷಾ ಮಸೂದೆಯ ಚರ್ಚೆಯನ್ನು ತಡೆಯುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಟೀಕಿಸಿದ್ದಾರೆ. ಸಂಸತ್ ಭವನ ಸಂಕೀರ್ಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರಿಗೆ ಈ ಮಸೂದೆ ಕಠಿಣ ಮತ್ತು ಕಾಲಮಿತಿಯ ಶಿಕ್ಷೆಯನ್ನು ನೀಡುತ್ತದೆ. ಇಂತಹ ಮಹತ್ವದ ವಿಷಯ ಕುರಿತು ಚರ್ಚೆ ತಡೆಯುವುದರಿಂದ ವಿದ್ಯಾರ್ಥಿಗಳು ಮತ್ತು ದೇಶಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತದೆ. ವಿದ್ಯಾರ್ಥಿಗಳ ಭಾವನೆಗಳನ್ನು ಗೌರವಿಸಿ ಪ್ರಸ್ತಾವಿತ ಮಸೂದೆ ಕುರಿತು ಪ್ರತಿಪಕ್ಷಗಳು ರಚನಾತ್ಮಕ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸ್ಥಾಪನಾ ದಿನದ ಅಂಗವಾಗಿ ಪಡೆಯ ಎಲ್ಲಾ ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಅಪ್ರತಿಮ ಧೈರ್ಯ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ ಸಿಆರ್ಪಿಎಫ್ ರಾಷ್ಟದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡುತ್ತದೆ ಎಂದು ಉಪರಾಷ್ಟಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸಿಆರ್ಪಿಎಫ್ ಅಚಲ ಧೈರ್ಯ ಮತ್ತು ಕರ್ತವ್ಯಕ್ಕೆ ಬದ್ದತೆಯ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಆಂತರಿಕ ಭದ್ರತೆಯನ್ನು ಕಾಪಾಡುವುದರಿಂದ ಹಿಡಿದು ಸವಾಲುಗಳ ಸಂದರ್ಭಗಳಲ್ಲಿ ನಾಗರಿಕರಿಗೆ ಸೇವೆ ಸಲ್ಲಿಸುವವರೆಗೆ ಸಿಆರ್ಪಿಎಫ್ನ ಸೇವೆ ಪ್ರಶಂಸನೀಯ. ನಕ್ಸಲೀಯ ಬೆದರಿಕೆಯನ್ನು ತಡೆದುಹಾಕುವಲ್ಲಿ ಪಡೆಯ ಪ್ರಯತ್ನಗಳು ಗಮನಾರ್ಹವಾಗಿವೆ ಮತ್ತು ಅಸಂಖ್ಯಾತ ಜನರ ಜೀವನದಲ್ಲಿ ಶಾಂತಿ ಮತ್ತು ಪ್ರಗತಿಗೆ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಿಆರ್ಪಿಎಫ್ ಅಚಲ ಧೈರ್ಯ, ಅಸಾಧಾರಣ ವೃತ್ತಿಪರತೆ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅಯೋಧ್ಯೆ ರಾಮಮಂದಿರ ಟ್ರಸ್ಟ್ ಪಡೆದಿರುವ ದೇಣಿಗೆಗಳಲ್ಲಿ ಅವ್ಯವಹಾರ ನಡೆದಿದೆ ಎನ್ನಲಾದ ಕುರಿತು ಲಖನೌ ವಲಯದ ಪೊಲೀಸ್ ಮಹಾನಿರೀಕ್ಷಕರ ನೇತೃತ್ವದಲ್ಲಿ 4 ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ ಎಂದು ಉತ್ತರ ಪ್ರದೇಶ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ವಿಶೇಷ ತನಿಖಾ ತಂಡಕ್ಕೆ ವಿಧಿವಿಜ್ಞಾನ ಲೆಕ್ಕ ಪರಿಶೋಧಕರನ್ನು 5 ಸದಸ್ಯರಾಗಿ ನೇಮಿಸಬೇಕು ಮತ್ತು 2 ಮೊದಲ ಯಥಾಸ್ಥಿತಿ ವರದಿ ಸಲ್ಲಿಸಬೇಕು ಎಂದು ಸುಪ್ರೀಂಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅಂದುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018 ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 65 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವೇಟ್ ಲಿಫ್ಟರ್ ರಾಜ ಮುತ್ತು ಪಾಂಡೆ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಸಾಧನೆಯ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ, ಭವಿಷ್ಯದ ಅವರ ಪ್ರಯತ್ನಗಳಿಗೆ ಶುಭ ಹಾರೈಕೆಗಳು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಪತಿ ತಿಳಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಯಶಸ್ಸು ಪ್ರತಿಯೊಬ್ಬ ಭಾರತೀಯರನ್ನು ಸಂತೋಷ ಮತ್ತು ಹೆಮ್ಮೆ ಪಡುವಂತೆ ಮಾಡುತ್ತದೆ ಎಂದು ತಿಳಿಸಿರುವ ಪ್ರಧಾನಿ ಮುತ್ತು ಪಾಂಡೆ ಅವರ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ಐಎಸ್ಎಸ್ಎಫ್ 2026 ವಿಶ್ವಕಪ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ ಮತ್ತು ಕಂಚಿನ ಪದಕ ಗೆದ್ದ ಮನು ಭಾಕರ್ ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಅಭಿನಂದಿಸಿದ್ದಾರೆ. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ.

0: 7:05. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕಥಾ ಕಲರವ.
1: ಇಂದಿನ ಕಥಾ ಕಲರವದಲ್ಲಿ ಕಥೆ ತೋಳ, ಮಗು ಮತ್ತು ಮೇಕೆ.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಹಲೋ ಮುದ್ದು ಮಕ್ಕಳೇ, ಹೆಂಗಿದ್ದೀರಿ? ಎಲ್ರೂ ಸುರಕ್ಷಿತವಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಇವತ್ತ ಮತ್ತೆ ಈ ಸೋಪನ ಕಥೆಗಳಿಂದ ಮತ್ತೊಂದು ಹೊಸ ಕಥೆಯನ್ನ ನಿಮಗೆಲ್ಲ ಹೇಳೋಕ್ ಬಂದಿನಿ. ಕೇಳೋಕೆ ನೀವೆಲ್ಲ ಸಿದ್ಧವಾಗಿದ್ದೀರಲ್ಲ? ಬನ್ರಿ ಹಂಗಾದ್ರೆ ಕಥಾಲೋಕಕ್ಕೆ ಹೋಗೋಣ. ಹಾ ಮಕ್ಕಳೇ, ಒಂದಾನೊಂದು ಕಾಲದಲ್ಲಿ ಮೇಕೆಯೊಂದು ಪ್ರತಿದಿನ ಬೆಳಿಗ್ಗೆ ಆಹಾರವನ್ನ ಹುಡುಕಿಕೊಂಡು ಕಾಡಿಗೆ ಹೋಗ್ತಾ ಇತ್ತು. ಅದಕ್ಕೆ ಒಂದು ಪುಟ್ಟ ಮಗು ಕೂಡ ಇತ್ತು. ಅದನ್ನ ಮನೆಯಲ್ಲಿರಿಸಿ ಅದು ಆಹಾರವನ್ನ ತರ್ಲಿಕ್ಕೆ ಅಂತ ಹೇಳಿ ಹೋಗ್ತಿತ್ತು. ಹಾ ಮಕ್ಕಳೇ, ನಿಮ್ಮನೆಯಲ್ಲೂ ಅಮ್ಮ ಹೊರಗಡೆ ಹೋಗುವಾಗ ಅಥವಾ ಮಾರುಕಟ್ಟೆಗೆ ಹೋಗ್ಬೇಕಾದ್ರೆ ನಿಮ್ಮನ್ನ ಮನೆಯಲ್ಲಿ ಬಿಟ್ಟು ಹೋಗ್ತಾರ ಹೌದಿಲ್ಲೋ? ನಿಮ್ಮಲ್ಲಿ ಕೆಲವರು ನಿಮ್ಮ ಅಮ್ಮನ ಜೊತೆಗೂ ಹೋಗ್ತೀರಿ ಹೌದಲ್ಲ? ಆದ್ರೆ ಇಲ್ಲಿ ಮೇಕೆ ತನ್ನ ಮಗುವನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಿತ್ತು. ಹಂಗಾದ್ರೆ ಮನೆಯಲ್ಲಿರುವ ಮರಿ ಮೇಕೆಗೆ ತಾಯಿ ಮೇಕೆ ಆ ದಿನ ಕಾಡಿಗೆ ಹೋಗ್ಬೇಕಿದ್ರೆ ಏನ್ ಹೇಳ್ತು ಕೇಳೋಣ.
3: ಮಗು, ನಾನು ಆಹಾರವನ್ನು ತರಲು ಹೊರಗೆ ಹೋಗಿ ಬರುವೆ. ಅಮ್ಮ, ನನಗೆ ಹೆದರಿಕೆ ಆಗುತ್ತದೆ. ಅಕ್ಕ ಬೇರೆ ಇಲ್ಲ, ನಾನು ನಿನ್ನ ಜೊತೆನೆ ಬರುವೆ. ಬೇಡ ಮಗು, ಆಹಾರ ಹುಡುಕಲು ಹೋದಾಗ ತುಂಬಾ ತಡವಾಗಬಹುದು, ಮತ್ತೆ ನಿನಗೂ ಸುಸ್ತಾಗಬಹುದು. ಅದಕ್ಕೆ ನೀನು ಮನೆಯಲ್ಲಿ ಎಚ್ಚರಿಕೆಯಿಂದ ಇರು.
4: ಆಯ್ತಮ್ಮ, ನಾನು ಬಾಗಿಲನ್ನ ಭದ್ರಪಡಿಸಿಕೊಂಡು ಒಳಗಡೆನೆ ಇರ್ತೇನೆ.
3: ಹಾ, ಯಾರೇ ಅಪರಿಚಿತರು ಬಂದರೂ ಬಾಗಿಲನ್ನು ತೆರೆಯಬೇಡ. ನೆನಪಿರಲಿ, ತೋಳ ಬಂದಿತು, ಅದರ ಕಾಲಿನಲ್ಲಿ ಬಿಳಿಯ ಉಗುರುಗಳಿರುತ್ತವೆ. ನೀನು ಅದು ಬಂದರೆ ಗುರುತಿಸಬಹುದು.
4: ಹಾ ಅಮ್ಮ, ನೀ ಹೇಳಿದ್ದೆಲ್ಲ ನೆನಪಿಟ್ಕೊಳ್ತೀನಿ.
3: ಮತ್ತೆ ಇನ್ನೊಂದು, ಯಾರಾದರೂ ಬಂದು ಬಾಗಿಲು ತೆರೆ ಎಂದು ಹೇಳಿದರೆ ತೆರೆಯಬೇಡ. ಗೊಂಬೆ ಗೊಂಬೆ ಗೊಂಬೆ ಹೀಗೆ ಸಂಕೇತವನ್ನು ಯಾರಾದರೂ ಹೇಳಿದರೆ ಅವರಿಗೆ ಮಾತ್ರ ಬಾಗಿಲು ತೆರೆ, ಯಾಕೆಂದರೆ ಅವರು ಮಾತ್ರ ನಮ್ಮ ಸ್ನೇಹಿತರು.
4: ಹಾ ಅಮ್ಮ, ಆಯ್ತು, ನೀ ಹೇಳಿದಂತೆ ಮಾಡ್ತೇನೆ.
3: ನಾನಿನ್ನು ಹೋಗಿ ಬರಲೇ, ಬಾಗಿಲು ಭದ್ರಪಡಿಸಿಕೋ.
4: ಹಾ ಅಮ್ಮ.
2: ಮಕ್ಕಳೇ, ನಾನು ಆಹಾರ ಹುಡುಕಿಕೊಂಡು ಹೋಗ್ತೀನಿ, ಮತ್ತೆ ನೀನು ಮನೆಯಲ್ಲಿ ಎಚ್ಚರಿಕೆಯಿಂದ ಇರು, ಜೋಪಾನ ಬಾಗಿಲನ್ನ ಭದ್ರಪಡಿಸ್ಕೋ. ಯಾರಾದ್ರೂ ಅಪರಿಚಿತರು ಬಂದ್ರೆ ಬಾಗಿಲನ್ನ ತೆಗೆಯಬೇಡ. ನೆನಪಿರ್ಲಿ, ತೋಳ ಬರಬಹುದು, ಅದ್ರ ಕಾಲಲ್ಲಿ ಬಿಳಿಯ ಉಗುರುಗಳಿರ್ತಾವ, ನೆನಪಿಟ್ಕೋ. ತೋಳ ಬಂದಾಗ ನೀನು ಅದನ್ನ ಕಂಡುಹಿಡಿಬೇಕು, ತಿಳೀತಾ ಅಂತ ತಾಯಿ ಮೇಕೆ ಮಗು ಮೇಕೆಗೆ ಹೇಳಿತು. ಅಲ್ದೇನೆ ನಮ್ಮ ಸ್ನೇಹಿತರು ಮನೆಗೆ ಬರಬಹುದು, ಅವರು ಬಂದಾಗ ಗೊಂಬೆ ಗೊಂಬೆ ಗೊಂಬೆ ಅಂತ ಸಂಕೇತವನ್ನ ಹೇಳಿದ್ರೆ ಅವರು ನಮ್ಮ ಸ್ನೇಹಿತರು ಅಂತ ಹೇಳಿ ನೀನು ತಿಳ್ಕೊಂಡು ಬಾಗಿಲವನ್ನ ತೆಗಿಬಹುದು, ತಿಳೀತಾ ಅಂತ ಮಗುವಿಗೆ ಹೇಳ್ತು. ಮರಿ ಮೇಕೆ, ಆಯ್ತು ಅಮ್ಮ, ನೀನ್ ಹೇಳ್ದಂತೆ ಆಗ್ಲಿ ಅಂತ ತಲೆಯಲ್ಲಾಡಿಸ್ತು. ಆಗ ತಾಯಿ ಮೇಕೆ ಕಾಡಿಗೆ ಆಹಾರವನ್ನ ತರ್ಲಿಕ್ಕೆ ಅಂತ ಹೋಯ್ತು. ಕಾಡಿಗೆ ಹೊರಟ ನಂತರ ಮರಿ ಮೇಕೆ ಬಾಗಿಲವನ್ನ ಭದ್ರಪಡಿಸಿಕೊಂಡು ಮನೆಯಲ್ಲೇ ಉಳಿತು. ಆದ್ರೆ ಮಕ್ಳೇ, ಆಶ್ಚರ್ಯ ಅನ್ನೋ ಹಂಗೆ ತೋಳ ಒಂದು ಆ ಮನೆಯ ಹತ್ತಿರವೇ ಸುಳಿದಾಡ್ತಿತ್ತು. ಅಲ್ಲದೆ ಮೇಕೆ ಮತ್ತು ಅದರ ಮರಿಯು ಆಡಿದ ಮಾತುಗಳನ್ನೆಲ್ಲ ಆ

0: ನಾನು ಈಗ ಇವರಿಬ್ಬರು ಮಾತಾಡಿದ್ದನ್ನು ಕೇಳಿಸ್ಕೊಂಡೆ. ಹೇಗೂ ಅಮ್ಮ ಮೇಕೆ ಹೊರಗಡೆ ಹೋಗ್ತಾ ಇದೆ, ಹೇಗಾದರೂ ಮಾಡಿ ಈ ರುಚಿ ರುಚಿಯಾದ ಆಹಾರನ ನಾನಿವತ್ತು ಸೇವಿಸಲೇಬೇಕು.
1: ಹಾ ಮಕ್ಕಳೇ, ತಾಯಿ ಮೇಕೆ ತೋಳದ ಕಣ್ಣಿಂದ ಮರೆಯಾದ ತಕ್ಷಣ ಅದು ಮೇಕೆಯ ಮನೆಯ ಬಾಗಿಲನ್ನ ಬಡಿಯಲಾರಂಭಿಸ್ತು.
0: ಮಗು, ಏ ಮಗು, ಬಾಗಿಲು ತೆಗಿ, ನಾನು ನಿನ್ ಸ್ನೇಹಿತ ಬಂದಿದ್ದೀನಿ.
2: ನಾನು ಬಾಗಿಲು ತೆಗೆಯೋದಿಲ್ಲ.
0: ಗೊಂಬೆ ಗೊಂಬೆ ಗೊಂಬೆ, ಈಗ ಅರ್ಥ ಆಯ್ತಾ? ನಾನು ನಿಮ್ ಸ್ನೇಹಿತ ಅಂತ, ನಿಮ್ ಅಮ್ಮನ ಸ್ನೇಹಿತ ನಾನು. ಬಾಗಿಲು ತೆಗೀರಿ, ಬೇಕಾದ್ರೆ ಇನ್ನೊಂದ್ಸತಿ ಹೇಳ್ತೀನಿ, ಗೊಂಬೆ ಗೊಂಬೆ ಗೊಂಬೆ.
2: ಅಮ್ಮ ಹೇಳಿದ ಸಂಕೇತನೇ ಹೇಳ್ತಾ ಇದ್ದಾರೆ, ಬಾಗಿಲು ತೆಗಿಲ್ಲ. ಇಲ್ಲ ಇಲ್ಲ, ಮೊದಲು ನಾನು ಅವರ ಕಾಲಿನ ಊರನ್ನ ಈ ಬಾಗಿಲಿನ ಕಿಂಡಿಯಿಂದ ನೋಡ್ತೀನಿ, ಆಮೇಲೆ ಬಾಗಿಲು ತೆಗಿತೀನಿ.
1: ಹಾ ಮಕ್ಕಳೇ, ಹಿಂಗ ತೋಳ ಬಂದು ಬಾಗಿಲವನ್ನ ಬಡಿದಾಗ ಮರಿ ಮೇಕೆ ಬಾಗಿಲಿನ ಬಿರುಕಿನ ಮೂಲಕ ಇಣುಕಿ ನೋಡ್ತು. ಹೊರಗಿರುವ ನೆರಳಿನ ಆಕೃತಿಯನ್ನ ಕಂಡು ಅದಕ್ಕೆ ಅನುಮಾನ ಬಂತು. ಅದು ತನ್ನ ಅನುಮಾನವನ್ನ ಪರಿಹರಿಸಿಕೊಳ್ಳಿಕ್ಕೆ ತನ್ನ ಬುದ್ಧಿಯನ್ನ ಉಪಯೋಗಿಸ್ತು. ಕೇಳ್ರಿಲ್ಲೇ, ಅದು ಬಾಗಿಲಿನ ಬಿರುಕಿನ ಮೂಲಕವೇ ತೋಳಕ್ಕೆ ಏನ್ ಹೇಳ್ತು ಅಂತ ಹೇಳಿ.
2: ನನಗೆ ನೀವು ನಿಮ್ಮ ಕಾಲಿನ ಉಗುರನ್ನ ತೋರಿಸ್ತೀರಾ, ಆಗ ಮಾತ್ರ ನಾನು ನಿಮಗೆ ಬಾಗಿಲು ತೆಗಿತೀನಿ.
0: ಇದೇನಿದು, ಈ ಮೇಕೆ ಮರಿ ಹೀಗೆ ಹೇಳ್ಬಿಡ್ತಲ್ಲ. ಇನ್ನಿದು ನಾನು ಉಗುರನ್ನ ನೋಡ್ಬಿಟ್ರೆ ನಾನು ಇದನ್ನು ತಿನ್ನಕ್ ಬಂದಿದ್ದೀನಿ ಅಂತ ಖಂಡಿತ ಗೊತ್ತಾಗೋಗುತ್ತೆ. ಬೇಡ ಬೇಡ, ನಾನು ಈಗಿಲ್ಲಿಂದ ಹೊರಟೋಗ್ಬಿಡ್ತೀನಿ. ಮೆತ್ತಗೆ ಹೋಗ್ಬಿಡೋದೇ ಮೇಲು.

ಮಕ್ಳಿ ಈ ಜಾಣ ಮರಿ ಮೇಕೆಯ ಮಾತುಗಳನ್ನ ಕೇಳಿ ತೋಳ ಜಾಗೃತಗೊಂಡ್ತು. ಯಾಕಂದ್ರೆ ತೋಳದ ಕಾಲಿನಲ್ಲಿ ಮಾತ್ರ ಚೂಪಾದ ಬಿಳಿಯ ಉಗುರುಗಳಿರ್ತಾವೆ ಅಂತ ತಾಯಿ ಮೇಕೆ ಅದರ ಮರಿಗೆ ಹೇಳಿದ್ದನ್ನ ಈ ತೋಳ ಕೂಡ ಕೇಳಿಸ್ಕೊಂಡಿತ್ತಲ್ಲ. ಅದಕ್ಕೆ ಆಗ ತೋಳ ಇನ್ನೇನು ತಾನು ಯಾರು ಅಂತ ಮೇಕೆ ಮರಿಗೆ ಗೊತ್ತಾಗ್ಬಿಡ್ತದೆ. ಅಯ್ಯೋ, ಈ ಮರಿ ಜಾಣ ಇದೆ, ಇದ್ರ ಜಾಣತನದಿಂದಾಗಿ ಇದನ್ನ ತಿನ್ನದೆ ಹೋಗ್ಬೇಕಾಯ್ತಲ್ಲ ಅಂತ ಓ ಹಸಿವಾಗ್ಬಿಟ್ಟಿದೆ, ಏನ್ ಮಾಡುದು ಅಂತ ಬಳಲ್ತಾ ಬಳಲ್ತಾ ಕಾಡಿನ ಕಡೆಗೆ ಓಡಿ ಹೋಯ್ತು. ಹಾ ಮಕ್ಳೇ, ಹಿಂಗ ಮೇಕೆ ಮರಿಯು ತಾಯಿಯು ನೀಡಿದ್ದ ಎಚ್ಚರಿಕೆಯಿಂದಾಗಿ ಅದನ್ನ ಪಾಲಿಸಿ ತನ್ನ ಪ್ರಾಣವನ್ನ ಉಳಿಸಿಕೊಳ್ತು. ಹಾ ಮಕ್ಳೇ, ಕಥೆ ಎಷ್ಟ್ ಚೆನ್ನಾಗಿತ್ತಲ್ಲ. ಈ ಕಥೆಯ ಸಾರವನ್ನು ಕೇಳೋಣ. ಹಾಗಿದ್ರೆ ಕೇಳ್ರಿ, ಅಪರಿಚಿತರೊಂದಿಗೆ ವರ್ತಿಸುವಾಗ ನಮ್ಮ ಜಾಗೃತಿಯಲ್ಲಿ ನಾವಿರುವುದು ಮುಖ್ಯ. ಗೊತ್ತಾಯ್ತಾ ಮಕ್ಳೇ? ಹಾ, ನೀವು ಕೂಡ ನಿಮ್ಮ ತಂದೆ ತಾಯಿಗಳು ಅಥವಾ ಪೋಷಕರು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಯಾರಾದ್ರೂ ಅಪರಿಚಿತರು ಮನೆಗೆ ಬಂದ್ರೆ ಕೂಡಲೇ ಬಾಗಿಲನ್ನ ತೆರೆದೇನೆ, ನಿಮ್ಮ ಪೋಷಕರು ಹೇಳಿದ ಮಾತುಗಳನ್ನ ತಿಳ್ಕೊಂಡು, ಅವರು ನೀಡಿದ ಗುರುತುಗಳನ್ನ ತಿಳ್ಕೊಂಡು ಆಮೇಲೆ ಬಾಗಿಲವನ್ನ ತೆಗೀರಿ. ಆಯ್ತಾ? ಹಾ, ಮತ್ತ ಮುಂದಿನ ಕಥಾ ಕಲರವದೊಳಗ ಮತ್ತೊಂದು ಹೊಸ ಕಥೆಯೊಂದಿಗೆ

0: ನಿಮ್ಮನ್ನ ಭೇಟಿಯಾಗ್ತೀನಿ. ಆರೋಗ್ಯವಾಗಿರ್ರಿ ಮತ್ತೆ ಖುಷಿಯಾಗಿರ್ರಿ. ಮತ್ತೆ ಭೇಟಿಯಾಗೋಣ ಹಂಗಾದ್ರೆ. ಬಾಯ್.
1: ಇದುವರೆಗೆ ಕಥಾಕಲರವದಲ್ಲಿ ತೋಳ, ಮಗು ಮತ್ತು ಮೇಕೆ ಕಥೆ ಕೇಳಿದಿರಿ. ಭಾಗವಹಿಸಿದವರು ಟಿವಿ ವಿದ್ಯಾಶಂಕರ್, ಉಮಾ ಸಬರದ್ ಮತ್ತು ಉಷಾ ಕುಲಕರ್ಣಿ.
2: ಪ್ರಸ್ತುತಿ ಜಿ ಸುರೇಖ ಸುರೇಶ್. ಈ ಕಾರ್ಯಕ್ರಮ ನಾಳೆ ರಾತ್ರಿ 8:45 ಮರುಪ್ರಸಾರವಾಗುತ್ತದೆ.
1: ಆಕಾಶವಾಣಿ ಧಾರವಾಡ.
3: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಹಿಂದೆ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.

0: ಬಾಯ್ ಸಾಲಿಗೆ ಹೋಗ್ತೇನೆ.
1: ನಿಮ್ ಮಗುವಿಗೆ ಸಾಲಿ
2: ಅವರ ಕಸ ಗುಡ್ಸೇನ್ರಿ,
1: ಈ ಮಗುವಿಗೆ ಕೂಲಿ.
3: ನಿನಗಿದು ನ್ಯಾಯವೇ?
0: ಮಮ್ಮಿ ನನ್ ಪಾಕೆಟ್ ಮನಿ.
1: ನಿಮ್ ಮಗುವಿಗೆ ಚೆಲ್ಲಾಟ,
2: ಅವರ ಪಗಾರ್ ಕೊಡ್ರಿ.
1: ಈ ಮಗುವಿಗೆ ಬದುಕಿನ ಹೋರಾಟ. ನಿಮ್ ಮಗುವಿಗೆ
4: ಪವಾರ ಪಾಯಸಗಳು,
1: ಆದ್ರೆ ಈ ಮಗುವಿಗೆ
4: ಕಾಣುವುದೆಲ್ಲ.
5: ಏ ಟೇಬಲ್ ಸ್ವಚ್ಛ ಮಾಡು, ಟೇಬಲ್ ಸ್ವಚ್ಛ ಮಾಡು.
6: ಅನ್ನ ತುಂಬಿದ ತಟ್ಟೆ.
1: ಆಟ ಆಡೋ ವಯಸ್ಸಿನಾಗ ಆಳಾಗಿಸ್ಬೇಡ್ರಿ, ಬಡ ಮಕ್ಕಳಿಂದ ಅವ್ರ ಬಾಲ್ಯ ಕಸ್ಕೋಬೇಡ್ರಿ. ಬಾಲ್ಯ ಕಾಣದ ಮುಗ್ಧ ಮಕ್ಕಳು ಅನಾಗರಿಕ ಸಮಾಜಕ್ಕೆ ಕೈಗನ್ನಡಿಗಳು.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರ, ನಾನು ಡಾ ಪ್ರಿಯಾಂಕಾ ಮೂರ್ತಿ, ಎಸ್ಡಿಎಂ ಡೆಂಟಲ್ ಕಾಲೇಜಿನ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಲ್ಲಿನ ಗಾಯವಾದಾಗ

0: ಮೊದಲ ಕೆಲವು ನಿಮಿಷಗಳಲ್ಲಿ ತೆಗೆದುಕೊಳ್ಳುವ ಸರಿಯಾದ ಕ್ರಮಗಳು ಮಗುವಿನ ಹಲ್ಲನ್ನು ಉಳಿಸಬಹುದು. ಬರ ಮಂಗಳವಾರ 28 ಜುಲೈ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮೊಂದಿಗೆ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೆಂಟಲ್ ಟ್ರಾಮಾ, ಇದರ ಬಗ್ಗೆ ಚರ್ಚಿಸುತ್ತೇನೆ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
2: ಆಕಾಶವಾಣಿ ಧಾರವಾಡ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
5: ಸಿಕ್ಕಿಬಿದ್ರು.
6: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
9: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
8: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ವೀರೇಶ್ ಶಿವಲಿಂಗಪ್ಪ ಸಜ್ಜನ್ ಅವರ ಸ್ವರಚಿತ ಕವನ ವಾಚನ ಕೇಳೋಣ.
1: ಕವನದ ಶೀರ್ಷಿಕೆ ಹಕ್ಕಿ ಮತ್ತು ಮೊಗ್ಗು. ಎದೆಯ ಭಿತ್ತಿಯೊಳಗೆ ಹೊಗೆಯಾಡುತ್ತಿರುವಾಗ ಕನಸ ಹಕ್ಕಿಗಳು ಗುಲಾಬಿಯ ಮೊಗ್ಗುಗಳು ಹೊತ್ತಿ ಉರಿಯುವ ದೊಂದಿಗಳಿಗೆ ಬಲಿಪಶುವಾದಾಗ ನಾನು ನನ್ನೊಳಗೆ ಹುದುಗಬೇಕು. ಎದೆಯ ಭಿತ್ತಿಯೊಳಗೆ ಹೊಗೆಯಾಡುತ್ತಿರುವಾಗ ಕನಸ ಹಕ್ಕಿಗಳು ಗುಲಾಬಿಯ ಮೊಗ್ಗುಗಳು ಹೊತ್ತಿ ಉರಿಯುವ ದೊಂದಿಗಳಿಗೆ ಬಲಿಪಶುವಾದಾಗ ನಾನು ನನ್ನೊಳಗೆ ಹುದುಗಬೇಕು. ಏನೋ ಎತ್ತಲೋ ಹೇಗೋ ಬದುಕುವ ಕನಸುಗಳ ಹಾರುವ ಹಕ್ಕಿಗಳ ಅರಳುವ ಮೊಗ್ಗುಗಳ ಸುಳಿವೆಲ್ಲ ಇಲ್ಲ ಸಲ್ಲದ ದ್ವೇಷದ ಬಲಿಪಶು. ಈಗ ನಾನು ಆದರವ ಬದುಕಬೇಕು. ಏನೋ ಎತ್ತಲೋ ಹೇಗೋ ಬದುಕುವ ಕನಸುಗಳ ಹಾರುವ ಹಕ್ಕಿಗಳ ಅರಳುವ ಮೊಗ್ಗುಗಳ ಸುಳಿವೆಲ್ಲ ಇಲ್ಲ ಸಲ್ಲದ ದ್ವೇಷದ ಬಲಿಪಶು. ಈಗ ನಾನು ಆದರವ ಬದುಕಬೇಕು. ಮತ್ತೆ ಟಿಸಿಲೊಡೆಯುತ್ತವೆ, ಹಾರಲೆಂದೇ ರೆಕ್ಕೆ ಬಿಚ್ಚುತ್ತವೆ, ಅರಳಲೆಂದೇ ಮೊಗ್ಗಾಗುತ್ತವೆ. ಆದರೆ ದ್ವೇಷಕ್ಕೆ ಹಸಿವಾಗಿ ಬಿಚ್ಚಿದ ರೆಕ್ಕೆ, ಕಂಡ ಕನಸು, ಅರಳಿದ ಮೊಗ್ಗು ಎಲ್ಲವೂ ಸಮಾಧಿಯಾಗುತ್ತವೆ. ಮತ್ತೆ ಟಿಸಿಲೊಡೆಯುತ್ತವೆ, ಹಾರಲೆಂದೇ ರೆಕ್ಕೆ ಬಿಚ್ಚುತ್ತವೆ, ಅರಳಲೆಂದೇ ಮೊಗ್ಗಾಗುತ್ತವೆ. ಆದರೆ ದ್ವೇಷಕ್ಕೆ ಹಸಿವಾಗಿ ಬಿಚ್ಚಿದ ರೆಕ್ಕೆ, ಕಂಡ ಕನಸು, ಅರಳಿದ ಮೊಗ್ಗು ಎಲ್ಲವೂ ಸಮಾಧಿಯಾಗುತ್ತವೆ. ಬಲಿಪಶು ಬಲಿಪಶು, ಆದರೂ ಸಮಾಧಿಯ ಮೇಲೆ ಟಿಸಿಲೊಡೆಯುತ್ತದೆ ಕನಸು. ಹಾರಲು ಅನುವಾಗುತ್ತದೆ ಬಿಚ್ಚಿದ ರೆಕ್ಕೆ, ಮತ್ತೆ ರಕ್ತಗೆಂಪಿನ ಗುಲಾಬಿಯ ಮೊಗ್ಗರಳುತ್ತದೆ. ಬಲಿಪಶು ಬಲಿಪಶು, ಆದರೂ ಸಮಾಧಿಯ ಮೇಲೆ ಟಿಸಲೊಡೆಯುತ್ತದೆ ಕನಸು. ಹಾರಲು ಅನುವಾಗುತ್ತದೆ ಬಿಚ್ಚಿದರಕ್ಕೆ, ಮತ್ತೆ ರಕ್ತಗೆಂಪಿನ ಗುಲಾಬಿ ಮೊಗ್ಗರಳುತ್ತದೆ. ಕವನದ ಶೀರ್ಷಿಕೆ ಪ್ರೀತಿಯ ಪಯಣ. ಎದೆಯ ತಿಳಿಗೊಳದ ನೀರ ಮಡುವಿನಲ್ಲಿ ಅರಳುತ್ತಿರುವ ಕಮಲ, ಮನದ ನವಿರಿನಲ್ಲಿ ನೂರು ಆಸೆಗಳ ನನ್ನದೊಂದು ಕವನ. ಎದೆಯ ತಿಳಿಗೊಳದ ನೀರ ಮಡುವಿನಲ್ಲಿ ಅರಳುತ್ತಿರುವ ಕಮಲ, ಮನದ ನವಿರಿನಲ್ಲಿ ನೂರು ಆಸೆಗಳ ನನ್ನದೊಂದು ಕವನ. ನಿನ್ನ ಒಲವಿನಲ್ಲಿ ಪ್ರೀತಿಯೊಡಲಿನಲ್ಲಿ ನವಿರ ನೆನಹ ಹವನ. ಎದೆಯ ಮಡಿಲಿನಲ್ಲಿ ನೂರು ಕನಸುಗಳ ಗೂಡು ನೀನು ಕವನ. ನಿನ್ನ ಒಲವಿನಲ್ಲಿ ಪ್ರೀತಿಯೊಡಲಿನಲ್ಲಿ ನವಿರ ನೆನಹ ಕವನ. ಎದೆಯ ಮಡಿಲಿನಲ್ಲಿ ನೂರು ಕನಸುಗಳ ಗೂಡು ನೀನು ಕವನ. ಒಲವ ಸಾಗರದಿ ಹಾರುವ ಹಕ್ಕಿ ನಾನು ನೀನು ತನನ. ನಿನ್ನ ಅಕ್ಷಿಗಳ ನೋಟದಲ್ಲಡಗಿಹ ಕೌತುಕ ನಾಕಹನ. ಒಲವ ಸಾಗರದಿ ಹಾರುವ ಅಕ್ಕಿ ನಾನು ನೀನು ತನನ. ನಿನ್ನ ಅಕ್ಷಿಗಳ ನೋಟದಲ್ಲಡಗಿಹ ಕೌತುಕ.

ಕೌತುಕನ ಕವನ. ನಿನ್ನ ತುಟಿಗಳಲ್ಲಿ ಅಡಗಿ ಹನಗುವಿನ ಸಿಹಿಯ ನವಿರಸ್ತವನ, ನೀರಿನ ಹನಿಯಲ್ಲಿ ಏಳು ಬಣ್ಣಗಳ ಹಬ್ಬ ನೀನು ಕವನ. ನಿನ್ನ ತುಟಿಗಳಲ್ಲಿ ಅಡಗಿ ಹನಗುವಿನ ಸಿಹಿಯ ನವಿರಸ್ತವನ, ನೀರಿನ ಹನಿಯಲ್ಲಿ ಏಳು ಬಣ್ಣಗಳ ಹಬ್ಬ ನೀನು ಕವನ. ನಿನ್ನ ಹೆಜ್ಜೆಗಳ ಗುರುತಿನ ಜಾಡಿನ ನನ್ನೆದೆಯ ಗಮನ, ಈ ಸುಂದರ ನಲ್ಮೆಯ ನಾಟ್ಯಮಯೂರಿಯ ನೃತ್ಯ ನಾನೇ ಕವನ. ನಿನ್ನ ಹೆಜ್ಜೆಗಳ ಗುರುತಿನ ಜಾಡಿನ ನನ್ನೆದೆಯ ಗಮನ, ಈ ಸುಂದರ ನಲ್ಮೆಯ ನಾಟ್ಯಮಯೂರಿಯ ನೃತ್ಯ ನಾನೇ ಕವನ. ಪ್ರೀತಿಯ ಕಡಲಲ್ಲಿ ನನ್ನೆದೆ ಮಡಿಲಲ್ಲಿ ನೀನೇ ಒಂದು ಕವನ, ಮಧುರ ಹಾಯಿಯೊಳು ನಾನೀ ಎನ್ನುವ ಸವಿಯ ಪ್ರೀತಿ ಪಯಣ. ಪ್ರೀತಿಯ ಕಡಲಲ್ಲಿ ನನ್ನೆದೆ ಮಡಿಲಲ್ಲಿ ನೀನೇ ಒಂದು ಕವನ, ಮಧುರ ಹಾಯಿಯೊಳು ನಾನೀ ಎನ್ನುವ ಸವಿಯ ಪ್ರೀತಿ ಪಯಣ. ನನ್ನ ಮುಂದಿನ ಕವನದ ಶೀರ್ಷಿಕೆ ವಿರಹ. ಈ ವಿರಹಕ್ಕೂ ಇಲ್ಲೇ ಬದುಕಿದ ಅನುಭವ. ಸಾರಿಸಿದ ಪ್ರೀತಿ, ಮೋಹದ ರಂಗೋಲಿ, ಬಿಡಿಸಿಟ್ಟ ಕಾಮ, ಜೀವನ ಕಂಠಿದ ಮೇಲೆ ಇವೆಲ್ಲ ಬಾಳ ದೋಣಿಯ ನೆಲೆಗಳಂತೆ. ಈ ವಿರಹಕ್ಕೂ ಇಲ್ಲೇ ಬದುಕಿದ ಅನುಭವ. ಸಾರಿಸಿದ ಪ್ರೀತಿ, ಮೋಹದ ರಂಗೋಲಿ, ಬಿಡಿಸಿಟ್ಟ ಕಾಮ, ಜೀವನ ಕಂಠಿದ ಮೇಲೆ ಇವೆಲ್ಲ ಬಾಳ ದೋಣಿಯ ನೆಲೆಗಳಂತೆ. ಕನಸುಗಳ ಕಾಣುತ್ತಲೇ ಅಮಲು ರಸ್ತೆಯಿಂದ ರಸ್ತೆಗೆ, ಅಲ್ಲಿಂದ ರೂಮಿಗೆ, ರೂಮಿಂದ ಬೆಚ್ಚಲಿಗೆ, ಹೆಚ್ಚಾದರೆ ಬಿದ್ದ ಕಡೆಯಲ್ಲೇ ಅಲ್ಲವೇ ವಿರಹದ ಕನಸುಗಳೇ ಅಥವಾ ಕನಸಿನ ವಿರಹಗಳೇ? ತಾನು ತನ್ನವಳ ಕಂಡು ನಕ್ಷತ್ರ ತೋರಿಸುತ್ತಲೂ, ಕಣ್ಣುಗಳು ಮಿಂಚಿ, ನಗೆಯ ಚಲ್ಲಿ, ಮುಖವರಳಿ, ಮೆರವಣಿಗೆಗೆ ಕೂತ ಜೋಡಿಗಳಾಗಿ, ಸರಸದ ಹಾವುಗಳಾಗಿ, ನಕ್ಷತ್ರಗಳಾಗಿ ದೂರ ಹೋದಾಗ ಈ ವಿರಹವೂ ಒಂದು ನಕ್ಷತ್ರವೇ. ತಾನು ತನ್ನವಳ ಕಂಡು ನಕ್ಷತ್ರ ತೋರಿಸುತ್ತಲೂ, ಕಣ್ಣುಗಳು ಮಿಂಚಿ, ನಗೆಯ ಚಲ್ಲಿ, ಮುಖವರಳಿ, ಮೆರವಣಿಗೆಗೆ ಕೂತ ಜೋಡಿಗಳಾಗಿ, ಸರಸದ ಹಾವುಗಳಾಗಿ, ನಕ್ಷತ್ರಗಳಾಗಿ ದೂರ ಹೋದಾಗ ಈ ವಿರಹವೂ ಒಂದು ನಕ್ಷತ್ರವೇ. ತುಡಿತದಲ್ಲಿ ಅವಳ ಮಿಡಿದು, ಸಂಗಾತಕ್ಕೆ ಸಾಪೇಕ್ಷವ ಹಡೆದು, ಮತ್ತೆ ಶಕ್ತಿಯ ಬಗೆ ಬಗೆದು, ಗುರುತ್ವವೋ ಚುಂಬಕವೋ ಇಂಥದೋ ಅಂಥದೋ ಇಲ್ಲಿಯೇ ಘಟಿಸುತ್ತಲೇ ಮಿಂಚುತ್ತದೆ, ಗುಡುಗುತ್ತದೆ, ಇದಕ್ಕಿನ್ನೇನು ಬೆಡಗು? ತುಡಿತದಲ್ಲಿ ಅವಳ ಮಿಡಿದು, ಸಂಗಾತಕ್ಕೆ ಸಾಪೇಕ್ಷವ ಹಡೆದು, ಮತ್ತೆ ಶಕ್ತಿಯ ಬಗೆ ಬಗೆದು, ಗುರುತ್ವವೋ ಚುಂಬಕವೋ ಇಂಥದೋ ಅಂಥದೋ ಇಲ್ಲಿಯೇ ಘಟಿಸುತ್ತಲೇ ಮಿಂಚುತ್ತದೆ, ಗುಡುಗುತ್ತದೆ, ಇದಕ್ಕಿನ್ನೇನು ಬೆಡಗು? ಬೇಕೆನಿಸಿದ್ದು ಪ್ರೀತಿಯಲ್ಲ, ತುಡಿದದ್ದು ಪ್ರೀತಿಯಲ್ಲ, ಮಿಡಿದದ್ದು ಪ್ರೀತಿಯಲ್ಲ, ಯಾವುದು ಪ್ರೀತಿ? ಮಿಂಚೋ, ಗುಡುಗೋ, ಗುರುತ್ವವೋ, ಚುಂಬಕವೋ, ಸಾಕ್ಷಿಯೋ, ಸಾಪೇಕ್ಷವೋ, ಶಕ್ತಿಯೋ, ಯುಕ್ತಿಯೋ, ಕಾಮ, ಪ್ರೀತಿ, ಒಲವು, ನಲಿವು, ದ್ವೇಷ, ರೋಷ ಎಲ್ಲವೂ ಅಮಲೆ. ಬೇಕೆನಿಸಿದ್ದು ಪ್ರೀತಿಯಲ್ಲ, ತುಡಿದದ್ದು ಪ್ರೀತಿಯಲ್ಲ, ಮಿಡಿದದ್ದು ಪ್ರೀತಿಯಲ್ಲ, ಯಾವುದು ಪ್ರೀತಿ? ಮಿಂಚೋ, ಗುಡುಗೋ, ಗುರುತ್ವವೋ, ಚುಂಬಕವೋ, ಸಾಕ್ಷಿಯೋ, ಸಾಪೇಕ್ಷವೋ, ಶಕ್ತಿಯೋ, ಯುಕ್ತಿಯೋ, ಕಾಮ, ಪ್ರೀತಿ, ಒಲವು, ನಲಿವು, ದ್ವೇಷ, ರೋಷ ಎಲ್ಲವೂ ಅಮಲೆ. ಕನಸಿನಲ್ಲಿ ಬಿಡಿಸಿದ ರಂಗೋಲಿಯಲ್ಲಿ ಕಾಣುವ ಈ ವಿರಹವು ಬದುಕಿನಲ್ಲಿ ಅಮಲೆ. ಕನಸಿನಲ್ಲಿ ಬಿಡಿಸಿದ ರಂಗೋಲಿಯಲ್ಲಿ ಕಾಣುವ ಈ ವಿರಹವು ಒಂದು ಬದುಕಿನಲ್ಲಿ ಅಮಲೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಸಂಸ್ಥೀಕೃತ ಗುಮ್ಮಗಳು. ಕೆಲವೊಂದು ಗುಮ್ಮಗಳಿವೆ, ಸಂಸ್ಥೀಕೃತವಾದವುಗಳು. ಇವು ವಿಕ್ರಮ ಬೇತಾಳನ ಕತೆಗಳಂತೆ. ಹಿಂದಿನ ಬಾಗಿಲ ಹೊಸ್ತಿಲಲ್ಲಿ ಕೂತು ಮುಂದಿನ ಬಾಗಿಲ ಹೊಚ್ಚಲು ತೊಳೆಯುವವು. ವಿದಲನದ ಹುಚ್ಚು ಹೊಳೆಯ ಚಾರಿತ್ರಿಕ ದುಶ್ಚಟಗಳು ಇವು. ಇವಕ್ಕೆ ಭೂತವೂ ಇಲ್ಲ, ಭವಿಷ್ಯವೂ ಇಲ್ಲ. ಇವಕ್ಕೆ ಭೂತವೂ ಇಲ್ಲ, ಭವಿಷ್ಯವೂ ಇಲ್ಲ. ಈ ಗುಮ್ಮಗಳಿಗೆ ಸ್ಥಿರತೆಯಂತೂ ಇಲ್ಲವೇ ಇಲ್ಲ. ವರ್ತಮಾನದ ಕ್ಲೀಶೆಗಳಲ್ಲಿ ಅಸಾಂಗತ್ಯದ ಬಿಳಲುಗಳಿವು. ಇವಕ್ಕೆ ಭೂತವೂ ಇಲ್ಲ, ಭವಿಷ್ಯವೂ ಇಲ್ಲ. ಈ ಗುಮ್ಮಗಳಿಗೆ ಸ್ಥಿರತೆಯಂತೂ ಇಲ್ಲವೇ ಇಲ್ಲ. ವರ್ತಮಾನದ ಕ್ಲೀಶೆಗಳಲ್ಲಿ ಅಸಾಂಗತ್ಯದ ಬಿಳಲುಗಳಿವು. ಕಾರಣವಿಲ್ಲದ ವಿರಸಗಳಲ್ಲಿ, ಕನಸುಗಳಿಲ್ಲದ ರಾತ್ರಿಗಳಲ್ಲಿ ಈ ಗುಮ್ಮ ಬದುಕುತ್ತದೆ. ಮುಗಿಯ ದುತ್ತರಗಳಲ್ಲಿ, ಅಸಾಂಗತ್ಯಗಳಾಳದಲ್ಲಿ ಭಾವನೆಗಳ ಚಪ್ಪರಿಸುತ್ತ. ಕಾರಣವಿಲ್ಲದ ವಿರಸಗಳಲ್ಲಿ, ಕನಸುಗಳಿಲ್ಲದ ರಾತ್ರಿಗಳಲ್ಲಿ ಈ ಗುಮ್ಮ ಬದುಕುತ್ತದೆ. ಮುಗಿಯ ದುತ್ತರಗಳಲ್ಲಿ, ಅಸಾಂಗತ್ಯಗಳಾಳದಲ್ಲಿ ಭಾವನೆಗಳ ಚಪ್ಪರಿಸುತ್ತ. ಸಂಸ್ಥೀಕೃತ ಗುಮ್ಮಗಳಿವು. ಬರದ ಕವಿತೆಗಳನ್ನ, ಬತ್ತಿದ ಕಂಗಳನ, ಕಮರಿದ ಕನಸುಗಳನ್ನ, ಹಸಿದ ಹೊಟ್ಟೆಗಳನ್ನ ತಮ್ಮ ವಿಷದವಾದ ಹಂಬಲದಲ್ಲಿ ಮುಕ್ಕುತ್ತವೆ. ಸಂಸ್ಥೀಕೃತ ಗುಮ್ಮಗಳಿವು. ಬರದ ಕವಿತೆಗಳನ, ಬತ್ತಿದ ಕಂಗಳನ, ಕಮರಿದ ಕನಸುಗಳನ, ಹಸಿದ ಹೊಟ್ಟೆಗಳನ್ನು ತಮ್ಮ ವಿಷದವಾದ ಹಂಬಲದಲ್ಲಿ ಮುಕ್ಕುತ್ತವೆ. ಈ ಗುಮ್ಮಗಳಿಗೆ ರಾತ್ರಿ ಇಲ್ಲ, ಬೆಳಗಿಲ್ಲ, ಕಾಲದ ಹಿಡಿತವಿಲ್ಲ, ಮರವಿಲ್ಲ, ನೆನಪಿಲ್ಲ, ಯಾವ ಇಜಂಗಳ

ಬಂಧನವೂ ಇಲ್ಲ. ಈ ಗುಮ್ಮಗಳಿಗೆ ರಾತ್ರಿ ಇಲ್ಲ, ಬೆಳಗಿಲ್ಲ, ಕಾಲದ ಹಿಡಿತವಿಲ್ಲ, ಮರವಿಲ್ಲ, ನೆನಪಿಲ್ಲ, ಯಾವ ಇಜಂಗಳ ಬಂಧನವೂ ಇಲ್ಲ. ಇವು ಗುಮ್ಮಗಳು, ದೇಶ ಕಾಲವಿಲ್ಲದ, ಜಾತಿ ಧರ್ಮವಿಲ್ಲದ, ನೀತಿ ಅನೀತಿಗಳಿಲ್ಲದ ಅಂತರ್ಗತವಾಗಿ ಹರಿಯುತ್ತಲೇ ಇರುವ ಇವು ಸಂಸ್ಥೀಕೃತ ಗುಮ್ಮಗಳು. ಇವು ಗುಮ್ಮಗಳು ದೇಶ ಕಾಲವಿಲ್ಲದ, ಜಾತಿ ಧರ್ಮವಿಲ್ಲದ, ನೀತಿ ಅನೀತಿಗಳಿಲ್ಲದ ಅಂತರ್ಗತವಾಗಿ ಹರಿಯುತ್ತಲೇ ಇರುವ ಇವು ಸಂಸ್ಥೀಕೃತ ಗುಮ್ಮಗಳು, ಅಮರ ಹಾಗೂ ಅನಾಮಿಕ. ನನ್ನ ಮುಂದಿನ ಕವನದ ಶೀರ್ಷಿಕೆ ಹೀಗೆ ಒಂದು ಕ್ರಾಂತಿ. ತಲೆ ಕೆಳಗಾಗಬೇಕಿರೋದು ಇಲ್ಲೇ ಇಲ್ಲೇ ಎಂದುಕೊಂಡು ಎದ್ದು ನಿಲ್ಲೋದೇ ಒಂದು ಪ್ರಗತಿ. ಈ ಕ್ರಾಂತಿಗೆ ಅದರದೇ ಆದ ಛಲವಿದೆ, ಗುಣವಿದೆ. ಅರೆರೆ, ಇದ್ಯಾವ ಸದ್ದು? ಎಷ್ಟು ಡೆಸಿಬಲ್ನದ್ದು? ತಲೆ ಕೆಳಗಾಗಬೇಕಿರೋದು ಇಲ್ಲೇ ಇಲ್ಲೇ ಎಂದುಕೊಂಡು ಎದ್ದು ನಿಲ್ಲೋದೇ ಒಂದು ಪ್ರಗತಿ. ಈ ಕ್ರಾಂತಿಗೆ ಅದರದೇ ಆದ ಛಲವಿದೆ, ಗುಣವಿದೆ. ಅರೆರೆ, ಇದ್ಯಾವ ಸದ್ದು? ಎಷ್ಟು ಡೆಸಿಬಲ್ನದ್ದು? ಹರಿವ ನೀರಿನೊಳಗೆ, ಬೀಸುವ ಗಾಳಿಯೊಳಗೆ, ಫಲಿಸುವ ಮಣ್ಣಿನೊಳಗೆ ಕಲಿಸಿದಷ್ಟೂ ಕೊಳೆ ಕೊಚ್ಚಿ ಹೋಗಿದೆ. ಎಷ್ಟೆಷ್ಟೋ ಮಿಲಿಗ್ರಾಮುಗಳಲ್ಲಿ, ಮೈಕ್ರೋಮೀಟರ್ಗಳಲ್ಲಿ. ಹರಿವ ನೀರಿನೊಳಗೆ, ಬೀಸುವ ಗಾಳಿಯೊಳಗೆ, ಫಲಿಸುವ ಮಣ್ಣಿನೊಳಗೆ ಕಲಿಸಿದಷ್ಟೂ ಕೊಳೆ ಕೊಚ್ಚಿ ಹೋಗಿದೆ. ಎಷ್ಟೆಷ್ಟೋ ಮಿಲಿಗ್ರಾಮುಗಳಲ್ಲಿ, ಮೈಕ್ರೋಮೀಟರ್ಗಳಲ್ಲಿ. ಇರಬೇಕೇನೋ ಇವನಿಗೆ ಹುಡುಕಬೇಕೆಂಬ ಹಾದಿ. ಗಳಿಕೆಯ ಉಳಿಕೆಯಲ್ಲೋ, ಉಳಿಕೆಯ ಗಳಿಕೆಯಲ್ಲೋ ಕೇವಲವಾದುದಲ್ಲವೋ? ಮೌನದ ಮಾತಿಗೆ, ಒಲವಿನ ಉಸರಿಗೆ ಏಕತೆಯ ಬೀದಿ. ಇದೊಂದು ಸಮಾಜವಾದ. ಇರಬೇಕೇನೋ ಇವನಿಗೆ ಹುಡುಕಬೇಕೆಂಬ ಹಾದಿ. ಗಳಿಕೆಯ ಉಳಿಕೆಯಲ್ಲೋ, ಉಳಿಕೆಯ ಗಳಿಕೆಯಲ್ಲೋ ಕೇವಲವಾದುದಲ್ಲವೋ? ಮೌನದ ಮಾತಿಗೆ, ಒಲವಿನ ಉಸಿರಿಗೆ ಏಕತೆಯ ಬೀದಿ. ಇದೊಂದು ಸಮಾಜವಾದ. ಉಸಿರೆಳೆದಾಗಲೊಮ್ಮೆ ಕೆಮ್ಮಿ, ನೀರುಣಿಸಿದಾಗಲೊಮ್ಮೆ ಬೇಧಿ. ಹುಚ್ಚು ಕ್ರಾಂತಿಯ ಕೈಗಾರಿಕೆಯಲ್ಲಿ ಆಗಲೇಬೇಕು. ಬ್ಲೇಕು ನೆನಪಾಗಲೇಬೇಕು. ಉಸಿರೆಳೆದಾಗಲೊಮ್ಮೆ ಕೆಮ್ಮಿ, ನೀರುಣಿಸಿದಾಗಲೊಮ್ಮೆ ಬೇದಿ. ಹುಚ್ಚು ಕ್ರಾಂತಿಯ ಕೈಗಾರಿಕೆಯಲ್ಲಿ ಆಗಲೇಬೇಕು. ಬ್ಲೇಕು ನೆನಪಾಗಲೇಬೇಕು. ಇರುವ ಬೀದಿಯೊಳಗೆ ಒಬ್ಬೊಬ್ಬ ಎದ್ದು ನಿಲ್ಲುತ್ತಾನೆ. ಇದಿಷ್ಟೇ ನೆನೆಸಿಕೊಳ್ಳುವ ಧಾತು. ಇರುವ ಬೀದಿಯೊಳಗೆ ಒಬ್ಬೊಬ್ಬ ಎದ್ದು ನಿಲ್ಲುತ್ತಾನೆ. ಇದಿಷ್ಟೇ ನೆನೆಸಿಕೊಳ್ಳುವ ಧಾತು. ಮತ್ತೆ ಒಬ್ಬ ಎದ್ದು ನಿಲ್ಲಲೇಬೇಕು. ನಿಂತ ನೀರಿಗೆ, ಬೆಳೆದ ಕೊಚ್ಚೆಗೆ, ರಿಕವರಿ, ರೀಯೂಸ್, ರೀಸೈಕಲ್ಲಿಗೆ, ಗಲ್ಲಿ ಗಲ್ಲಿಗೆ ಟ್ರೀಟ್ಮೆಂಟ್ ಕೊಟ್ಟು ಕುಡಿಸಲೇಬೇಕು ಈ ಜನಕ್ಕೆ. ಮತ್ತೆ ಒಬ್ಬ ಎದ್ದು ನಿಲ್ಲಲೇಬೇಕು. ನಿಂತ ನೀರಿಗೆ, ಬೆಳೆದ ಕೊಚ್ಚೆಗೆ, ರಿಕವರಿ, ರೀಯೂಸ್, ರೀಸೈಕಲ್ಲಿಗೆ, ಗಲ್ಲಿ ಗಲ್ಲಿಗೆ ಟ್ರೀಟ್ಮೆಂಟ್ ಕೊಟ್ಟು ಕುಡಿಸಲೇಬೇಕು ಈ ಜನಕ್ಕೆ. ಬಿಡಬೇಡಿರೋ ಇನ್ನ ಎಂದರೆ ಅರ್ಥವ್ಯವಸ್ಥೆ ಅಂತಾನೆ. ಸಮಾನತೆ ಎಂದರೆ ಸ್ಪರ್ಧೆ ಇದು ಅಂತಾನೆ. ಬಿಡಬೇಡಿರೋ ಇನ್ನ ಎಂದರೆ ಅರ್ಥವ್ಯವಸ್ಥೆ ಅಂತಾನೆ. ಸಮಾನತೆ ಎಂದರೆ ಸ್ಪರ್ಧೆ ಇದು ಅಂತಾನೆ. ನಾವೆಲ್ಲ ಏಳಲೇಬೇಕು. ಭೂಮಿಗೆ ಉರಿತ, ನೀರಿಗೆ ದಾಹ, ಗಾಳಿಗೆ ದಮ್ಮು, ಎಲ್ಲಕ್ಕೆಲ್ಲವೂ ನಡೆದೇ ತೀರುತ್ತದೆ. ಅವಸಾಧನ, ಜೈವಿಕ ರಾಸಾಯನಿಕ ಪೂರ್ಣತೆಗೆ, ರೋಗಾಣುನಾಶನ, ನಂತರ ಅದೇ ಮಣ್ಣಿಗೆ, ನೀರಿಗೆ, ಗಾಳಿಗೆ. ಒಳಗಿರೋದೆಲ್ಲ ಅಲ್ಲೇ ಇದೆ. ಎತ್ತ ಹೋಗಬೇಕು. ನಾವೆಲ್ಲ ಏಳಲೇಬೇಕು. ಭೂಮಿಗೆ ಉರಿತ, ನೀರಿಗೆ ದಾಹ, ಗಾಳಿಗೆ ದಮ್ಮು, ಎಲ್ಲಕ್ಕೆಲ್ಲವೂ ನಡೆದೇ ತೀರುತ್ತದೆ. ಅವಸಾಧನ, ಜೈವಿಕ ರಾಸಾಯನಿಕ ಪೂರ್ಣತೆಗೆ, ರೋಗಾಣುನಾಶನ, ನಂತರ ಅದೇ ಮಣ್ಣಿಗೆ, ನೀರಿಗೆ, ಗಾಳಿಗೆ. ಒಳಗಿರೋದೆಲ್ಲ ಅಲ್ಲೇ ಇದೆ. ಎತ್ತ ಹೋಗಬೇಕು. ನಡೆದ ಹಾದಿಯ ವ್ಯತೆಯ ತಿರುಗಿ ನೋಡಲೇಬೇಕು. ಪ್ರಗತಿ ಎಂದರೇನು ತಿಳಿಯಬೇಕು. ಇಲ್ಲಾಗಲೇಬೇಕೊಂದು ಕ್ರಾಂತಿ. ಈ ಕ್ರಾಂತಿಗೆ ಅದರದೇ ಆದ ಛಲವಿರಬೇಕು, ಒಲವಿರಬೇಕು, ತೀಕ್ಷ್ಣ ಕಾಣಿಕೆಯೂ ಬೇಕು. ನಡೆದ ಹಾದಿಯ ವ್ಯತೆಯ ತಿರುಗಿ ನೋಡಲೇಬೇಕು. ಪ್ರಗತಿ ಎಂದರೇನು ತಿಳಿಯಬೇಕು. ಇಲ್ಲಾಗಲೇಬೇಕೊಂದು ಕ್ರಾಂತಿ. ಈ ಕ್ರಾಂತಿಗೆ ಅದರದೇ ಆದ ಛಲವಿರಬೇಕು, ಒಲವಿರಬೇಕು, ತೀಕ್ಷ್ಣ ಕಾಣಿಕೆಯೂ ಬೇಕು. ಪ್ರಕೃತಿ ಎಂದರೆ ದೈವ, ಪ್ರಕೃತಿ ಎಂದರೆ ಧರ್ಮ, ಪ್ರಕೃತಿ ಎಂದರೆ ಭಾಷೆ, ಪ್ರಕೃತಿ ಎಂದರೆ ಒಲವು. ಉಸಿರಿರುವವರೆಗೂ ಉಸಿರಾಗಬೇಕು. ನೀರಿರುವವರೆಗೂ ತಣಿಸಬೇಕು. ಮಣ್ಣಿರುವವರೆಗೂ ನೆಲೆಯಾಗಬೇಕು. ನಮಗೆ ಲೋಕದ ಒಲವು ಬಯಲಾಗಬೇಕು, ನಲಿವಾಗಬೇಕು. ಇದು ಒಂದು ಕ್ರಾಂತಿ ನನಸಾಗಬೇಕು. ಇದು ಒಂದು ಕ್ರಾಂತಿ ನನಸಾಗಬೇಕು. ಉಸಿರಿರುವವರೆಗೂ ಉಸಿರಾಗಬೇಕು. ನೀರಿರುವವರೆಗೂ ತಣಿಸಬೇಕು. ಮಣ್ಣಿರುವವರೆಗೂ ನೆಲೆಯಾಗಬೇಕು. ನಮಗೆ ಲೋಕದ ಒಲವು ಬಯಲಾಗಬೇಕು, ನಲಿವಾಗಬೇಕು. ಇದು ಒಂದು ಕ್ರಾಂತಿ ನನಸಾಗಬೇಕು. ಇಲ್ಲೇ, ನಮ್ಮಲ್ಲೇ, ನಮ್ಮೆಲ್ಲರಂತರಾಳದೊಳಗೆ,

0: ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ

0: ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು.
0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಇಜ್ಜತ್ ಚಿತ್ರದ ಗೀತೆಯನ್ನು ಕೇಳಿ, ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಸ್ವರಗಳಲ್ಲಿ. ಸಾಹಿರ್ ಲೂಧಿಯಾನ್ವಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ 1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಆಂಖೇ ಚಿತ್ರದ ಗೀತೆ ಇದು. ಸಾಹಿರ್ ಲೂಧಿಯಾನ್ವಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರವಿ.

0: कभी कभी।
1: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
2: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ, ನಾನು ಡಾ ಪ್ರಿಯಾಂಕಾ ಮೂರ್ತಿ, ಎಸ್ಡಿಎಂ ಡೆಂಟಲ್ ಕಾಲೇಜಿನ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಲ್ಲಿನ ಗಾಯವಾದಾಗ ಮೊದಲ ಕೆಲವು ನಿಮಿಷಗಳಲ್ಲಿ ತೆಗೆದುಕೊಳ್ಳುವ ಸರಿಯಾದ ಕ್ರಮಗಳು ಮಗುವಿನ ಹಲ್ಲನ್ನು ಉಳಿಸಬಹುದು. ಬರ ಮಂಗಳವಾರ 28 ಜುಲೈ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮೊಂದಿಗೆ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೆಂಟಲ್ ಟ್ರಾಮಾ, ಇದರ ಬಗ್ಗೆ ಚರ್ಚಿಸುತ್ತೇನೆ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414 2443415 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
2: ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

0: ಸ್ವರ ಸೌರಭ ಕೇಳಿದಿರಿ. ಆಕಾಶವಾಣಿ ಧಾರವಾಡ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಧಾರವಾಡ. ನಾಟಕ ಮಾರ್ನಿಂಗ್ ವಾಕ್ ತಂದ ಅವಾಂತರ. ರಚನೆ ಮಾಲತಿ ಮುದುಕವಿ. ನಿರ್ದೇಶನ ಜಿ ಸುರೇಖಾ ಸುರೇಶ್. ಕೇಳಿ ನಾಟಕ ಮಾರ್ನಿಂಗ್ ವಾಕ್ ತಂದ ಅವಾಂತರ.
3: ರಂಜು, ನಾ ಆಫೀಸ್ ಹೋಗ್ ಬರ್ತೀನಿ, ಬಾಗಿಲ ಹಾಕೋ.
4: ಯಾಕ್ರಿ, ಏನಾತು? ಒಮ್ಮೆ ನಮ್ಲಿ ಹಿಂಗ್ಯಾಕ್ ಕಣ್ಣು ಮುಚ್ಕೊಂಡು ಕೂತೀರಿ? ಅಯ್ಯ, ಈಗಿನ್ನು ಆರಾಮಿದ್ರಿ?
3: ಏನಿಲ್ಲ, ಯಾಕೋ ತಲೆ ತಿರುಗದಂಗ ಆಗ್ತು.
4: ಅಯ್ಯೋ, ಕುತ್ಕೋರಿ ಕೆಳಗ್ ಕುತ್ಕೋರಿ ಒಂಚೂರು, ತಡ್ರಿ ನೀರ್ ತಗೊಂಡ್ ಬರ್ತೇನೆ.

0: ತಗೋರಿ, ನೀರ್ ತಗೋರಿ, ಕುಡೀರಿ ಒಂಚೂರು. ಬಿಸಿಲಿಗೂ ಹಿಂಗ ಆಗ್ತದ್ರಿ ಒಮ್ಮೆಮ್ಮೆ. ರೀ ರೀ ಮಾತಾಡ್ರಿ. ಅಯ್ಯೋ, ನನ್ಗೆ ಯಾಕೋ ಹೆದರಿಕೆ ಆಗ್ಲಿಕ್ಕತ್ತದ್ರಿ. ರೀ ಇಲ್ಲೇ ಸಾವಕಾಶ ಮಕ್ಕೋರಿ ಸೋಫಾದ ಮೇಲೆ. ಒಂದ್ 5 ನಿಮಿಷ ಬರ್ತೇನಿ. ಹಲೋ ಹಲೋ ಸಚಿನ್.
1: ಹೇಳಮ್ಮ.
0: ಲಘುನ ಮನಿಗ್ ಬಾಪ ಒಂಚೂರು. ನಿಮ್ ಪಪ್ಪ ಯಾಕೋ ಕಣ್ಣು ಮುಚ್ಕೊಂಡು ಕೂತ್ ಬಿಟ್ಟಾರ. ಮಾತು ಆಡ್ವಲ್ರಪ್ಪ.
1: ಅಮ್ಮ ಸದ್ಯ ಬರ್ತೇನೆ ತಡಿ, ನಮ್ಮ ಅನಿರುದ್ಧ ಡಾಕ್ಟರ್ಗೂ ಫೋನ್ ಮಾಡಿರು ಅಷ್ಟ್ರಾಗನ.
0: ಆತಪ್ಪ ಈಗ ಫೋನ್ ಮಾಡ್ತೀನಿ. ಆದ್ರೂ ನಂಗೆ ಯಾಕೋ ಕೈಕಾಲ ಆಡುವಲ್ಲೂಪ್ಪ. ನೀವೊಂಚೂರು ಲಘು ಬಂದ್ಬಿಡ.

0: ಅಮ್ಮ.
1: ಓ ಸಚಿನ ಬಂದ ಬಿಟ್ಟೆಪ್ಪ, ಲಘು ಬಂದಿ ನೋಡ್, ಚಲೋ ಮಾಡಿದಿ.
0: ಡಾಕ್ಟರ್ನು ಕರ್ಕೊಂಡ್ ಬಂದಿನಿ, ನೀ ಏನ್ ಚಿಂತೆ ಮಾಡಬೇಡ. ಏನಾಗಿದೆ ಅಪ್ಪಾಗ? ಛೇ, ಯಾಕೆ ಇಷ್ಟು ಗಾಬರಿ ಆಗ್ಲಿಕ್ಕೆ? ನೀನು ಕಣ್ಣಾಗ ಎದಕ್ ನೀರ್ ಬರ್ಲಿಕ್ಕೆ ಹತ್ತದ? ಏನಾಗ್ಯದ ಅಂತ ಪರಿ ಅಪ್ಪಾಗ? ಡಾಕ್ಟರ್ ಸ್ವಲ್ಪ ಲಘು ನೋಡ್ರಿ ಅಪ್ಪಾಗ ಏನಾಗ್ಯದ ಅಂತ ಹೇಳಿ.
2: ಓಕೆ ಓಕೆ, ಡೋಂಟ್ ವರಿ ಡೋಂಟ್ ವರಿ, ಚೆಕ್ ಮಾಡ್ತೀನಿ. ರೈರ, ಈಗ ಒಂದ್ ಇಂಜೆಕ್ಷನ್ ಮಾಡ್ತೀನಿ.
3: ಹಾ,
2: ಹೆದರ್ಬೇಡ್ರಿ, ಗುಳಿಗೆನು ಕೊಡ್ತೀನಿ.
0: ಡಾಕ್ಟರ್ ಏನಾಗಿದ್ರಿ ಅಪ್ಪಾಗ?
2: ಏನು ಇಲ್ಲ, ಅಶಕ್ತಿ ತನಕ್ಕೂ ಒಮ್ಮೆ ಹಿಂಗಾಗಿರ್ತದ. 50 ಮೇಲೆ ಇವೆಲ್ಲ ಸಹಜಕ್ಕ, ಅಂತದ್ದೇನು ಹೆದರು ಕಾರಣ ಇಲ್ಲ. ಆದ್ರೂ ಒಮ್ಮೆ ಎಲ್ಲಾ ಚೆಕಪ್ ಮಾಡಿಸೋ ಚಲೋ ಅನಿಸ್ತದ ನನಗ. ಈಗಿಂದೀಗನ ದೊಡ್ಡ ಆಸ್ಪತ್ರೆಗೆ ಹೋಗೋಣ. ಒಮ್ಮೆ BP, ಶುಗರು, ECG, ಕೊಲೆಸ್ಟ್ರಾಲ್ ಎಲ್ಲಾ ಚೆಕಪ್ ಮಾಡಿಸೋ ಚಲೋ ಅನಿಸ್ತದ.
0: ಆತ್ರಿ, ನೀವ್ ಹೇಳ್ದಂಗ ಮಾಡೋಣಂತ. ನಾನು ಹೆಂಗಿದ್ರು ಇವತ್ ರಜಾ ಹಾಕಿ ಬಂದೇನಿ. ಅಪ್ಪ ಲಗುನ ತಯಾರಾಗು, ಹೋಗೋಣಂತ ದವಾಖಾನಿಗೆ.
3: ಏ ಬರೋದಲ್ಪ, ನಾ ದವಾಖಾನೆ ಬರೋದಿಲ್ಲ.
2: ರಾಯರ ಅಷ್ಟ್ಯಾಕ ಹೆದರ್ತೀರಿ? ಈಗೆಲ್ಲ ಹೈಫೈ ಮೆಡಿಸಿನ್ ಇರ್ತಾವ, ಲಘು ಆರಾಮಾಗ್ತದ. ಒಂದ್ಸಲ ಚೆಕಪ್ ಮಾಡಿಸ್ಬಿಡ್ರಿ.
0: ಹೌದಪ್ಪ, ಡಾಕ್ಟರ್ ಹೇಳೋದು ಹಂಗ ಮಾಡೋಣಂತ. ಅಮ್ಮ ನೀನು ತಯಾರಾಗು, ಹೋಗೋಣಂತ.
1: ನಡೀರಿ ನಡೀರಿ, ಹೋಗ.
3: ಅಯ್ಯೋ ದೇವ್ರ, ಈ ಡಾಕ್ಟರ್ಗಳ ಕೈಯಾಗ ಸಿಕ್ಕ್ರ ಫುಜಿತಿಗೆ ಎಬ್ಬಿಸಿ ಬಿಡ್ತಾರ. ನಿಂದು ಒಂದೋ ದಿನದಾಗ ಒಂದು ಬಾಟ್ಲಿ ರಕ್ತ ತೆಗ್ದಾರ. ಇವತ್ತ ನನ್ನ ಮೈಯಾಗ ಶಕ್ತಿ ಇಲ್ದಂಗಾಗ್ಯದ. ರಂಜೋ, ಸ್ವಲ್ಪ ಗ್ವಾಡಂಬಿ ದ್ರಾಕ್ಷಿ ಹಾಕಿ ಚಲೋತ್ನಂಗ್ ಕೈ ಬಿಟ್ಟು ತುಪ್ಪ ಹಾಕಿ ಸ್ವಲ್ಪ ಶಿರ ಮಾಡಿಕೊಡ. ಯಾಕೋ ಕೈಕಾಲುಗಳು ಜೋಳಿಗೆ ಆಗ್ಯಾವ.
0: ಅಪ್ಪ ಅಪ್ಪ, ಕೂಲ್ ಕೂಲ್ ಡೌನ್. ಡಾಕ್ಟರ್ ಬರೇ 5 cc ರಕ್ತ ಅಷ್ಟ ತಗೊಂಡಾರ, ಬಾಟ್ಲಿ ಗಟ್ಲೇನಲ್ಲ. ಕೂಸಿನ್ಗಿಂತ ಕೂಸಾಗಿ ನೋಡು.
3: ನಿನಗೇನು ಗೊತ್ತದ, ಫುಲ್ ಬಾಟ್ಲಿನ ತಕೊಂಡಿದ್ದವ್ರು.
0: ಈಗಿನ್ನು ಡಾಕ್ಟರ್ ನಿನ್ನೆ ಟೆಸ್ಟ್ ಮಾಡಿದ ಎಲ್ಲಾ ರಿಪೋರ್ಟು ಕಳಿಸ್ಯಾರ. ತಡಿ, ಓದ್ತೇನಿ. ಎಲ್ಲ ಸರಿ ಇದ್ರೆ ಮಾತ್ರ ನೀ ಬೇಡಿದ್ ತಿನಿಸಲ್ಲ ಸ್ಯಾಂಕ್ಷನ್. ಇಲ್ಲಾಂದ್ರ
3: ಏ ಲಗುನ ಓದ್ಯಾರ ಓದೋ ಮಾರಯ್ಯ, ಹಸಿವು ಸಂಕಟಾಯ್ಲಿಗತ್ತದ.
0: ತಡಿ ಅಪ್ಪ, ನಿನ್ ರಿಪೋರ್ಟ್ ಕಾರ್ಡ್ ಬಹಳ ಹೋಪ್ಲೆಸ್ ಅದ ನೋಡ್.
3: ಅದೇನೋ, ನನ್ನ ಸಾಲಿ ರಿಪೋರ್ಟ್ ನೋಡಿದ ನಮ್ಮಪ್ಪ ಸುಧಾ ಹಿಂಗೆಂದು ಅಂದಿಲ್ಲ ಬಿಡು.
0: ಎಲ್ಲ ಎಷ್ಟು ಕೂಲ್ ಆಗಿ ತಗೋತೀನಿ ನೋಡಿ, ಇದನ್ನು ಹಂಗ ಕೂಲ್ ಆಗಿ ಕೇಳು.
3: ಆತು ಹೇಳು, ಏನ್ ಹೇಳು?
0: ನಿನ್ನ ರಕ್ತದಾಗಿನ ಸಕ್ಕರೆ ಲೆವೆಲ್ ಬಹಳ ಹೈ. ಅಂದ್ರ ಡಯಾಬಿಟಿಸ್, BP ನೋಡು ಅದು ಹೈ ಬಹಳ ಅದ. ಮತ್ತ ಕೊಲೆಸ್ಟ್ರಾಲ್ ಅದು ನಾರ್ಮಲ್ ಗಿಂತ ರಗಡನ ಹೆಚ್ಚದ. ಮತ್ತ ನೀ ತೂಕ ಇಳಿಸ್ಬೇಕಂತ.
3: ತೂಕ ಇಳಿಸ್ಬೇಕ?
1: ಅಯ್ಯಯ್ಯ ಏನ್ರಿ ಇದು, ನಿಮ್ ಹೆಲ್ತ್ ಕುಲ್ಗೇಟ್ ಹೋಗ್ಯದಲ್ರಿ. ಇನ್ಮೇಲೆ ಖಡಕ್ ಪತ್ತೆ ಮಾಡಿ ಎಲ್ಲ ಕಂಟ್ರೋಲ್ ತರ್ಬೇಕು ನೋಡ್ರಿ.
0: ಅಪ್ಪ
3: ಹೇಳಪ್ಪ, ಮತ್ತೆ ನಿಂದು
0: ನಿಂದು ಡಯಟ್ ಚಾರ್ಟು ಕಳಿಸ್ಯಾರ ನೋಡಿಲೆ, ಓದ್ತೇನ್ ನೋಡು.
3: ಹೇಳು, ಓದ್ ಓದ್.
0: ಸಕ್ರಿ ಹಾಕದ ಚಹಾ ದಿನಕ್ಕೆ 2 ಮಾತ್ರ ಅಂತ, ಕರಿದ ಪದಾರ್ಥ ವರ್ಜ್ಯ, ಅನ್ನ ಊಟನೂ ಮಾಡಂಗಿಲ್ಲಂತ. ತಪ್ಪಲ್ ಪಲ್ಯ ಬೇಯಿಸಿ ಉಪ್ಪು ಬೆರೆಸಿದ್ರೆ ಸಾಕು ಅಷ್ಟ. 3 ಒಂದೊಂದ್ ಜೋಳದ ರೊಟ್ಟಿ, ಸಾಕಷ್ಟು ನೀರ್ ಕುಡಿಬಹುದು. ಹಾಲು ಮೊಸರು ಬೇಡ ಅಂದರ, ದಿನಕ್ಕ 2 ನೀರ್ ಮಜ್ಜಿಗೆ ಅಷ್ಟ ನೋಡು.
3: ನನ್ನೆ ಬಾರ, ತಿನ್ನೋದಕ್ ಜೀವಿಸ್ಬೇಕು, ಜೀವಿಸ್ಲಿಕ್ಕೆ ಅಂತನ ತಿನ್ಬೇಕು ಪರಮಾತ್ಮ. ಬಹುತೇಕ ನಾನು ಹೋದ ಜನ್ಮದಾಗಿಂತ ಡಯಟಿಷಿಯನ್ ಆಗಿದ್ನೆ ಅಂತ ಅನ್ಸುತ್ತ. ಎಷ್ಟು ಮಂದಿ ಶಾಪ ಹತ್ಯದೋ ಏನೋ. ಅಕಟಕಟ
1: ನಾಟಕ ಸಾಕಿನ್ನ, ತಗೋರಿ ಸಕ್ಕರೆ ಇಲ್ಲಾರ ಚಾ ಕುಡಿರಿ.
3: ಹಸಿವಾದೋಡೆ ಮುಷ್ಟಾನ್ನಗಳುಂಟು.
0: ಅಮ್ಮ ನಿನ್ನೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತಲ್ಲ, ಇವತ್ತು ರಿಪೋರ್ಟ್ ವಾಟ್ಸ್ಆಪ್ ಮಾಡೋರಿದ್ರು, ಬಂದದೇನು ರಿಪೋರ್ಟ್?
1: ಬಂದದ್ಲ, ನಿನ್ ಸಂಜಿಗ ಬಂದದ ರೀ ಸಚಿನ್.

0: ರಿಪೋರ್ಟ್ ತೋರಿಸಿಲ್ಲ ನೀವ?
1: ಏ, ನನಗೇನ್ ಗೊತ್ತದನ ಅದು?
2: ಏನದ ರಿಪೋರ್ಟ್ದಾಗ ನನಗೆ ತೋರ್ಸೇ ಇಲ್ಲಲ್ಲ.
0: ಏನಿರ್ಬೇಕಪ್ಪ, ತೂಕ ಡಾಕ್ಟರ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಳಿದಿಲ್ಲ, ಗುಳಗಿ ಔಷಧ ಇವು ಪಥ್ಯ ಮಾಡಿದ್ರಷ್ಟೇ ಉಪಯೋಗ ಅಂತಂದ್ರು. ಪಾಪ, ಪಥ್ಯ ಅಂತೂ ಅಗ್ದಿ ಖಡಕ್ ಮಾಡ್ತಾರಪ್ಪ ನಿಮ್ಮಪ್ಪ.
1: ಈ ರೋಗ ಅಂತೂ ನನ್ ಬಿಟ್ಟು ಹೋಗವಲ್ಲ, ಅಗದಿ ಮದುವೆ ಮಾಡ್ಕೊಂಡ್ ಹೆಂಡತಿ ಹಂಗ ಪ್ರೀತಿ ಆಗ್ಬಿಟ್ಟಾವ್. ಆದ್ರೂ ಕಂಟ್ರೋಲ್ ಆದ್ರೂ ಆಗ್ಬೇಕಾಗಿತ್ತೇನ. ಹೌದಲ್ ರಂಜು
0: ಅಯ್ಯ, ಪಥ್ಯನ ಮಾಡಿಲ್ಲ ಹೆಂಗ್ ಕಂಟ್ರೋಲ್ ಆಗ್ತದ
2: ಅಪ್ಪ? ಮತ್ತ ನೀ ಆಫೀಸ್ಗೆ ಹೋದಾಗೆಲ್ಲ ಹೊರಗೇನ್ರ ತಿಂದು ಬಂದಿರ್ತೇನ್? ಮತ್ತೆ
1: ಹೊರಗೇನ್ ತಿನ್ನೋದು? ಬರೇ ಪುಕ್ಕಟಿ ಉಪದೇಶ ಅಮೃತನ ತಿನ್ನೋದು ಕುಡಿಯೋದು.
2: ಹಂಗಂದ್ರ
1: ಯಾರನ್ನ ನೋಡ್ತಿ ನೀನು? ಎಲ್ರೂ ಡಾಕ್ಟರ್, ಎಲ್ರೂ ಡೈಟಿಷಿಯನ್. ಒಬ್ರಂತೂ ತಮ್ ಪೈಕಿ ಯಾರೋ ಒಬ್ರು ಅಲೋಪತಿ ತಗೊಂಡು ಸಾಕಾಗಿ ಆಯುರ್ವೇದ ಔಷಧ ತಗೊಂಡ್ರಂತಪ್ಪ. ಈಗ ಡಯಾಬಿಟಿಸ ಪೂರಾ ಬಿಟ್ಟು ಹೋಗ್ಯದಂತವ್ರದು. ಇನ್ನೊಬ್ರು ಯೋಗ ಚಲೋ ಅಂತಾರ. ಇನ್ನು ಉಳ್ಕಿದವರು ಈ ಚಾರ್ವಾಕ ವಂಶಸ್ತ್ರು, ಖಾವೋ ಪೀವೋ ಮಜಾ ಕರೋ ಥಿಯರಿಯವರು. ಒಮ್ಮೊಮ್ಮೆ ನನಗೂ ಅದ ಥಿಯರಿನ ಕರೆಕ್ಟ್ ಅನಿಸ್ತದೆ.
0: ಹಂಗೇನಾರ ಮಾಡಿರಿ ಮತ್ತ. ಅದೇನಾರ ಇರ್ಲಿ, ನಾಳೆ ಸಚಿನ್ ಗೆಳೆಯ ತನ್ಮಯನ್ ಕಡೆ ಹೋಗಿ ಬರೋಣಂತ. ಅವ ಹೊಸದಾಗಿ MD ಡಾಕ್ಟರ್ ಆಗಿ ಬಂದಾನಂತ, ಬಹಳ ಶಾಣೆ ಇದ್ದಾನಂತ.
2: ಹೌದಮ್ಮ, ನಾನು ಆಗ್ಲೇನ ಅವ್ನ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡಿಟ್ಟೇನಿ. ಅಪ್ಪ, ನಾಳೆ ನೀ ಏನು ಆಫೀಸಿಗೆ ಹೋಗೋದ್ ಬೇಡ, ರಜಾ ಹಾಕು, ಅಲ್ಲಿ ಹೋಗಿ ಬರೋಣಂತ.
1: ಅದ ತನ್ಮಯ ಅಳುಬುರ್ಗ್ ತನ್ಯ.
2: ಅಪ್ಪ, ಏನೇನ್ರಿ ಯಾಕೆ ಮಾತಾಡ್ತೀನಿ? ಈಗ ಅವ MD ಮಾಡಿ ಬಂದಾನ, ಅವನ್ ಕೈಗುಣ ಬಹಳ ಚಲೋ ಅದ ಅಂತ ಬಹಳ ಜನ ಹೇಳ್ತಾರ. ಅಷ್ಟು ಪ್ರಸಿದ್ಧ ಹೇಗೇನವ?
1: ಹೌದೌದೌದು.
0: ಸಚಿನ, ನಿಮ್ ಗೆಳೆಯ ರಂಜಿತ್ ತ್ವಾಟದಾಗ ಅಮೃತ ಬಳ್ಳಿ ಸಿಕ್ಕ ತಗೊಂಡ್ ಬಾರೋ. ದಿನಾ ಎರಡ್ ಅಮೃತ ಬಳ್ಳಿ ಎಲ್ಲಿ ತಿಂದ್ರ ಡಯಾಬಿಟಿಸ್ ಅಗ್ದಿ ಲಘು ಕಂಟ್ರೋಲ್ದಾಗ ಬರ್ತದಂತ ನನ್ ಗೆಳತಿ ಗೌತಮಿ ಹೇಳಿದ್ಲಪ್ಪ. ಅಕಿಗೂ ಡಯಾಬಿಟಿಸ್ ಅದಲ್ಲ.
1: ಏ ಏ ರಂಜು, ನಿನ್ ಈ ಆದರ್ಶ ಪತ್ನಿ ಆಗೋ ಬರದಾಗ ನಿನ್ನ ಗೆಳತಿಯರ್ ಏನೇನ್ ಹೇಳ್ತಾರ ಅದನ್ನೆಲ್ಲ ತಂದ್ ನನ್ನ ಮೇಲೆ ಪ್ರಯೋಗ ಮಾಡಿ ನನಗೆ ಜೀವನ ಬ್ಯಾಸ ಆಗೋಂಗ್ ಮಾಡಿಬಿಟ್ಟಿಯ. ನಾನು ಇಂಚಿಂಚಾಗಿ ಸಾಯ್ಲಿಕ್ಕೆ ತಿನ್ನಿಲ್ಲೆ. ಅದೇನೋ ಮುಂಜಾನೆ ಎದ್ ಕೂಡ್ಲೇನ ಹಾಗಲಕಾಯಿ ಜ್ಯೂಸ್ ಅಂತ. ಮೊದ್ಲ ನನಗೆ ಆ ಹಾಗಲಕಾಯಿ ಕಂಡ್ರ ಆ ಜನಮ ಶತ್ರು ಇದ್ದಂಗ. ಅಷ್ಟೇ ಅಲ್ಲ, ಹಾಗಲಕಾಯಿ ಕೋಸಂಬರಿ, ಹಾಗಲಕಾಯಿ ಚಟ್ನಿ, ಹಣೆ ಬಾರ, ಹಾಗಲಕಾಯಿ ಪಾಯಸ ಒಂದು ಕಡಿಮೆ ಆಗ್ಯದ ನೋಡು. ಮೆಂತ್ಯ ಕಾಳು ಮತ್ತ ಅದ್ರ ಜೊತೆಗೆ ಜೊಗಲು ಬಂದಿ, ಮೊಳಕೆ ಬಂದ ಮೆಂತ್ಯ ಕಾಳಿನ ಕೋಸಂಬರಿ, ಅದಂತ ಕೈ ಅಂದ್ರೆ ಕೈವ
0: ರೀ. ಈ ರೋಗ ರುಜಿ ಎಲ್ಲ ಇಂಥ ಪರಿ ನಿಮ್ಮನ್ನು ಬಿಟ್ಟು ಹೋಗ್ಲಾರದಷ್ಟು ನಿಮ್ ಮ್ಯಾಲ್ ಪ್ರೀತಿ ತೋರಿಸ್ತಾವಲ್ಲ, ನನಗ ಅದನ್ ಹೆಂಗ್ ಸಹನ ಮಾಡ್ಕೋಬೇಕಂತ ತಿಳಿವಲ್ತ್ರಿ. ಮೊದಲಿನಿಂದ ನಾಲ್ಗಿ ಮ್ಯಾಲ್ ಕಂಟ್ರೋಲ್ ಇಟ್ಟಿದ್ರ ಈ ಪಾಳಿ ಬರ್ತಿದ್ದಿಲ್ಲ ನಿಮ್ಗ. ಹಾ, ತಗೋರಿ ತಗೋರಿ, ಈ ಗುಳ್ಗಿ ತಗೋರಿ ಮೊದ್ಲ.
1: ಕೊಡು. ಬಂದೇನಪ್ಪ ಬಾಡಿ ಬಿಡು ಮಹಾಶಯ. ಆ ಮೈ ಎಲ್ಲ ಬೆವ್ತು ರಾಡಾಗಿ ಹೋಗ್ಯದ. ಸ್ನಾನ ಮಾಡಿ ಫ್ರೆಶ್ ಆಗಿ ಹೋಗ, ಊಟ ಮಾಡೋಣ.
2: ಹೋ ಸಪ್ಪ, ಹ್ಞೂ ಅಪ್ಪ, ಈಗ ಬಂದೆ ನೋಡು ಜಿಮ್ಮಿಂದ. ಅಪ್ಪ, ನನಗೊಂದು ಐಡಿಯಾ ಉಳಿದ ನೋಡು.
1: ಮತ್ತೇನೋ ಮಾರಯ್ಯ ನಿಂದು.
2: ಅಲ್ಲ, ನೀನು ಯಾಕೆ ನನ್ನಂಗ ಜಿಮ್ ಯಾಕೆ ಸೇರ್ಕೋಬಾರ್ದು?
1: ಅಲ್ಲ, ಈ ವಯಸ್ಸಿನಾಗ
2: ಅದಕ್ಕೇನು ವಯಸ್ಸದನ ಅಪ್ಪ? ನಿನ್ನ ವಯಸ್ಸಿಗೆ ತಕ್ಕಂಥದಷ್ಟನ್ನ ನೀ ಜಿಮ್ ಒಳಗೆ ಎಕ್ಸಸೈಸ್ ಮಾಡಬಹುದು. ಅವ ನನ್ನ ಗೆಳೆಯ ರೋಹನ್ ಇದನಲ್ಲ, ಅವನ ಅಪ್ಪ ದಿನಾಲು ಜಿಮ್ಗೆ ಬರ್ತಾರ, ಹೆಂಗಿದ್ದಾರಂತಿ. ಇನ್ನು ಅಗದಿ ಹೀರೋ ಹೀರೋ ಆಗ್ಯಾರ ನೋಡೋರು. ಅವ್ರದ್ದು ನಿಮ್ದ ವಯಸ್ಸಿರ್ಬೇಕು.
1: ಏ ಅವರೆಲ್ಲ ಬಿಡು, ಅವರೆಲ್ಲ ಮೊದ್ಲಿಂದನು ಮೇಂಟೈನ್ ಮಾಡ್ಕೋತ ಬಂದಿರ್ತಾರೇನಪ್ಪ.
2: ಅಪ್ಪ ಅವ್ರನ್ನ ಬಿಡು, ನಮ್ಮ ಗೋಪಿ ಅಪ್ಪ ಸುಬ್ಬಣ್ಣ ಮಾಮ ಇದಾರಲ್ಲ, ನಿನ್ ವಾರಗಿದ್ದವ್ರ ಅಲ್ಲೇನವ್ರು? ಅದ ನಿನ್ ಗೆಳೆಯ ಸುಬ್ಬಣ್ಣ.
1: ಅವ ಸೊಟಕ್ ಸುಬ್ಬ್ಯ, ಅವಂದೇನ್ ಹೇಳ್ತೀಯ ಬಿಡ ನನ್ ಮುಂದೆ. ಅವ ಒಂದ್ ದಿನಾನು ಡಯಟ್ ಮಾಡಂಗಿಲ್ಲ. ಅಷ್ಟೇ ಅಲ್ಲ, ನನ್ಕಿಂತ ಡಬಲ್ ಊಟ ಮಾಡ್ತಾನವ.
2: ಹೌದೇನು?
1: ಸಣ್ಣವಿದ್ದಾಗಂತೂ ಅವ್ರ ಅವ್ವ ಅವನ್ ಈ ಕೂಳು ಭಾಗ ತನಕ್ಕೆ ಬ್ಯಾಸತ್ ಹೋಗಿದ್ಲೇನಪ್ಪ. ಅಪ್ಪ ಸುಬ್ಬ, ಸೊಣಕರಿಗೆ ಕೂಳು ಹಾಕ್ಲಾಸಲ್ಲ, ನರ್ಕಿ ಗ್ವಾಡಿ ಮೆತ್ಲಾಸಲ್ಲ ಅನ್ನೋದು ಸುಳ್ಳಲ್ಲ. ನಿನಗ ಬೇಯಿಸಿ ಹಾಕಿ ಹಾಕಿ ನಾ ಹಣ್ಣಾದಿ ನೋಡಪ್ಪ ಅಂತಿದ್ಲು.
2: ಅಪ್ಪ ಅದೆಲ್ಲ ಲೆಕ್ಕಕ್ಕಿಲ್ಲಿಗ, ಒಟ್ಟ ಅವತ್ ಹೆಳ್ಳಗಿದ್ದಾನ ಫಿಟ್ ಇದ್ದಾನ ಅನ್ನೋದು ಇಂಪಾರ್ಟೆಂಟ್. ಅವಂಗ ನಿನ್ನಂಗ 108 ರೋಗ ಸೇರ್ಕೊಂಡಿಲ್ಲ ಅನ್ನೋದು ಇಂಪಾರ್ಟೆಂಟ್.
1: ಹೌದು ಬಿಡಪ್ಪ, ನೀ ಹೇಳಿದ ಮೇಲೆ ತಿಳ್ಕೋಬೇಕು.
2: ಇಲ್ಲಿ ಕೇಳಿಲ್ಲ, ಮೊನ್ನೆ ನಮ್ಮ ಗೋಪಿ ತಮ್ಮ ಅಪ್ಪನ ಜೋಡಿ ಡ್ರೆಸ್ ತಗೊಳಿಕ್ ಹೋಗಿದ್ನಂತ. ಅಂಗಡಿ ಅವ ಅವರಿಗೆ ನಿಮ್ಮ ಅಣ್ಣವ್ರು ಅಂತ ಅನ್ಲಿಕ್ಕಿದ್ನಂತ. ಗೋಪಿಗೆ ಸಿಟ್ಟು ಬಂದು ಅವರು ನಮ್ಮಪ್ಪ ಅಂತ ಗದರಿಸಿದ್ನಂತ.
0: ಅಯ್ಯ ನೋಡ್ರಿ, ಸೊಟಕಿರೋದ್ರ ಫಾಯ್ದಾ
1: ನಿಂದೊಂದ.
2: ಏ ತಡ್ರಿ ತಡ್ರಿ, ಮುಂದ್ ಕೇಳ್ರಿ. ಆ ಅಂಗಡಿ ಅವ ಸಾರಿ ರೀ, ನಾ ಅವರಿಗೆ

0: ತಮ್ಮ ಅಂತ ತಿಳ್ಕೊಂಡಿದ್ನಿರಿ ಅಂತನ್ಬೇಕ
1: ಅಲ್ರಿ. ನೀವು ಮೊದ್ಲೇನ್ ಹಿಂಗ ದಪ್ಪ ಇರ್ಲಿಲ್ಲ, ಹಿಂಗ ಕಪ್ಪಿ ಹಂಗಿದ್ರ ನಾ ಏನ್ ನಿಮ್ ಒಪ್ತಿದ್ದಿಲ್ಲ. ಅಗದಿ ಹಿಂದಿ ಸಿನಿಮಾದ ಹೀರೋನ್ ಗತೆ ಇದ್ರಿ.
2: ಮತ್ತೆ ಕೇಳ್ತೀಯ
0: ಅಪ್ಪ? ಇಲ್ಲಿ ಕೇಳಿಲ್ಲ. ನಿನಗ ಮನಸ್ಸು ಇರ್ದಿದ್ರ ಜಿಮ್ ಬೇಡ, ಬಿಟ್ಬಿಡು. ಅದು ನಿನಗ ದೇಹಕ್ಕ ಹೆವಿನೂ ಆಗ್ತದ.
2: ಇದು ಕರೆಕ್ಟ್ ಮಾತು ನೋಡಪ್ಪ.
0: ಕೇಳಿಲ್ಲ. ಆದ್ರ ನಾಳಿಂದ ಮುಂಜಾನೆ ಜಿಮ್ಮಿಗೆ ಹೋಗೋದ್ ಬಿಡ್ತೇನಿ, ನಿನ್ನ ವಾಕಿಂಗ್ ಕರ್ಕೊಂಡು ಹೋಗ್ತೇನೆ. ನಾ ಜಿಮ್ಮಿಗೆ ಸಂಜಿಗ್ ಮೇಲೆ ಹೋಗ್ತೇನಂತ. ನೀವು ಮುಂಜಾನೆ ನನ್ ಜೋಡಿ, ಸಂಜಿಕ ಅಮ್ಮನ್ ಜೋಡಿ ವಾಕಿಂಗ್ ಮಾಡ್ರಿ. ಮೈ ಇಳಿತದೋ ಇಲ್ಲೋ ಗೊತ್ತಿಲ್ಲ, ಆದ್ರ ಹೆಲ್ತ್ ಅರ ಸುಧಾರಿಸ್ತದ ನೋಡ್ರಿ.
2: ನೀ ಯಾಕೋ ಕೈ ತಗೊಂಡ ಬೆನ್ನತ್ತಿಯಪ್ಪ ಮಾರಾಯ.
0: ಕೇಳ್ರಿಲೇ, ಹಂಗಲ್ಲ. ಅದು ಹೆಂಗಿದ್ರು ನಿನಗೆ ಡಾಕ್ಟರ್ ಎರಡೂ ಹೊತ್ತು ವಾಕಿಂಗ್ ಮಾಡ್ರಿ ಅಂತ ಸಲಹೆ ಬೇರೆ ಕೊಟ್ಟಾರ. ಸಣ್ಣ ಸಣ್ಣ ಸಾಲಿ ಹುಡುಗರು ಸಾಲಿಗೆ ಹೋಗ್ಲಿಕ್ಕೆ ಬ್ಯಾಡಾಗಿ ನೆವ ತೆಗಿಯೋಂಗ ನೀನ ತಪ್ಪಿಸ್ಲಿಕ್ಕತ್ತಿದ್ದಿ ವಾಕಿಂಗ್ ಹೋಗೋದು. ಅಮ್ಮ, ಇನ್ನ ಏನೂ ನೆವ ತೆಗಿಲಾರ್ದಂಗ ನೀನ ನೋಡ್ಕೋಬೇಕು. ನಾ ಒಂದ್ ಟೈಮ್ ಟೇಬಲ್ ಕೊಡ್ತೇನೆ ಅಂತ.
2: ನಾ ಇವ ಸಣ್ಣವಿದ್ದಾಗ ಇವನ್ನ ಕಾಡ್ಸಿದ್ದೆಲ್ಲ ಉಗಾಯಿಸುವಂಗ್ ಕಾಣ್ತಾನ. ದೇವ್ರ, ನೀನ ಕಾಪಾಡಬೇಕಪ್ಪ ಅದನ್ನ.
0: ದೇವ್ರ ಕಾಪಾಡ್ತಾನ? ಇಲ್ಲಿ ಫಸ್ಟ್ ನಾ ಹೇಳೋದ್ ಕೇಳು. ಮುಂಜಾನೆ ಐದಕ್ಕೆ ಏಳಬೇಕು.
2: ಏನ ಐದಕ್ಕ?
0: ಐದಕ್ಕೆ ಎದ್ದು ಆರ್ನಿಕ ಮುಗಿಸ್ಕೊಂಡು ಒಂದ್ ಗ್ಲಾಸ್ ಬಿಸಿನೀರು ವಿತ್ ನಿಂಬೆ ರಸ ಕುಡಿದು ಐದೂವರೆಯಿಂದ ಆರೂವರೆ ತನಕ ವಾಕಿಂಗ್.
2: ಸುದ್ದಾತ್ ನೋಡ್,
0: ಆಮೇಲೆ ಮುಂದಿನ ಕೆಲಸ ನೋಡಪ್ಪ.
2: ಏ ಮರಯ್ಯ, ಹೋದ ಜನ್ಮದಾಗ ತಗಣಿಗೀಗನೆ ಆಗಿದ್ದೇನೋ, ಹಿಂಗ್ಯಾಕ ನನ್ನ ಮುಂಜಾನೆ ನಿದ್ದಿ ಸಹಿತ ಮಾಡ್ಲಿಕ್ಕೆ ಬಿಡದಂಗ ಕಾಡ್ಲಿಕ್ಕೆ?
0: ಇಲ್ಲಿ ಕೇಳಿಲ್ಲ. ಆಫೀಸ್ ನಿಂದ ಬಂದ ಮೇಲೆ ಟಿವಿ ರಿಮೋಟ್ ಹಿಡ್ಕೊಂಡು ಚಹಾ ಕುರುಕುಲ್ ಅಂತ ಕೂಡಂಗಿಲ್ಲ.
2: ಏನಂದಿ?
0: ಸಂಜೆಕ್ಕೆ ಆರೂವರೆಯಿಂದ ಏಳುರ್ತನ ಮತ್ತು ವಾಕಿಂಗು. ಅಮ್ಮ, ಸಂಜೆಕ್ಕೆ ಅಪ್ಪನ್ ವಾಕಿಂಗ್ ಕರ್ಕೊಂಡು ಹೋಗೋದು ನಿಂದ ಜವಾಬ್ದಾರಿ, ಮುಂಜಾನೆ ಇದು ನನ್ನ ಜವಾಬ್ದಾರಿ ನೋಡು.
1: ಆತಪ್ಪ.
0: ಅಪ್ಪ
2: ಹೇಳಪ್ಪ.
0: ನಿನ್ನೆ ನಿಂದು ಫುಲ್ ಚೆಕಪ್ ಆಗ್ಯದಲ್ಲ, ಅದರದು ರಿಪೋರ್ಟ್ ಬಂದದ್ ನೋಡು.
2: ಏನಂತದಪ್ಪ?
0: ಓದ್ತೇನೆ ತಡಿ. ನಿನ್ನ ವೇಟು 5 ಕಿಲೋ ಇಳಿದು ಬಿಟ್ಟದಲ್ಲ. ವಾ, ವಾಟ್ ಎ ಮಿರಾಕಲ್! ಇದೆಲ್ಲ ವಾಕಿಂಗ್ ಪ್ರಭಾವ ನೋಡು. ಮತ್ತ ಈ ಡಯಾಬಿಟಿಸ್ ಸಹಿತ ಕಂಟ್ರೋಲ್ಗೆ ಬಂದದ. ಕೊಲೆಸ್ಟ್ರಾಲ್ ಗುಳಿಗಿ ಇನ್ನೊಂದ್ ತಿಂಗಳು ತಗೊಂಡ ನಂತರ ಆಮೇಲೆ ಬಿಡ್ಲಿಕ್ಕೆ ಹೇಳಾರ. ವಾ, ಭಾರಿ ಆತ್ಲ
1: ರೀ. ಈಗ ನೀವು ಅಟ್ಲೀಸ್ಟ್ ನಿಮ್ಮ ವಯಸ್ಸಿದ್ದಷ್ಟು ವಯಸ್ಸಿನವರಂಗಾರ ಕಾಣಿಸ್ತೀರಿ. ಮೊದ್ಲಂತೂ ಅಗ್ರಿ ವಯಸ್ಸಾದವರಂಗ್ ಕಾಣಿಸ್ತಿದ್ರಿ ನೀವು.
2: ಹೌದೌದು.
0: ಹೌದಪ್ಪ. ಅಪ್ಪ, ನನಗ 3 ತಿಂಗಳು ಚೆನ್ನೈಗೆ ಹೋಗ್ಬೇಕಾಗ್ಯದ.
2: ಚಲೋ ಆತ ಬಿಡ.
0: ಚಲೋ ಆತ ಅನ್ಕೋಬೇಡ, ಆದ್ರ ನೀ ಮಾತ್ರ ವಾಕಿಂಗ್ ತಪ್ಪಿಸ್ಬಾರ್ದು. ಅಮ್ಮ ಇಲ್ಲಿ ಕೇಳಿಲ್ಲ. ಅಪ್ಪ ವಾಕಿಂಗ್ ತಪ್ಪಿಸ್ಲಾರ್ದಂಗ ನೀನ ನೋಡ್ಕೋಬೇಕ. ಮತ್ತ
1: ನೋಡ್ಕೋತೇನ.
2: ಅಂತೂ ಇನ್ 3 ತಿಂಗಳು ನನ್ನ ವಾಕಿಂಗ್ಗೆ ವಿಶ್ರಾಂತಿ. ರಂಜನಾಗ ಹೆಂಗರ ಸಂಭಾಷಿಸ್ಬಿಡ್ಬೋದು. ಒಂದ್ಸಲ ಹೊಟ್ಟೆ ನೋವು ಅನ್ಬೋದು, ಇನ್ನೊಂದ್ಸಲ ತಲೆ ನೋವು. ಅಷ್ಟೇ ಯಾಕ, ಒಂದೊಂದ್ ದಿನ ಆಫೀಸ್ನ್ಯಾಗ ಕೆಲಸ ಬಹಳ ಅದ ಅಂತ ಹೇಳಿ ಮನೆಗೆ ಲೇಟ್ ಆಗಿನೂ ಬರ್ಬೋದು.
1: ಏನೋ ಪ್ಲಾನ್ ನಡೆದಿಲ್ಲ ಮನಸ್ನಾಗ?
2: ಏನಿಲ್ಲ ಬಿಡ.
1: ಮುಗುಳ್ನಾಗಿ ನಕ್ಕೋತ ಕೂತೀರಿ ರೀ. ನೀವೇನ ಮಾಡಿದ್ರು ವಾಕಿಂಗ್ ತಪ್ಪಸಂಗಿಲ್ಲ, ತಿಳೀತಾ?
2: ಗೊತ್ತುವ, ನನ್ನ ಹಣೆಬಾರದು.
1: ಹೇಳ್ರಿ ಹೇಳ್ರಿ, ನಡೀರಿ, ತಯಾರಾಗ್ರಿ ಪಟ ಪಟ.
2: ಏ, ನೀನ ನೀನ ಇನ್ನೂ ತಯಾರಾಗಿಲ್ಲ. ನೀ ತಯಾರಾಗೋ ತನಕ ನಾ ಸ್ವಲ್ಪ ನಿದ್ದಿ.
1: ನನಗ ಮುಂಜಾನೆ ನಿಮ್ ಜೋಡಿ ವಾಕಿಂಗ್ ಬರ್ಲಿಕ್ಕೆ ಆಗುದಿಲ್ಲ, ಆದ್ರ ಸಚಿನ್ ಮಾತ್ರ ನನಗೆ ಹೇಳ್ ಹೋಗ್ಯಾನ.
2: ಹೋಗೋದಕ್ ನಂದೇನ್ ತಕರಾರಿಲ್ಲ, ಆದ್ರ ನಿನ್ನೆ ಒಂದ್ ಅರ್ಧ ಬಕ್ರಿ ಹೆಚ್ಚಿಗೆ ತಿಂದಿನಲ್ಲ, ಸ್ವಲ್ಪ ಯಾಕೋ ಹೊಟ್ಟೆ ನೋವು ಆದಂಗ ಆಗ್ಯದ.
1: ಈ ಹೊಟ್ಟೆನೋವಿಗೆ ನಾ ಸಕ್ರಿ, ಬೆಲ್ಲ, ಇಲ್ಲಿ ಶುಂಠಿ ಕಷಾಯ ಮಾಡ್ಕೊಂಡು ಬರ್ತೀನಿ. ಆದ್ರ ನೀವು ಮಾತ್ರ ಈ ವಾಕಿಂಗ್ ತಪ್ಪಸೋಂಗೆ ಇಲ್ಲ, ತಿಳಿತಾ? ನಿಮಗ್ ತಲೆನೋವು ಬರೋ ಸಂಭವ ಅದ ಅಂತ ನನಗೆ ಗೊತ್ತಾಗಿ ನಾ ಒಂದ್ ಲೈನ್ ಫುಲ್ ತಲೆನೋವಿನ ಗುಳಿಗೆ ಮನ್ಯಾಗ ತಂದು ಇಟ್ಟ ಬಿಟ್ಟೇನಿ. ಇನ್ನ ನಿದ್ದಿ ಬಂದದ ಅಂತಂದ್ರ ಒಂದ್ ತಂಬಗಿ ತಣ್ಣೀರ್ ಸುರಿದು ಬಿಡ್ತೇನಿ, ನಿಂಬೆ ರಸ, ಬಿಸಿನೀರು ಎಲ್ಲ ತಯಾರಿ ಮಾಡಿಟ್ಬಿಟ್ಟೆ ನಾನು.
2: ಏನ್ ಕಾಡ್ತೀಯ ಮಾರಾಯ್ತಿ, ಈ ಬೆನ್ ಹತ್ತಿದ್ ಬೇತಾಳ್ತಾರ?
1: ಆತಿನ ನಡೀರಿ ನಡೀರಿ, ಪಟ ಪಟ ರೆಡಿಯಾಗಿ ಹೋಗ್ ನಡ್ರಿ.
2: ಆತು, ಸ್ವಲ್ಪ ಚಾರ ಕುಡ್ತೀನಿ, ಕುಡಿದು ಹೋಗ್ತೀನಿ.
1: ಆತು, ಚಾ ಮಾಡಕ್ ಹೋಗ್ತೀನಿ, ಎದ್ದೇಳ್ರಿ ನೀವಿನ್ನ.
2: ಈಗ ಅಂಕಾರಿ ಗೊತ್ತಾಯ್ತು, ಈಕೆ ಅಂಕಾರಿ ಬರುದಿಲ್ಲ ಅನ್ನಂಗಾಯ್ತು. ಅಲ್ಲಿ ಹೋಗಿ ಬೆಂಚಿನ ಮೇಲೆ ಕುತ್ಕೊಂಡು ತೂಕುಡ್ಸ್ಕೋತ ಕೂತ್ರಾತು. ಏನ್ ಇವ್ರು ಅಂತೀನಿ, ಈ ರಾಹು ಕೇತು ಬೆನ್ ಹತ್ತಿದಂಗ ಹತ್ತಿ ಬಿಟ್ಟಾರ ನೋಡಿ ಇವ್ರು. ಅದು ಆ ಕಡೆ ಈ ರೋಗ, ಇನ್ ಈ ಕಡೆ ಈ ತಾಯಿ ಮಗ. ಹ

0: ಈ ಬೆಂಚು ಅಗ್ದಿ ಸ್ವಚ್ಛದ, ಇಲ್ಲಿ ಯಾರ ಗದ್ಲೂ ಇಲ್ಲ. ಪ್ರಶಸ್ತದ ತೂಕುಡಿಸ್ಲಿಕ್ಕೆ ಇಲ್ಲೇ ಕುತ್ಕೊಂಡ್ಬಿಡ್ತೀನಿ.
1: ನಮಸ್ತೆ ಅಂಕಲ್, ನನ್ನ ಹೆಸರು ಸಜನಿ ಅಂತ.
0: ಹಾ ನಮಸ್ಕಾರವಾ
1: ಅಂಕಲ್, ಬರ್ರಿ ಇಬ್ರು ಜೋಡಿಯಾಗಿ ಜಾಗಿಂಗ್ ಮಾಡೋಣ, ಮಾತಾಡ್ಕೋತ.
0: ಏನಂದಿ?
1: ಜಾಗಿಂಗ್ ಮಾಡೋಣ ಬರ್ರಿ ಅಂತ ಕರೆದೆ.
0: ಅರೆ ನಾ ಕಾಲೇಜ್ನಾಗ ಓದ್ಬೇಕಾದ್ರ ನನ್ನ ಹಿಂದೆ ರಗಡಷ್ಟು ಹುಡುಗಿಯರು ಬೀಳ್ತಿದ್ರು, ಆದ್ರೆ ಅದೆಲ್ಲ ಆಗಿ ಹೋದ ಇತಿಹಾಸ. ಈಗೂ ನಾ ಇಂಥ ಮಾಡರ್ನ್ ಹುಡುಗಿಯರಿಗೂ ಆಕರ್ಷಿಸುವಷ್ಟರ ಮಟ್ಟಿಗೆ ಚಂದ ಉಳಿದೀನಿ ಅಂದಂಗಾತ. ನೀವು ಯಾರಂತ ಗೊತ್ತಾಗ್ಲಿಲ್ಲ.
1: ನಾ ಇಲ್ಲೇ ನಿಮ್ ಮುಂದಿನ ಕ್ರಾಸ್ನಾಗ ಮೂರನೇ ಮನೆಗ್ ಇರ್ತೀನ್ರಿ. ನೀವು ಆಂಟಿ ಇಬ್ರು ನಿಮ್ ಸ್ಕೂಟಿ ಮೇಲ ನಮ್ ಮನಿ ಮುಂದ್ ಹೋಗ್ತಿರ್ತೀರಲ್ಲ, ನಾ ನೋಡ್ತಿರ್ತೀನ್ರಿ.
0: ಆಗ್ಲಿ ಆಗ್ಲಿ, ನಡ್ರಿ ನಡ್ರಿ ಹೋಗೋಣ. ಅದ ನಿಮ್ ಹೆಸರು ಏನು ಅಂದ್ರಲ್ಲ?
1: ಸಜ್ಜನಿ ಅಂತ.
0: ಓಕೆ, ಇದೇ ಊರು ಅವರ ನೀವು?
1: ಇಲ್ಲ ಅಂಕಲ್, ನಮ್ದು ಹಾವೇರಿ.
0: ಓಕೆ,
1: ನಾವ್ ಇಲ್ಲಿಗ್ ಬಂದು 7-8 ವರ್ಷ ಆಯ್ತು.
0: ಹೌದಾ? ಏನ್ ಮಾಡ್ತೀರಿ ನೀವು?
1: ನಾನ್ ಜಾಬ್ ಮಾಡಕತ್ತೀನ್ರಿ.
0: ಹೌದನು? ಏ ಚಲೋ ಆತ್ ಬಿಡುವ. ಎಲ್ವಾ, ಎಲ್ ಕೆಲಸ ಮಾಡೋದು?
1: ಇಲ್ಲೇ ಪ್ರೈವೇಟ್ ಕಂಪನಿ ಒಳಗ್ ಮಾಡ್ತೀನ್ರಿ.
0: ಹೌದನು? ಎಷ್ಟು ವರ್ಷ ಆಯ್ತು?
1: ಈಗೊಂದ್ 4 ವರ್ಷ ಆತ್ರಿ.
0: ಹಾ ಹೌದನ? ಚಲೋ ಆತ್, ನಡ್ರಿ ನಡ್ರಿ ಹೋಗೋಣ.
1: ಬನ್ನಿ.
0: ಎಷ್ಟು ರೌಂಡ್ ನಡೆದ್ವಿ ನಾವೀಗ?
1: ಬರೀ ಒಂದು 7-8 ರೌಂಡ್ ಅಷ್ಟೇ ಅಂಕಲ್ ಆಗಿರೋದು.
0: ಸಾಕು ಸಾಕು, ಮತ್ತೆ ನಾಳೆ ಸೇರೋಣಂತ ನಾವು ಆಫೀಸ್ಗೆ ಹೋಗ್ಬೇಕು. ಬರ್ತೀನಿ
1: ಅಂಕಲ್, ತಪ್ಪಿಸ್ಬೇಡಿ.
0: ನೀವಿದ್ದೀರಂದ್ರೆ ನಾ ಯಾಕೆ ತಪ್ಪಿಸ್ಲಿ? ಹಾ ಬರ್ತೀನಿ ಬರ್ತೀನಿ. ಅಲ್ಲ ಈ ಟೈಮ್ ಬೇರೆ ಆತು, ಆ ಪಾಪ ಹುಡುಗಿ ಸಜಿನಿ ಕಾಯ್ತಿರ್ತಾಳ ನನ್ನ. ಆದಷ್ಟು ಬೇಗ ಲಗುನ್ ಹೋದ್ರ ಮತ್ತೆ 2 ರೌಂಡ್ ಹೆಚ್ಚಿಗೆ ಹೋಗ್ಬೋದ ಅಕ್ಕಿ ಜೊತೆನ. ಅಲ್ಲ ನಾನು ವಾಕಿಂಗ್ ಮಾಡ್ಲಿಕ್ಕತ್ತಿ 2 ತಿಂಗಳಾತು. ಈ ಸಜಿನಿ ನನ್ನ ಮನಸ್ಸಿಗೆ ಎಷ್ಟ್ ಹತ್ರ ಆಗ್ಯಾಳ ಅಂತೇನೆ. ನನಗ್ ಹೋಗಬೇಕನ್ನಿಸ್ತದ ವಾಕಿಂಗಿಗೆ. ನಾನ ಹೇಳ್ತೀನಿ, ನಾನ ಹೋಗ್ತೀನಿ. ಅಯ್ಯೋ, ವಾಕಿಂಗ್ ಹೋಗೋ ಟೈಮ್ ಆತು, ಕಾಯ್ತಿರ್ತಾಳಲ್ಲಿ.
2: ಹಾ ಇಷ್ಟ್ ಲಗು ರೆಡಿ ಆಗ್ಬಿಟ್ಟಿರ? ಮೊದ್ಲು ಹೇಳಲಿಕ್ ಬರ್ಲೆ ಅಂತಿದ್ರಿ, ಈಗ ನಾ ಹೇಳೋದಕ್ಕಿಂತ ಮೊದ್ಲನೇ ಎದ್ದು ತಯಾರಾಗ್ಬಿಡ್ತೀರಿ. ಬಹಳ ಆಶ್ಚರ್ಯ ಆಗ್ತದ ಬಿಡ್ರಿಪ್ಪ ನನಗ.
0: ಅಲ್ಲ ಇದು ನಿನಗ್ ಸಂತನ?
2: ಅಯ್ಯ ಸಂತ ಅಲ್ರಿ, ಈ ಬದಲಾವಣೆ ನೋಡಿ ಖುಷಿ ಆಗ್ಯದ ನನಗ. ಈಗ ಎಷ್ಟು ಚಾರ್ಮಿಂಗ್ ಆಗಿ ಕಾಣಿಸ್ತೀರಿ ನೀವು, ಹೊಟ್ಟಿನೂ ಕರಗಿದ್ ನೋಡ್ರಿ.
0: ಹೌದಾ?
2: ಎಲ್ಲದಕ್ಕಿಂತ ಹೆಚ್ಚಂದ್ರ ನಿಮ್ ಕೊಲೆಸ್ಟ್ರಾಲ್ ಪೂರ್ಣ ನಾರ್ಮಲ್ ಬಂದದ. ಮಗ ಬರೋದ್ರಾಗನ ಎಷ್ಟು ಸುಧಾರಣೆ ಆಗಿದ್ರಿಪ್ಪ ನಿಮ್ಮೊಳಗ. ಅವಂಗೂ ಬಹಳ ಖುಷಿ ಆಗ್ತದ ನಿಮ್ ನೋಡಿ.
0: ರಂಜು, ಈ ಸರ್ತಿ ನನ್ನ ಕೂದ್ಲಿಗೂ ಸ್ವಲ್ಪ ಬಣ್ಣ ಹಚ್ತೀಯನ?
2: ಮೊದ್ಲ ನಾ ಬಣ್ಣ ಹಚ್ಕೊಳ್ಳೋದ್ ನೋಡಿ ನನ್ ಚಾಷ್ಟಿ ಮಾಡ್ತಿದ್ರಿ, ಬೂಡಿ ಗೋಡಿ ಲಾಲ್ ಲಗಾಮ್ ಅಂತ ಹೇಳಿ ಅಣಗಿಸ್ತಿದ್ರಿ. ಸಚಿನ್ ಬಣ್ಣ ಬಣ್ಣ ಟೀ ಶರ್ಟ್ ಹಾಕೊಂಡ್ರ ಅವಂಗೂ ಬೈತಿದ್ರಿ. ಈಗ ನೀವು ಅವಂದ ಟೀ ಶರ್ಟ್ ಉಪಯೋಗಿಸ್ಲಿಕ್ಕತ್ತೀರಿ. ಅಂತೂ ವಾಕಿಂಗ್ ನಿಂದಾಗಿ ರಗಡಷ್ಟು ಬದಲಾವಣೆ ಆಗೇದ್ ಬಿಡ್ರಿ.
0: ಹೂ ಮತ್ತ ನೀ ಅಗ್ದಿ ಸಣ್ಣಾಕಿ ಅನಿಸಿ ನಾ ಬಿಳಿ ಕೂದ್ಲಿನ ಮುದುಕ ಅನಿಸಿದ್ರ ಈ ಮಂದಿ ನನಗೆ ಈಕಿ ನಿನ್ನ ಮಗಳನ್ನು ಅಂತ ಕೇಳಿದ್ರ ಏನ್ ಮಾಡ್ಲಿ? ಅದು ಬಿಡು, ನಿನ್ನ ಈ ಟ್ವಿಜರ್ ಎಲ್ಲದ?
2: ಯಾಕ ಹೂ ಬಿತ್ತಿಡ್ಕೊಳ್ಳೋರೇನು?
0: ಏ ಅಲ್ಲಿ ಬಿಡ ಮಾರ ಐತಿ, ಮೀಶಾಗ ಒಂದೆರಡು ಬಿಳಿ ಕೂದ್ಲು ಬಂದು ಎದ್ ಕಾಣ್ಲಿಕ್ಕೆ ತಾವ್ ಅದಕ್ಕ.

0: ಅಮ್ಮ ಅಪ್ಪ.
1: ಅಯ್ಯ ಸಚಿನ ಬಂದೆ ಅಪ್ಪ. ಚಲೋ ಆತ್ ನೋಡ್, ಎರಡ್ ದಿನ ಕಳೆದ್ರ ನೀನ್ 25ನೇ ಹುಟ್ಟಿದಬ್ಬ. ಈ ಸರ್ತಿ ದೊಡ್ಡ ಪಾರ್ಟಿ ಮಾಡ್ಬೇಕಂತ ಹೇಳಿ ನಾವಿಬ್ರು ಪ್ಲಾನ್ ಮಾಡಿದ್ವಿ. ಆದ್ರ ಇಬ್ರಿಗೆ ಎಲ್ಲಾ ತಯಾರಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತೆನ್ಪ. ನೀ ಅಗದಿ ಅವತ್ತನ ಬರ್ತಿ ಅಂತ ತಿಳ್ಕೊಂಡಿದ್ವಿ ನಾವು. ಲಘು ಬಂದಿ ನೋಡಪ್ಪ, ಚಲೋ ಮಾಡಿದಿ.
0: ಹೌದಮ್ಮ, ನಾನು ಹಂಗ ಅನ್ಕೊಂಡಿದ್ದೆ ಅವತ್ತ ಬರೋದಾಗ್ತದೇನೋ ಅಂತ ಹೇಳಿ. ಆದ್ರ ನಡುವ ಎರಡು ದಿನ ಸೂಟಿ ಬಂದಿತ್ತಲ್ಲ, ಅವನು ಕೆಲಸದ ದಿವಸ ಅಂತ ಹೇಳಿ ಲೆಕ್ಕ ಹಿಡ್ಕೊಂಡ್ರು. ಅದಕ್ಕ ಎರಡು ದಿನ ಲಘು ಬಂದೆ ನೋಡು. ಹೆಂಗಿದ್ದೀರಿ ಇಬ್ರು?
1: ಆರಾಮಪ್ಪ, ಆರಾಮಿದ್ದೇವೆ ನೋಡಪ್ಪ ಇಬ್ರು.
0: ಅಲ್ಲಪ್ಪ, ನೀವೇನು ಅಗದಿ ಮಸ್ತ್ ಕಾಣ್ಲಿಕ್ಕತ್ತಿರ್ಲ. ಅಂತೂ ವಾಕಿಂಗ್ ಬಿಟ್ಟಿಲ್ಲ ಅಂತ ಆತು. ಅಮ್ಮ ಹೇಳಿದ್ದು ಖರೆ ಅನಸ್ಲಿಕ್ಕತ್ತ ನೋಡ್ರಿ.
2: ಎಲ್ಲಿ ಬಿಡ್ತಾಳಪ್ಪ ನಿಮ್ಮಮ್ಮ ನನ್ನ?
1: ಅಯ್ಯ, ಅದ್ರ ಸುದ್ದಿ ಏನ್ ಕೇಳ್ತೀಯಪ್ಪ? ಈಗ ನಾ ಎಬ್ಸೋದು ಬೇಡ, ತಾವ ಹೇಳ್ತಾರವ್ರು. ಟೈಮ್ ಶೀರ್ ಹೋಗ್ತಾರ, ಡಯಟ್ಗೂ ಗುಣಗಂಗಿಲ್ಲೋಪ.
2: ಹೌದಾ? ಮತ್ತೆ ನಿನ್ನ ಆರ್ಡರ್ ಆಗಿತ್ತಲ್ಪ.

0: ಅಂಕಲ್, ನನಗ್ ನೀವು ರೀ ಅಂತ ಅನ್ಬೇಡ್ರಿ, ಹಿರಿಯರ್ ನೀವು. ನಮ್ಮಿಬ್ಬರು ಪರಿಚಯ ಆಗಿ ಬಾಳ ದಿನ ಆಗ್ಯದ. ಈ ಶಿಷ್ಟಾಚಾರ ಎಲ್ಲ ಇನ್ನು ಯಾಕ?
1: ಹೌದಾ?
0: ಹೌದು.
1: ಆಗ್ಲಿ ಹಂಗಂದ್ರ. ಸಜಿನಿ, ನೀನು ನನಗ ಅಂಕಲ್ ಅನ್ಬಾರ್ ನೋಡು. ಹೌದು, ನನಗ ನಾ ಮುದುಕಾಗಿನಿ ಅನ್ನೋ ಫೀಲಿಂಗ್ ಬರ್ತದ. ನೀನ್ ನನಗ ರಾಜೇಶ ಅನ್ನು, ಇಲ್ಲಪ್ಪ ಅಂದ್ರ ಕುಲಕರ್ಣಿ ಅನ್ನು, ಅದು ನಡೀತದ.
0: ಅಂಕಲ್, ರಾಜೇಶ್ ಅನ್ನೋದು ನನ್ಗೆ ಯಾಕೋ ಸಮ ಅನ್ಸಂಗಿಲ್ರಿ. ಅಗ್ದಿ ಬಾಯ್ ಫ್ರೆಂಡ್ ಅನ್ ಕರ್ದಂಗ ಆಗ್ತದ.
1: ನಾನು ಬಾಯ್ ಫ್ರೆಂಡ್ ಅಲ್ಲ.
0: ಏನಂದ್ರಿ?
1: ಅಲ್ಲ ಅಲ್ಲ, ಅದೇನೋ ನೀ ಅಂತಿದ್ದಿ, ಕೇಳಿಸ್ಲಿಲ್ಲ ಅಂದೆ.
0: ನಾ ನಿಮ್ಮನ್ನ ಮಿಸ್ಟರ್ ಕುಲಕರ್ಣಿ ಅಂತೀನಿ, ಸರಿನಾ?
1: ಆಯ್ತು ಸಜಿನಿ. ಸಜಿನಿ, ನಾಳೆ ನನ್ನ ಮಗನ ಬರ್ತಡೇ ಅದ, ನೀ ಬರ್ಬೇಕಾ? ಮತ್ತ ತಪ್ಪಸ್ಬೇಡ. ಅಲ್ಲಿ ನಮ್ ಎಲ್ಲಾ ಪರಿವಾರದವ್ರದ್ದು ಪರಿಚಯ ಮಾಡಿಕೊಡ್ತೀನಿ ನಿಂಗೆ.
0: ಆಯ್ತು ಮಿಸ್ಟರ್ ಕುಲಕರ್ಣಿ ಅವರೇ.
1: ಬಾ, ಈಗ ವಾಕಿಂಗ್ ಮುಂದುವರ್ಸೋ ಬಾ.
0: ಬನ್ನಿ.
2: ಏನ್ರಿ, ನೀವಂತೂ ಅಗ್ದಿ ಮದುಮಗ ಮದುಮಗ ತಯಾರಾದಂಗ ಆಗಿರಲ್ರಿ. ನಂದ ದೃಷ್ಟಿ ಎಲ್ಲ ಆಗ್ತದೋ ನಿಮಗ?
1: ನೀನರಿಯನ್, ಅಗದಿ ಚಂದ ಕಾಣಲಿಗತ್ತಿ ಈಗ ಮದುವೆಗೆ ರೆಡಿಯಾದ ಮದುಮಗಳ ಗತೆ.
2: ಹೋಗ್ರಿ, ಏನಾರ ಮಾತಾಡ್ತೀರಿ ನೀವು?
1: ಮದುಮಗಳು ಅಂದ್ಕೊಳ್ಳೇನ ಉಬ್ಬಿ ಬಿಟ್ಲು, ಮುದುಕಿಗತ್ತೆ ಕಾಣಲಿಗತ್ತಾಳ. ಈಗ ಬರ್ತಾಳ ನೋಡು ನನ್ನ ಗರ್ಲ್ ಫ್ರೆಂಡ್. ವಾ, ಏನು ಮೈಕಟ್ಟು, ಏನು ಕಣ್ಣು ಮೂಗು, ಇಂಗ್ಲಿಷ್ ಮಾತಂತೂ ಅಗದಿ ಅರಳು ಹುರಿದಂಗ್ ಮಾತಾಡ್ತಾಳ. ಅಲ್ಲ, ಈ ರಂಜನಾ ಈಕಿ ಯಾರು ಅಂತ ಕೇಳಿದ ನಾ ಏನ್ ಹೇಳಿ? ಗೆಳತಿ ಅಂತ ಅಲ್ಲ, ಗರ್ಲ್ ಫ್ರೆಂಡ್ ಅಂತ ಇಂಗ್ಲಿಷ್ ನ ಹೇಳೋದ ಬೆಟ್ರು ಅಂತ ಅನಿಸ್ತದ. ಈ ಇಂಗ್ಲಿಷ್ ಶಬ್ದ ಇಂಥ ಸಂದರ್ಭದಾಗ ಬಳಸ್ಲಿಕ್ಕನ ಅನುಕೂಲ ನೋಡು. ಐ ಲವ್ ಯು, ಫ್ರೆಂಡ್, ಹಿಂಗ ಇಂತಾವ. ಆದ್ರೂ ಈ ರಂಜನಾ ಇದು ಸರಿ ಅನಿಸ್ತದನು ಅಂತ.
3: ಅಪ್ಪ
1: ಹೇಳು ಸಚಿನ.
3: ನನ್ ಗೆಳೆಯನ್ರೆಲ್ಲ ಬರ್ಲಿಕ್ಕತ್ತಿದ್ರು, ಕೇಕ್ ಕಟ್ ಮಾಡ್ಲಿಕ್ಕೆಲ್ಲ ತಯಾರಾಗ್ಯದಲ್ಲ.
1: ಎಲ್ಲಾ ರೆಡಿ ಅದ, ಒಂದ್ ಇನ್ನೊಂದ್ 5 ನಿಮಿಷ ತಡಿ, ಮತ್ತಾರ ಬರಬಹುದು.
3: ಹೌದಾ?
1: ಸಜಿನಿ, ಎಂಥ ಚಂದ್ ಕಾಣ್ತಾಳ ನನ್ನ ಹುಡುಗಿ. ದಿನ ಈ ಜಾಗಿನ್ ಡ್ರೆಸ್ ನಾಗ ನೋಡ್ತಿದ್ದೆ, ಇವತ್ತು ಈ ನೀಲಿ ಸೀರೆ ಉಟ್ಕೊಂಡ್ ಬಂದು ಲಕ್ಷ್ಮಿ ಲಕ್ಷ್ಮಿ ಕಣ್ಣ ಕಾಣ್ಲಿಕ್ಕತ್ತಾಳ. ಎಲ್ಲಾರ ದೃಷ್ಟಿನೂ ಆಕಿ ಕಡೆ ಬೀಳೋಕ್ಕಿಂತ ಮೊದ್ಲ ಆಕಿನ್ನ ನಾನ ಕರ್ಕೊಂಡ್ ಬರ್ತೀನಿ.
3: ಸಜಿ, ಓ ಕಮಾನ್ ಸಜ್ನಿ, ವೆಲ್ಕಮ್ ವೆಲ್ಕಮ್. ಹೆಂಗಿದಿ?
0: ನಾನು ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ?
4: ಆರಾಮಿದ್ದೀನಿ.
1: ಇವ್ರಿಬ್ರು ಮೊದ್ಲ ಗೊತ್ತಿದ್ದವ್ರಗತ್ತೆ ಇದ್ದಾರ? ಏನೇನೋ ಮಾತಾಡ್ಲಿಕ್ಕತ್ತಾರ ಇಬ್ರು, ಒಬ್ರು ಕಿವ್ಯಾಗ ಒಬ್ರು, ಒಬ್ರು ಕಿವ್ಯಾಗ ಒಬ್ರು ಮಾತಾಡ್ಲಿಕ್ಕತ್ತಾರ. ಇದು ಬರೀ ಗೊತ್ತಿರೋ ವಿಷಯ ಅಲ್ಲ, ಇವರಿಬ್ರು ನಡವ ಏನೋ ಅದ. ಅಕ್ಕಿ ನೋಡಿದ್ರೆ ನಾಚ್ಕೊಂಡ್ ಕೆಂಪಾದ್ಲು. ಏನ್ ಇವರಿಬ್ರು ನನ್ ಕಡೆ ನೋಡಿ ಮುಸಿ ಮುಸಿ ನಗ್ಲಿಕ್ಕತ್ತಾರೆ? ನಾ ಇದನ್ ಬಿಡುದಿಲ್ಲ, ನಾ ಅಲ್ಲಿ ಹೋಗಿ ಕೇಳೇ ಬಿಡ್ತೇನೆ. ಏ ಸಜಿನಿ,
0: ಮಿಸ್ಟರ್ ಕುಲಕರ್ಣಿ ಅವರೇ,
1: ಹೆಂಗಿದ್ದೀ?
0: ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
1: ಚೆನ್ನಾಗಿ.
3: ಅಪ್ಪ, ಸಜಿನಿ ಅಂತ.
1: ಏ ಗೊತ್ತು ಬಿಡೋ, ನಾವೇ ಡೈಲಿ ಇಬ್ರು ವಾಕಿಂಗ್ ಮಾಡ್ತೀವಿ.
3: ಹೌದು, ಅದು ಗೊತ್ತಾತು. ಈಕಿ ನನ್ನ ಆಫೀಸ್ನಾಗ ನನ್ ಜೊತೆನ ಕೆಲಸ ಮಾಡ್ತಾಳ.
1: ಹೌದಾ?
3: ಜೂನಿಯರ್ ಇಂಜಿನಿಯರ್ ಇದ್ದಾಳ. ನಾವಿಬ್ರು ಒಬ್ರನ್ನೊಬ್ರು ಮೆಚ್ಕೊಂಡೇವಿ.
1: ಹೌದಾ?
3: ಇಷ್ಟು ದಿನ ನಾನ ಈಕಿಗೆ ನಿನ್ ಜೋಡಿ ವಾಕಿಂಗ್ ಮಾಡೋ ಜವಾಬ್ದಾರಿ ಒಪ್ಸಿದ್ದೆ.
1: ಹೌದಾ?
0: ಹೌದ್ರಿ ಕುಲಕರ್ಣಿ.
3: ವೆಲ್ ಡನ್ ಸಜಿನಿ, ಅಂತೂ ನಮ್ಮಪ್ಪನ ಆರೋಗ್ಯ ಬಹಳ ಸುಧಾರಿಸಿದೆ ನೋಡು, ಎಲ್ಲಾ ನಿನ್ನಿಂದನ.
1: ಅಬ್ಬಾ ಮಗನ, ಇದು ನಿನ್ನ ಪ್ಲಾನ್? ನಾ ಏನೇನೋ ಗಾಳಿ ಗೋಪುರ ಕಟ್ಟಿದ್ದೆ, ನನ್ನ ವಯಸ್ಸಿಗೆ ತಕ್ಕಂಗ ನಡ್ಕೊಳಾರ್ದ ನಾ ಇದೇನ್ ಮಾಡಿಬಿಟ್ಟೆ. ಸಜಿನಿ ಬಾಯಿಲೆ
0: ಮಿಸ್ಟರ್ ಕುಲ್.
1: ನೋ ನೋ ನೋ ನೋ ನೋ ನೋ, ಇವತ್ತಿನಿಂದ ನಾ ನಿನಗ ಪಪ್ಪ.
5: ಇದುವರೆಗೆ ಮಾರ್ನಿಂಗ್ ವಾಕ್ ತಂದ ಅವಾಂತರ ನಾಟಕ ಕೇಳಿದಿರಿ. ರಚನೆ ಮಾಲತಿ ಮುದುಕವಿ. ಪಾತ್ರ ಪರಿಚಯ: ರಾಜೇಶ್ ಕಟ್ಟಿರಂಗವೈದ್ಯ, ರಂಜನಾ ಜ್ಯೋತಿ ಮೋಹನ್ ದೀಕ್ಷಿತ್, ಡಾ ಅನಿರುದ್ಧ ಸುನೀಲ್ ಪತ್ರಿ, ಸಚಿನ್ ನೀತೀಶ್ ಡಂಬಾಳ್ ಹಾಗೂ ಸಜನಿ ರೇಷ್ಮಾ ಬ್ಯಾಟ್ನಾಳ್. ಸಂಕಲನ ತ್ರಿವೇಣಿ ಬೆಟಗಿ.

0: ಕೇರಿ. ನಿರ್ಮಾಣ ಜಿ ಸುರೇಖಾ ಸುರೇಶ್.
1: ಆಕಾಶವಾಣಿ ಧಾರವಾಡ.
2: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ, ನಾನು ಡಾ ಪ್ರಿಯಾಂಕಾ ಮೂರ್ತಿ, ಎಸ್ಡಿಎಂ ಡೆಂಟಲ್ ಕಾಲೇಜಿನ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಲ್ಲಿನ ಗಾಯವಾದಾಗ ಮೊದಲ ಕೆಲವು ನಿಮಿಷಗಳಲ್ಲಿ ತೆಗೆದುಕೊಳ್ಳುವ ಸರಿಯಾದ ಕ್ರಮಗಳು ಮಗುವಿನ ಹಲ್ಲನ್ನು ಉಳಿಸಬಹುದು. ಬರ ಮಂಗಳವಾರ 28 ಜುಲೈ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮೊಂದಿಗೆ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೆಂಟಲ್ ಟ್ರಾಮಾ, ಇದರ ಬಗ್ಗೆ ಚರ್ಚಿಸುತ್ತೇನೆ.
2: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3415, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ನೀ ಗೆಳತಿ, ಹೇಳು ನೀ ಗೆಳತಿ, ನೀ ವಿದ್ಯಾವಂತೆಯಾಗಿ ದಕ್ಷ ಅಧಿಕಾರಿಯಾದ ಛಲಗಾತಿ.
1: ಧೈರ್ಯದಿಂದ ಯುದ್ಧ ವಿಮಾನ ನಡೆಸಿ ಅಂತರಿಕ್ಷಕ್ಕೂ ಜಿಗಿದ ಗಟ್ಟಿಗಿತ್ತಿ.
0: ನಿಷ್ಠೆಯಿಂದ ಕಲಾ ಸೇವೆಗೈದು ಛಾಪು ಮೂಡಿಸಿದ ಕಲಾವಂತಿ.
1: ಅಂತನ ನೀನು ಸಾಧನೆಯ ಆಭರಣ ಧರಿಸಿದ ಸೌಂದರ್ಯದ ಒಡತಿ.
0: ಈ ನಿನ್ನ ಯಶಸ್ಸಿನ ಕಥೆ ವರ್ಣಿಸೋ ಪ್ರತಿ ವಾರದ ನಿನ್ನ ಗೆಳತಿ
1: ಅಕಿನ. ಕೇಳು ಗೆಳತಿ ಅನ್ನೋ ವಾನ್ ಉಲಿಯ ಪ್ರಸಾರದ ಅಮೃತವತಿ.
0: ಹಂಗಾದ್ರ ಕೇಳು ನೀ ಗೆಳತಿ,
1: ಕೇಳು ಗೆಳತಿ
0: ಪ್ರತಿ ಗುರುವಾರ
1: ಮುಂಜಾನೆ 11 ಗಂಟೆಕ್ಕ.

ಆಕಾಶವಾಣಿ ಧಾರವಾಡ. ಈಗ ಭದ್ರಗಿರಿ ಅಚ್ಯುತದಾಸರ ಕೀರ್ತನದಲ್ಲಿ ಕೇಳಿ ಭಕ್ತ ಕನಕದಾಸರು.

ಇಡೀ ಜೀವನವನ್ನೇ ಈಶ್ವರ ಪೂಜೆಯಾಗಿಸಿಕೊಂಡು ಉಣ್ಣುವಾಗ, ತಿನ್ನುವಾಗ, ನಡೆಯುವಾಗ, ನುಡಿಯುವಾಗ, ಬಾಗುವಾಗ, ಸಾಗುವಾಗ, ಕೂಗುವಾಗ, ತೇಗುವಾಗ, ನೀಗುವಾಗ ಎಲ್ಲ ಭಾವನೆಗಳಲ್ಲೂ ಕೂಡ ಭಗವಂತನನ್ನೇ ತುಂಬಿಕೊಂಡಿರತಕ್ಕಂಥ ಜ್ಞಾನಿಗಳ ಜೀವನ, ಅನುಭಾವಿಗಳಲ್ಲಿ ಶ್ರೇಷ್ಠರಾದ ಕನಕದಾಸರ ಜೀವನ. ಅವರು ಕನಕದಾಸರಾದರೆ ಹೊರತು ಕನಕಕ್ಕೆ ದಾಸರಾಗಲಿಲ್ಲ. ಸಾಂಪತ್ತಿಕವಾಗಿರತಕ್ಕಂಥ ಸರ್ವ ಭೋಗವನ್ನು ತ್ಯಜಿಸಿ ಭಗವಂತನ ಪ್ರೇಮಕ್ಕಾಗಿ ರಾಜ್ಯ ಬೊಕ್ಕಸ ಭಂಡಾರವನ್ನು ತ್ಯಜಿಸಿದರು. ನಾನು ಪರಮಾತ್ಮನ ಕೈಯ ಒಂದು ಗೊಂಬೆ ಅಂತ ತಿಳಿದರು. ಇದು ತಿಳಿದುದು ಮಾತ್ರವೇ, ಅನುಭವಕ್ಕೆ ಬಂದಿದೆ. ಜೀವನದಲ್ಲಿ ಅರ್ಥ ಆಗೋದು ಬೇರೆ, ಅನುಭವ ಆಗೋದು ಬೇರೆ. ಅರ್ಥವು ಶಾಬ್ದಿಕವಾಗಿರುತ್ತದೆ, ಅನುಭವವು ಹಾರ್ದಿಕವಾಗಿರುತ್ತದೆ. ಹಾರ್ದಿಕವಾದಂತಹ ಅನುಭವದ ಮುಂದೆ ಶಾಬ್ದಿಕವಾದ ಮಾತು ನಿಲ್ಲೋದಿಲ್ಲ. ಬುದ್ಧಿಗಿಂತ ಹೃದಯ ಪ್ರಧಾನ. ಬುದ್ಧಿವಂತ ದೊಡ್ಡ ಸಂಶೋಧನೆ ಮಾಡ್ತಾ, ಹೃದಯವಂತ ಎಲ್ಲರ ಸೇವೆ ಮಾಡ್ತಾ. ಒಬ್ಬ ಮಹಾವಿಜ್ಞಾನ ಸಂಶೋಧನೆ ಮಾಡಿದ್ದಂತೆ, ಈ ಜನರು ಹೇಳ್ತಾರಲ್ಲ ಇವರ ಕಣ್ಣಿನಲ್ಲಿ ಉಪ್ಪಿನ ಅಂಶ ಎಷ್ಟು, ನೀರಿನ ಅಂಶ ಎಷ್ಟು ನೋಡಬೇಕು ಅಂತ ಅವನ ಸಂಶೋಧನೆ. ಅದಕ್ಕಾಗಿ ತನ್ನ ಗೆಳೆಯರನ್ನು ಕರೆದು ಹೇಳಿದ್ದಂತೆ, ನಿಮ್ಮ ಪಕ್ಕದ ಮನೆಯಲ್ಲಿ ಯಾರಾದರೂ ಅಳುವವರು ಇದ್ದರೆ ನನಗೆ ಟೆಲಿಫೋನ್ ಮಾಡು, ಸ್ವಲ್ಪ ಕಣ್ಣೀರು ಬೇಕಾಗಿದೆ. ಯಾರೋ ಅಳ್ತಾ ಇದ್ರು, ಓಡಿ ಹೋಗಿ ಅವನ ಕಣ್ಣೀರು ಹಿಡ್ದ, ಅವನ ನಳಿಗೆಯಲ್ಲಿಯೋ ಕೊಳವೆಯಲ್ಲೋ ಹಿಡ್ದ, ಸಿಕ್ಕಿದ ನೀರು ಸ್ವಲ್ಪ ಕಡಿಮೆ ಆಯಿತು. ಇವನಂದಪ್ಪ ನನಗೆ ಸಂಶೋಧನೆ ಮಾಡಬೇಕಾಗಿದೆ, ಇನ್ನು ಸ್ವಲ್ಪ ಕಣ್ಣೀರು ಬೇಕಾಗಿದೆ, ಇನ್ನು ಸ್ವಲ್ಪ ಅಳಬೇಕು ನೀನು. ಅಮ್ಮ ಹೇಳಿದೆ, ಇಲ್ಲ ಸ್ವಾಮಿ, ನಮ್ಮೂರಲ್ಲಿ ಇಷ್ಟೇ ಅಳೋದು, ಇದಕ್ಕಿಂತ ಜಾಸ್ತಿ ಅಳೋದಿಲ್ಲ. ಆದರೆ ನನಗೆ ಅಳಿಸಲಿಕ್ಕೆ ಏನು ಮಾಡಬೇಕು ಅದು ನಮಗೆ ಬರ್ತದೆ ಅಂತ ಅವನಿಗೆ ಸೂಜಿ ಗೀಜಿ ಹಚ್ಚಿ ಅಳಿಸಿದರು. ಕಣ್ಣೀರಲ್ಲಿ ಉಪ್ಪಿನ ಸಂಶೋಧನೆ ಮಾಡಿದ ಅವ. ಸಂಶೋಧನೆ ಇನ್ನೂ ಮುನ್ನಡೆಯಿತು. ಎಡಗಣ್ಣಲ್ಲಿ ಉಪ್ಪು ಹೆಚ್ಚುಂಟೋ, ಬಲಗಣ್ಣಲ್ಲಿ ಹೆಚ್ಚುಂಟೋ. ಒಂದಿನ ಅವನ ಮನೆಯಲ್ಲಿ ಅವನ ಹೆಂಡತಿ ತನ್ನ ತಾಯಿ ಸತ್ತಲು ಅಂತ ಅಳುತ್ತಾಳೆ, ಇವನಿಗೆ ಅತ್ತೆ ಸತ್ತಲು ಅಂತ ಕಾಣಿಸಲಿಲ್ಲ. ಈ ತಾಯಿಗಾಗಿ ಅಳುವಾಗ ಕಣ್ಣೀರಿನಲ್ಲಿ ಅದರ ಉಪ್ಪಿನ ಅಂಶ ಹೆಚ್ಚು ಕಡಿಮೆ ಆಗ್ತದೋ ಅಂತ ಸಂಶೋಧನೆ ಮಾಡಿದ. ಇದರಿಂದ ಮನುಷ್ಯ ಬರ್ಬರನಾಗ್ತಾನೆ. ಹೃದಯದ ಇನ್ನೊಂದು ಕೆಲಸ ಇದೆ. ಯಾರಾದರೂ ಅಳುವವರಿದ್ದರೆ ಅವರ ಕಣ್ಣೀರು ಒರೆಸಿ, ತಮ್ಮ ನೀನು ಯಾಕೆ ಅಳತಿ, ನಿನಗೇನು ಕಷ್ಟವಿದೆ, ನಿನ್ನ ಕಣ್ಣೀರು ನನಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ಪ್ರಕಾರ ಅಳುವವರ ಕಣ್ಣೀರನ್ನು ಒರೆಸುವವನೇ ಹೃದಯ ಪ್ರಧಾನವಾದವ. ಭಕ್ತರು ಜ್ಞಾನಿಗಳು ಹೃದಯ ಪ್ರಧಾನರು, ಪರಮಾತ್ಮನಿಗೆ ತನ್ನನ್ನು ಸಮರ್ಪಿಸಿಕೊಂಡಿರತಕ್ಕಂಥವ್ರು. ಎಲ್ಲೆಲ್ಲೂ ತಮ್ಮ ಸ್ವಾತಂತ್ರ್ಯ ಹೇಳಿಕೊಳ್ಳೋದಿಲ್ಲ. ಕನಕದಾಸರಿ ಸುಂದರ ಕೀರ್ತನೆ.

ರಕ್ತನು ನಿನ್ನದೋ ಜೀವನ ನಿನ್ನದೋ, ಒಡಗೂಡಿ ಗಂಧ ಕಸ್ತೂರಿ ಪರಿಮಳಗಳ ಬಿಡದೆ ಲೇಪಿಸಿಕೊಂಬತ್ತನು ನಿನ್ನದು. ಈ ಶರೀರವೇ ನಿನ್ನದು, ಮನಸ್ಸು ನಿನ್ನದು, ಬುದ್ಧಿ ನಿನ್ನದು, ಎಲ್ಲ ಅರ್ಪಣೆ ಮಾಡ್ತಾರೆ. ನಮಗೆ ಶರೀರ ಯಾವುದು, ಇಂದ್ರಿಯ ಯಾವುದು, ಮನ ಯಾವುದು, ಬುದ್ಧಿ ಯಾವುದು, ಇದು ಗೊತ್ತಿರೋದಿಲ್ಲ. ಎಲ್ಲ ಒಂದ್ರೊಳಗೊಂದು ಸೇರಿಕೊಂಡಿರ್ತದೆ. ನೀವು ಚಿಂತನೆ ಮಾಡಿದರೆ ಗೊತ್ತಾಗ್ತದೆ, ಇಂದ್ರಿಯ ಅಂದರೆ ಯಾವುದು, ಮನಸ್ಸು ಅಂದರೆ ಯಾವುದು, ಬುದ್ಧಿ ಅಂದರೆ ಯಾವುದು. ಇಂದ್ರಿಯದಲ್ಲಿ ಪ್ರಧಾನ ಇಂದ್ರಿಯ ಅಂದರೆ ನಾಲಿಗೆ. ಎಲ್ಲ ಇಂದ್ರಿಯಗಳಿಗೆ ಒಂದೊಂದೇ ಕೆಲಸ, ಈ ನಾಲಿಗೆಗೆ ಏಕಕಾಲದಲ್ಲಿ ಎರಡು ಕೆಲಸ. ಯಾವುದಾದರೂ ತಿನ್ನೋದು, ಮಾತಾಡೋದು, ಮಾತಾಡೋದು, ತಿನ್ನೋದು, ರುಚಿ ನೋಡೋದು, ಎರಡೂ ಕೆಲಸ ಏಕಕಾಲದಲ್ಲಿ ನಾಲಿಗೆ ಮಾಡುತ್ತದೆ. ಈ ಎರಡರಲ್ಲೂ ಯಾರು ತನ್ನ ನಾಲಿಗೆಯನ್ನು ಸಂಯಮ ನಿಗ್ರಹಕ್ಕೊಳ ಮಾಡುವುದಿಲ್ವೋ ಅವರಿಗೆ ಅಪಾಯ ಬರುತ್ತದೆ. ಈ ನಾಲಿಗೆಯ ಕೆಲಸ ಏನು ಅಂದರೆ ರಸಜ್ಞಾನ. ಒಂದು ಲಾಡಿನುಂಡಿ ತೆಗೆದು ನಾಲಿಗೆ ಮೇಲೆ ಇಟ್ಟರೆ ಇದು ಸವಿ ಅಂತ ಅದು ಹೇಳುತ್ತದೆ, ಅಲ್ಲಿಗೆ ಅದರ ಕೆಲಸ ಮುಗಿಯಿತು. ಆಮೇಲೆ ನಮ್ಗೆ ಆ ಲಾಡಿನುಂಡಿ ತಿನ್ನಬೇಕು ತಿನ್ನಬೇಕು ಅಂತ ಏನು ಕಾಣಿಸ್ತದೋ ಅದು ಮನಸ್ಸು. ಎಷ್ಟು ತಿನ್ನಬೇಕು ಅಂತ ನಿರ್ಣಯ ಮಾಡುವುದು ಬುದ್ಧಿ. ಆ ಬುದ್ಧಿ ನಿರ್ಣಯಕ್ಕೊಳಗಾದಾಗ ಜೀವನದಲ್ಲಿ ಸುಖ. ಅದಕ್ಕೆ ಪುರಂದರದಾಸರು ಅಂತಾರೆ, ಬುದ್ಧಿಯಲಿ ತನು ಮನವಾ.

ಇದು ಭಾಗ್ಯ ಇದು ಭಾಗ್ಯ ಅಂತಾರು. ಎಲ್ಲಿ? ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳಲು ಬೇಕು. ಆ ಬುದ್ಧಿ ಇಂದ್ರಿಯ ಮನವನ್ನು ತಿದ್ದಬೇಕು. ತಿದ್ದಬೇಕಾದ್ರೆ ಬುದ್ಧಿ ಭಗವನ್ನಿಷ್ಠವಾಗಬೇಕು. ಆ ಭಗವನ್ನಿಷ್ಠವಾದ ಬುದ್ಧಿ ಮಾತ್ರ ಇಂದ್ರಿಯಗಳನ್ನು ತಿದ್ದುತ್ತದೆ. ಷಡುರಸದ ಅನ್ನಕ್ಕೆ ನಲಿದಾಡುವ ಜಿಹ್ವೆ ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ. ವಸ್ತುವಿನ ರುಚಿಯಲ್ಲೂ, ಕೇಳುವ ಶಬ್ದದಲ್ಲೂ, ನೋಡುವ ನೋಟದಲ್ಲೂ, ಪಂಚೇಂದ್ರಿಯದ ಎಲ್ಲ ವಸ್ತುಗಳಲ್ಲಿ ಭಗವಂತನನ್ನೇ ಕಾಣತಕ್ಕಂಥ ಕನಕದಾಸರ ಪೂರ್ವವೃತ್ತ ಹೇಗಿದ್ದರು? ಮಹಾಪುರುಷರ ಜೀವನ, ಪ್ರತಿಯೊಬ್ಬ ಸಂತ ಮಹಾತ್ಮನಿಗೂ ಒಂದು ಗತ ಚರಿತ್ರೆ ಇದೆ. ಪ್ರತಿಯೊಬ್ಬ ಕಳ್ಳ ಸುಳ್ಳ ಮೂಢರಿಗೂ ಒಂದು ಭವಿಷ್ಯವಿದೆ. ಪ್ರಪಂಚದ ನಿಯಮ. ಅಂದು ಬಂಕಾಪುರದ ಬಾರಾಂಬ ಗ್ರಾಮದಲ್ಲಿ ಬೀರಪ್ಪ ಬಚ್ಚಮ್ಮ ಎಂಬ ದಂಪತಿಗಳ ಉದರದಲ್ಲಿ ಜನಿಸಿದ್ದಾನೆ, ತಿರುಪತಿಯ ಶ್ರೀನಿವಾಸನ ಪರಮಾನುಗ್ರಹದಿಂದ. ದಂಪತಿಗಳು ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ತಿರುಪತಿಗೆ ಬಂದಿದ್ದಾರೆ. ಶ್ರೀನಿವಾಸನ ಪಾದ ಮೂಲದಲ್ಲಿ ಕೂತಿದ್ದಾರೆ.

0: ಕಣ್ಣೀರಿಟ್ಟು ಪಾದ ಕೆರಗಿದ್ದ. ಅಳತಾ ಇರತಕ್ಕಂತ ಬಚ್ಚಮ್ಮನನ್ನು ಕಂಡು ಗಂಡ ಬೀರಪ್ಪ ಕೇಳಿದ, ಹುಚ್ಚಿ ಯಾಕೆ ಅಳತಾ ಇದ್ದಿ? ಕಾಮಿತಾರ್ಥ ಪ್ರದಾಯಕನಾದ ಪರಮಾತ್ಮ ಮುಂದೆ ಕುಳಿತು ಯಾಕೆ ಅಳತಾ ಇದ್ದಿ?
1: ಕ್ಷೀರವಾರಿಧಿಯ ದಡದೊಳಿದ್ದವಾಗ
0: ಈ ಭಗವಂತನ ಮುಂದೆ ಕೂತಿದ್ದೀಯಲ್ಲ,
1: ಕ್ಷೀರವಾರಿಧಿಯ ದಡದೊಳಿದ್ದ

ಹಾಲಿನ ಸಮುದ್ರದ ದಡದಲ್ಲಿದ್ದವನಿಗೆ ಕುಡಿಯಲಿಕ್ಕೆ ನೀರು ಮಜ್ಜಿಗೆ ಇಲ್ಲ ಅಂತ ಅಳುವ ಪ್ರಮೇಯ ಬರುತ್ತದೇನೆ, ಭಗವಂತನಿರುವಾಗ ನಿನಗೆ ಯಾಕೆ ಚಿಂತೆ ಅಂತ. ಅಲ್ಲಿ ದಾಸರು ನೀರು ಮಜ್ಜಿಗೆ ಎಂಬ ಪದ ಉಪಯೋಗ ಮಾಡಿದ್ದಾರೆ. ಯಾಕಂದ್ರೆ ಅನುಭವದಿಂದ ಸಿದ್ಧವಾದದ್ದು, ಬರೇ ಅರ್ಥ ಆದ್ದಲ್ಲ. ಈಗಲೂ ನೋಡಿ ನಮ್ಮಲ್ಲಿ ಪಂಕ್ತಿಯಲ್ಲಿ ಊಟಕ್ಕೆ ಮೊದಲು ಕೂತಾಗ ಮೊದಲನೇ ಪಂಕ್ತಿಯಲ್ಲಿ ಮಜ್ಜಿಗೆ ಮಜ್ಜಿಗೆ ಮಜ್ಜಿಗೆ ಅಂತ ಬಡಿಸ್ಕೊಂಡು ಬರ್ತಾರೆ. ಎರಡನೇ ಪಂಕ್ತಿಯಲ್ಲಿ ಸ್ವಲ್ಪ ಜನ ಹೆಚ್ಚಾದಾಗ ಮಜ್ಜಿಗೆ ನೀರು ಮಜ್ಜಿಗೆ ನೀರು ಮಜ್ಜಿಗೆ ನೀರು ಅಂತ ಪಡಿಸ್ಕೊಂಡು ಬರ್ತಾರೆ. ಮೂರನೇ ಪಂಕ್ತಿಯಲ್ಲಿ ಇನ್ನೂ ಊಟಕ್ಕೆ ಜನ ಹೆಚ್ಚಾದರೆ ನೀರು ಮಜ್ಜಿಗೆ ನೀರು ಮಜ್ಜಿಗೆ ಅಂತ ತಗೊಂಡು ಬರುತ್ತಾರೆ ಇಲ್ವಾ? ಅಂದರೆ ನೀರಿನ ಅಂಶವೇ ಹೆಚ್ಚುಂಟು ಅಂತ ಅರ್ಥ. ಕ್ಷೀರ ಸಹಗಾರದ ದಡದೊಳಿದ್ದವಾಗೆ ನೀರು ಮಜ್ಜಿಗೆಗೆ ಕೊರತೆಯೇ. ಏನು ಕೊರತೆ ಇದೀನಿ ಕೇಳು ಪರಮಾತ್ಮನಲ್ಲಂದಾಗ ಪುತ್ರನನ್ನು ಕೇಳಿದ್ದಾಳೆ. ಎಂಥ ಪುತ್ರವ? ಕುಲೋದ್ಧಾರಕನಾಗಬೇಕು. ಎಲ್ಲಿ ಹುಟ್ಟುತ್ತಾರೆ ಮಹಾಪುರುಷರು?

पवित्रतेकुळ पावनतो देश जेथे हरीचे दास जन्म घेती. ಮಹಾರಾಷ್ಟ್ರದ ಸಂತರು ಹೇಳ್ತಾರೆ ಆ ಕುಲವೇ ಪವಿತ್ರವಾಗ್ತದೆ ಅಂಥ ಮಗನನ್ನು ಕೊಡುವಂತ ಬೇಡಿ ಊರಿಗೆ ಬಂದಿದ್ದಾರೆ ದಂಪತಿಗಳು. ವರ್ಷ ಕಳೆದಿದೆ, ಆ ಮಹಾಮಾತೆ ಮಹಾಪುರುಷನಿಗೆ ಜನ್ಮ ಕೊಟ್ಟಿದ್ದಾರೆ. ಆನಂದ ಸಾಂದ್ರ ನಿಲಯನಾದಂಥ ಪರಮಾತ್ಮನ ಸೇವೆ ಮಾಡಿದರು. ತಿರುಪತಿಗೆ ತಾನೇ ಕನಕಾಭಿಷೇಕ ಕೈದರು. ಹೇ ಪ್ರಭೋ,

ಇದ್ರೆ ಭಗವಂತನ ವಿಸ್ಮೃತಿ ಉಂಟಾಗ್ತದೆ. ಮದಭರಿತನ ಆ ಯುದ್ಧ ಪ್ರಸಕ್ತಿಯಲ್ಲಿ ಬಿದ್ದ. ಜೀವನದಲ್ಲಿ ಆಘಾತಗಳು ಬರ್ತಾವೆ ಮನುಷ್ಯನಿಗೆ. ಯಾರ ಜೀವನೂ ಇದ್ದಂತಿಲ್ಲ. ತಂದೆ ತಾಯಿಗಳು ಅನಿರೀಕ್ಷಿತವಾಗಿ ತೀರಿಕೊಂಡರು. ಮೊದಲನೇ ಆಘಾತ ಸಾವನ್ನು ಎದುರಿಸಲಿಕ್ಕೆ ಜ್ಞಾನಿಗಳು ಸಿದ್ಧರಿರ್ತಾರೆ. ನಮಗೆ ನಿಮಗೆ ಸಾವು ಯಾವಾಗ ಬಂದರೂ ಬೇಡ ಅನ್ನಿಸ್ತದೆ. 99 ವರ್ಷದ ಮುದುಕ ಸತ್ತರೆ ಪತ್ರಿಕೆಯಲ್ಲಿ ಬರುತ್ತದೆ, ಶೋಚನೀಯ ಮರಣ, ಇನ್ನು ಯಾವಾಗ ಸಾಯೋದು ಅಂತ ಹೇಳಿ. 99 ವರ್ಷದಲ್ಲಿ ಒಬ್ಬ ಸತ್ತರೆ ಅದು ಶೋಚನೀಯವೇ? ಅದು ಶೋಚನೀಯ ಅಲ್ಲ, ಯೋಚನೀಯ. ಇಷ್ಟು ಕಾಲ ಹ್ಯಾಂಗೆ ಬದುಕಿದ? ಸಾವನ್ನು ಎದುರಿಸುವ ಸಾಮರ್ಥ್ಯ ನಮಗಿಲ್ಲದೆ ಸುಮ್ಮನೆ ಇರ್ತೀವಿ. ಪ್ರಾಣೋತ್ಕ್ರಮಣ ಕಾಲದಲ್ಲಿ 99 ವಯಸ್ಸಿನ ಮುದುಕ ಡಾಕ್ಟ್ರನ್ನು ಕರೆಸಿದ್ದಾರೆ. ಅವರೆಲ್ಲ ತಪಾಸು ಮಾಡಿ ಹೇಳಿದರು, ಇದು ಸಾವಪ್ಪ, ನಮ್ಮಲ್ಲಿ ರೋಗಕ್ಕೆ ಔಷಧ ಉಂಟು, ಸಾವಿಗೆ ಔಷಧ ಇಲ್ಲ. ಈ ಮುದುಕನ ಅಂತಿಮ ಸಂದೇಶ ಏನು ಅಂತ ಕೇಳಿ ಆ ಪ್ರಕಾರ ನಡೆಯಿರಿ ಅಂತ ಹೇಳಿ ಡಾಕ್ಟ್ರು ಹೊರಟು ಹೋದರು. ಮಕ್ಕಳು ಮೊಮ್ಮಕ್ಕಳು ಸುತ್ತ ಸೇರಿ ಕೇಳಿದರು, ಅಜ್ಜ ನಿನ್ನ ಅಂತಿಮ ಸಂದೇಶ ಹೇಳು, ಆ ಪ್ರಕಾರ ನಡೆಯುತ್ತೇವೆ. ಆ ಮುದುಕ ಅಂತಿಮ ಸಂದೇಶ ಏನು ಹೇಳೋದು ಗೊತ್ತೇ? ಬೇರೆ ಡಾಕ್ಟ್ರನ್ನ ಕರ್ಕೊಂಡು ಬಾ ಅಂದ. ಅವನ ಅಂತಿಮ ಸಂದೇಶ ದೇವರು, ಭಕ್ತಿ, ಮುಕ್ತಿ ಅಲ್ಲ. ಯಾಕೆ? ಅಂತ್ಯಕಾಲದಲ್ಲಿ ಭಗವಚ್ಚಿಂತನೆ ಬರಬೇಕಾದ್ರೆ ಎಂತಹ ಸಂಸ್ಕಾರ ವಿಶೇಷ ಬೇಕು ಹೇಳಿ. ಸಾವು ಮನುಷ್ಯನಿಗೆ ಅರಿವು ತಿಳಿವು ತಂದುಕೊಡ್ತದೆ. ತರುಣನಾದಂತಹ ತಿಮ್ಮಪ್ಪ ನಾಯಕನಿಗೆ ಮನಸ್ಸಿಗೆ ಆಘಾತವಾಗಿದೆ. ಒಂದೇ ವರ್ಷದಲ್ಲಿ ಷೋಡಶಿ ಪರಮ ಸುಂದರಿಯಾದ ತನ್ನ ಪತ್ನಿ ಆಕೆಯೂ ಮೃತ್ಯುವಿಗೀಡಾದಳು. ಎಂತಹ ದುರಂತ! ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮೂರು ಮಹಾದುರಂತಗಳುಂಟು. ಬಾಲ್ಯದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಳ್ಳೋಣ, ತಾರುಣ್ಯದಲ್ಲಿ ಪತ್ನಿಯನ್ನು ಕಳೆದುಕೊಳ್ಳೋಣ, ವೃದ್ಧಾಪ್ಯದಲ್ಲಿ ಮಕ್ಕಳನ್ನು ಕಳೆದುಕೊಳ್ಳೋಣ. ಇದು ಮಹಾದುರಂತ. ಕನಕನಾಯಕನ ಮನಸ್ಸು ಶೂನ್ಯವನ್ನು ಧಿಕ್ಕರಿಸಿತು. ಕೃಷ್ಣ ಹೇ ಮಾಧವ ಆದಿಕೇಶವ, ನಾನು ತಾನೇ ನನಗೆ ದೇವಾಲಯ ಕಟ್ಟಿಸಿದೆ, ಏನಾಯ್ತು ನನ್ನ ಜೀವನ? ಯಾರಿಗೆ ಬೇಕು ಪ್ರಪಂಚ, ಅರಮನೆ, ಭೋಗವಸ್ತು? ಎಲ್ಲೆಡೆ ಶೂನ್ಯ ಶೂನ್ಯ ಕಾಣಿಸ್ತದೆ. ಪುರಂದರದಾಸರ ಹಾಡು, ಅವರಿವರು ಹೇಳೋದೆಲ್ಲ ಕಿವಿಗೆ ಬಿತ್ತಿತ್ತು ಬಾಲ್ಯದಲ್ಲಿ. ಸಂಸಾರ ಬಲು ಕೊಟ್ಟಿ ಇದರಲ್ಲಿ ಬಿದ್ದಿ ಕೈ ಕಾಲು ಕಟ್ಟಿ, ಜ್ಞಾಪಕವಾಯಿತು ಹಿರಿಯರು ಮಾತು.

ಮಗನಿಗೆ ತಿಮ್ಮಪ್ಪ ಅಂತ ಹೆಸರಿಟ್ಟಿದ್ದಾರೆ. ತಿರುಮಲಪ್ಪ ಅಂಬ ಹೆಸರಿನ ಕನ್ನಡ ವ್ಯಾಖ್ಯದು ತಿಮ್ಮಪ್ಪ ನಾಯಕ. 16 ವರ್ಷ ತಾರುಣ್ಯ, ಸುಂದರ ಶರೀರ ಶಾರೀರ, ಯುದ್ಧ ವಿದ್ಯೆಯಲ್ಲಿ ನಿಪುಣ. ವಿವಾಹವೂ ಆಯಿತು ಅನುಕೂಲಳಾದಂಥ ಪತ್ನಿಯ ಜೊತೆಗೆ. ಸಮಸ್ತ ಭೋಗಗಳ ಮಧ್ಯದಲ್ಲಿರುವಾಗ ಭಗವದ್ ವಿಸ್ಮೃತಿ ಸಹಜ. ಯೌವನ, ಧನ ಸಂಪತ್ತು, ಅವಿವೇಕಾದಿಗಳು ಒಟ್ಟಿಗೆ ಸೇರಿ

ಈ ದಾಸರ ನುಡಿ ಮನಸ್ಸಿಗೆ ಕಾಣಿಸ್ತದೆ. ಬಿಟ್ಟು ಬಿಡ್ಲೇ ರಾಜ್ಯ, ಇಡೀ ಇದರ ಯುದ್ಧ ಪ್ರಸಕ್ತಿಯಲ್ಲಿ ಬಿದ್ದಿದ್ದಾನೆ. ಹಗಲು ರಾತ್ರಿ ಯುದ್ಧ ಯುದ್ಧ ಯುದ್ಧ. ಅರಮನೆಗೆ ಬಂದರೂ ಮನಸ್ಸಿಗೆ ಸ್ವಾಸ್ಥ್ಯವಿಲ್ಲ, ಅಶಾಂತಿಯಲ್ಲಿ ಕಡೆ ತುಂಬಿ ಹೋಯಿತು. ಒಂದು ದಿನ ದಾಯಾದಿಗಳು ಇವನ ಅಧಿಕಾರವನ್ನು ಕಿತ್ತುಕೊಳ್ಳುವ ಉದ್ದೇಶದಿಂದ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಹಿರಿಯರಿಲ್ಲ, ಇವನನ್ನು ಕೊಲ್ಲಬೇಕು ಅಂತ ದೊಡ್ಡ ಯೋಜನೆ ಹಾಕಿದರು. ಯಾರು? ಜೊತೆಯಲ್ಲೇ ಉಂಡು ತಿಂದಂತಹ ನೆಂಟರಿಷ್ಟರು. ಜಗತ್ತಲ್ಲಿ ಯಾರಿದ್ದಾರ್ರಿ ನೆಂಟ? ದಾಸರಂತಾರೆ. ದಿನದಿಂದ ನೆಂಟರು ಕೆಲರು, ಗುಣದಿಂದ ನೆಂಟರು ಕೆಲರು, ಹಣದಿಂದ ನೆಂಟರು ಕೆಲರು, ಕ್ಷಣದ ನೆಂಟರು ಕೆಲರು, ಅನುಬಿದ್ದರಾರು ನಮ್ಮವರಿಲ್ಲ, ಎನಗೂ ನಿನಗೂ ನೆಂಟತನ ಹೇಗಲ್ಲ, ಹೇ ಅನಿಮಿತ್ತ ಬಂಧು ಗೋಪಾಲ ವಿಠಲ, ನೀನನ್ನ ನೆಂಟ ನಾನಿನ್ನ ಬಂಟ. ಇದು ನಿಜವಾದ ನೆಂಟತನ ಅಲ್ವೇ? ನೆಂಟರಿಷ್ಟರು ಯುದ್ಧದಲ್ಲಿ ದಿಗ್ವಿಜಯ ಪಡ್ಕೊಂಡು ಬರತಕ್ಕಂತಹ ಕನಕದಾಸನನ್ನ ಹೊಯ್ದರು. ಅಲ್ಲಿಲ್ಲಿ ಕಾದು ನಿಂತು ಈಟಿಗಳಿಂದ ಬರ್ಚಿಗಳಿಂದ ಇರಿದರು. ಕುದುರೆಯಿಂದ ಕೆಳಕ್ಕೆ ಉರುಳಿಸಿ ಇವ ಸತ್ತನೆಂಬುದಾಗಿ ಹೊರಟು ಹೋಗಿದ್ದಾರೆ. ಮಧ್ಯರಾತ್ರಿ ರಕ್ತದ ಮಡುವಿನಲ್ಲಿ ಹೊರಳಾಡ್ತಾ ಇದ್ದ. ಮರೆಯಿತು ದೇಹ ಭಾನಾತ್ರಿಗಾಗಿ. ಸಪ್ತ ಸರದಿಗಳು ಕೂಡಿದರು ತೀರದ ತ್ರಶೆ. 72,000 ನಾಡಿಗಳಿಂದ ಪ್ರಾಣ

ಯಾರು ನನ್ನನ್ನು ಕಾಪಾಡ್ತಾರೆ? ಹುಳ ಹಪ್ಪಡೆಗಳು ಕೂಗುವ ಕರ್ರನೆಯ ಕರ್ಕಶ ಧ್ವನಿ ಕಿವಿ ಕೇಳಿಸ್ತಾ ಇತ್ತು. ಯಾರಾದರೂ ಒಂದಿಷ್ಟು ನೀರು ಕೊಡಿ. ಮಧ್ಯರಾತ್ರಿ ಹೆಣಗಳ ಮಧ್ಯೆ ಬಿದ್ದಿದ್ದಾನೆ. ಅವನಿಗೆ ಅರಿಯದಂತೆ ಅವನ ಬಾಯಿಂದ ಗೋವಿಂದ ಎಂಬ ಶಬ್ದ ಹೊರಹೊಮ್ಮಿತು. ನಮಗೆ ತಿಳಿಯಲಿ ತಿಳಿಯದಿರಲಿ, ಕೊನೆಗೆ ಗೋವಿಂದನೇ ಗತಿ ಅನಿಸ್ತ. ಹಿಂದಿಲ್ಲ ಸ್ವಾಮಿ, ಮುಂದಿಲ್ಲ, ಗೋವಿಂದನಲ್ಲದೆ ಗತಿ ಇಲ್ಲ ಅಂದ್ರು ಸಾಕಷ್ಟು. ಗೋವಿಂದ ಅಂತ ಮನೆ ದೇವರನ್ನು ಕರೆದರೆ ಪರಮಾತ್ಮೆಯಂಥ ಕರುಣಾಳು, ಭಕ್ತರು ಆಪತ್ತಲ್ಲಿರತಕ್ಕಂಥ ಅಂದ್ಕೊಂಡು ಒದಗತಕ್ಕಂಥ ದೇವರು, ಅದಕ್ಕೆ ಜ್ಞಾನಿಗಳಂದರು.

ಪರಮಾತ್ಮನ ಧ್ಯಾನಿಸ್ತಾ ಇರುವಂತೆ ಆ ಗೋವಿಂದ ಅಂತ ಕರೆದು ನೋಡಿ ಆಪತ್ತಿಗೆ ಒದಗುವ ಪರಮಾತ್ಮ ಒಂದು ಕ್ಷಣ ತಳುವಲಿಲ್ಲ ಭಕ್ತ ವತ್ಸಲ. ಹೆತ್ತ ಮಕ್ಕಳು ಹುಚ್ಚರಾದರೆ ಎತ್ತಿ ಬಿಸಾಡುವರೇ ಗೋವಿಂದ ದಾಸರಂತಾರೆ. ಮಕ್ಕಳಲ್ಲಿ ತಪ್ಪಿದ್ರೆ ತಾಯಿ ಕ್ಷಮಿಸ್ತಾಳೆ ನೋಡಿ. ಹಾಗೆ ಪರಮಾತ್ಮ ಸಂಜೀವನ ಜೀವನವನ್ನು ಕರುಣಿಸಿದನು ಎಂಬಂತೆ ಆ ಕತ್ತಲಲ್ಲಿ ಕನಕ ಮರುಗುವಿಯೇ ಕೋ ಸುನಕ, ಯಾರದ್ ನನಗೆ ಅವಮಾನ ಮಾಡ್ತಾರೆ. ಆ ಕ್ಷಾತ್ರ ಕೆಚ್ಚು ಎದ್ದು ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದನ್ನ ಆಗೋದಿಲ್ಲ. ನನ್ನ ದಾಸನಾಗು, ನನ್ನ ದಾಸನಾಗು, ಎರಡು ಮೂರು ಬಾರಿ ದಾಸನಾಗು, ಭವಪಾಶನೀಗು, ರಾಜಾದರಾಜನಾಗಿ ಶ್ವೇತಛತ್ರದ ಪಡಿನಲ್ಲಿ ವಿಶ್ರಮಿಸಿದ ನಾನು ಯಾಕೆ ದಾಸನಾಗಲಿ, ನಾನು ಯಾಕೆ ದಾಸನಾಗಲಿ. ನೋಡುತ್ತಾನೆ ಇದರಲ್ಲಿ ದಾಸನಾಗಂದವನು ಯಾರು?

0: ದಾಸೇಂದ್ರನ ಭಜನೆ ಮಾಡ್ತೀನಿ, ನನ್ನ ದಾಸನಾಗಿ ಉದ್ಧಾರ ಮಾಡು. ಮರುದಿನವೇ ಸರ್ವತ್ಯಾಗ ಮಾಡಿ ಕಾಲಿಗೆ ಗೆಜ್ಜೆ ಕಟ್ಟಿ ತಾಳ ತಪ್ಪದೆ ಹೆಜ್ಜೆ ಇಟ್ಟು ಹೊರಮನೆಯ ಅಂಗಳವನ್ನೇ ಮಲಗುವ ಸಜ್ಜೆಯಾಗಿಸಿಕೊಂಡು ಪರಮಾತ್ಮನನ್ನು ಕೊಂಡಾಡ್ತಾ ವ್ಯಾಸತೀರ್ಥರ ಪರಮಾನುಗ್ರಹದಿಂದ ದಾಸತ್ವ ಸ್ವೀಕಾರ ಮಾಡಿದರು. ಕ್ಷಣ ಮಾತ್ರದಲ್ಲಿ ಪ್ರಪಂಚ ತ್ಯಾಗ ಮಾಡಿದರು. ಪರಮಾತ್ಮನ ದಾಸರಾಗಿ ಯಾರು ನೀನು ಅಂತ ಕೇಳಿದರೆ ಅವರ ಉತ್ತರ ತತ್ವಯುಕ್ತವಾದ್ದು.
1: ಸತಿಪತಿಗಳೊಂದಾಗಿ ಪತನವಾದಿಂದ್ರಿಯದಿ ಜನಿಸಿದ ನಾನೇತರವ.
0: ನಾನು ಯಾತರವ ಅಂತ ಹೇಳಪ್ಪ, ಯಾವುದಪ್ಪ ಕುಲ ನಿನ್ನದು?

ಇದುವರೆಗೆ ಭದ್ರಗಿರಿ ಅಚ್ಯುತದಾಸರ ಕೀರ್ತನದಲ್ಲಿ ಭಕ್ತ ಕನಕದಾಸರು ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ಹಲೋ ಅಭಿಲಾಷ ಕಾರ್ಯಕ್ರಮದಲ್ಲಿ ಇಂದಿನ ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ. ಸೌಂಡ್ ಬೇರೆ ಬರ್ತಾ ಇದೆ, ಸ್ವಲ್ಪ ರೇಡಿಯೋ ದೂರ ಇಟ್ಟು ಮಾತಾಡ್ತೀರಿ?
1: ಹಲೋ, ರಾಮದುರ್ಗ ಇಂದ ಮಾತಾಡ್ತಾ ಇದ್ದೀನಿ.
0: ಹಾ ಹೇಳಿ, ತಮ್ಮ ಹೆಸರು ಹೇಳಿ.
1: ನಿಮ್ಮ ಹೆಸರು ಸಂಪದ ಕಳಿಸ್ಬಿಡ ಅಂತ ಹೇಳಿ.
0: ರಾಮದುರ್ಗದಿಂದ ಸಂಪದಾ ಅವರು, ಹೇಗಿದ್ದೀರಾ ಸಂಪದಾ ಅವರೇ?
1: ಹೇಗಿದೆ ಮೇಡಮ್, ನೀವು ಚೆನ್ನಾಗಿದ್ದೀರಾ?
0: ಹಾ ಚೆನ್ನಾಗಿದ್ದೀವಿ ನೋಡಿ. ಏನ್ ಮಾಡ್ಕೊಂಡಿದ್ದೀರಾ ಸಂಪದ?
1: ಪ್ರೈವೇಟ್ ಸ್ಕೂಲ್ ಟೀಚರ್ ಇದ್ದೀನಿ ಮೇಡಮ್.
0: ಟೀಚರ್ ಇದ್ದೀರಾ? ಹಾ ಹಾ ಹಾ, ಹೇಳಿ. ಇವತ್ತು ನಿಮ್ಮ ಮೆಚ್ಚಿನ ಗೀತೆ ಯಾವುದು?
1: ನನಗೆ ಉಪಾಸನಾ ಚಿತ್ರದಿಂದ ಎಸ್ ಜಾನಕಿ ಅವರ ಹಾಡಿರುವಂತ ಭಾರತ ಭೂಸುರ ಹಾಡಬೇಕಾಗಿತ್ತು.
0: ಉಪಾಸನೆ ಚಿತ್ರದಿಂದ ಭಾರತ ಭೂಸುರ ಮಂದಿರ ಸುಂದರಿ ಗೀತೆ ಕೇಳಬೇಕಾ ಇವತ್ತು? ಹೇಗನ್ಸುತ್ತೆ ನಿಮ್ಮ ಶಿಕ್ಷಣ ವೃತ್ತಿ?
1: ನನಗೆ ಖುಷಿ ತಂದು ಕೊಡುತ್ತೆ ಮೇಡಮ್. ಯಾಕಂದ್ರೆ ಒಂದು ದೇಶದ ನಿರ್ಮಾಣ ಮಾಡುವಂತ ಭಾವಿ ಪ್ರಜೆಗಳನ್ನ ನಾವು ನಿರ್ಮಾಣ ಮಾಡ್ತೀವಲ್ಲ, ಇದೊಂದು ಈ ವೃತ್ತಿ ಖುಷಿ ತಂದು ಕೊಟ್ಟಿದೆ, ಗೌರವ ತಂದು ಕೊಡುತ್ತೆ.
0: ಹೌದು, ನಿಜವಾಗ್ಲೂ ಅದು ತುಂಬಾ ತೃಪ್ತಿ ಕೊಡುವಂತಹ ಒಂದು ಕೆಲಸ ನೋಡಿ, ಶಿಕ್ಷಕ ವೃತ್ತಿ ಅನ್ನೋದು.
1: ಹಾ ರೀ ಮೇಡಮ್,
0: ಮಕ್ಕಳ ಜೊತೆಗೆ ಎಲ್ಲಾ ಚಿಂತೆಗಳನ್ನ ಮರೆತು ಒಂದಾಗಿ ಮಕ್ಕಳ ಜೊತೆಗೆ ತುಂಬಾ ಖುಷಿ ಕೊಡುವಂತಹ ಒಂದು ವೃತ್ತಿ ಇದು.
1: ಮಕ್ಕಳ ಜೊತೆ ನಾವು ಮಕ್ಕಳಾಗಿಬಿಟ್ಟಿರ್ತೀವಿ.
0: ಹೌದು, ಸರಿ ಸಂಪದ ಅವರು, ತಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಕೇಳಿ ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ. ನಮಸ್ತೆ. ನಮಸ್ತೆ.
1: ನಮಸ್ತೆ.

0: ಹಲೋ
1: ಹಲೋ ನಮಸ್ಕಾರ ರೀ.
0: ನಮಸ್ತೆ ಹೇಳಿ, ಯಾರು ಮಾತಾಡೋದು?
1: ನಾವು ವಿಜಯಕುಮಾರ್ ಮಹಾಲಿಂಗ ಸ್ವಾಮಿ ಮುಕ್ಕಾಂ ಪೋಸ್ಟ್ ಬಸ್ತವಾಡ ತಾಲೂಕು ಶಿವ ಜಿಲ್ಲಾ ಕೋಲ್ಹಾಪುರ ಮಹಾರಾಷ್ಟ್ರದಿಂದ ಮಾತಾಡ್ರಿ.
0: ಕರೆ ಮಾಡ್ತಾನೆ
1: ಇರ್ತೀರಿ ತಾವು?
0: ಆರಾಮಿದ್ದೀವ್ರಿ, ತಾವ್ ಹೇಗಿದ್ದೀರಿ?
1: ನಾವೇ ಆರಾಮಿದ್ದೀವ್ರಿ.
0: ಆರಾಮದಿರಿ?
1: ನಿಮ್ಮೆಲ್ಲ ಕಾರ್ಯಕ್ರಮ ಎಲ್ಲ ಕೇಳ್ತೇವ್ರಿ ನಾವು ಮುಂಜಾನ್ದಿಂದ ಒಂದನರಿ. ನಾಟಕ ಬಿಡ್ರಿ, ಪಾರ್ಜಾತ ಎಲ್ಲ ಚೆನ್ನಾಗಿ ಮೂಡಿ ಬರ್ತಾ ಇದ್ದೇವ್ರಿ. ನಿನ್ನೆ ಒಂದು ಕಿರು ನಾಟಕ ಇತ್ತು ನೋಡ್ರಿ ರವಿವಾರ ದಿವಸ, ಬಹಳ ಬುತ್ತಿ ಆದ ನೋಡ್ರಿ, ಬಹಳ ವರಿ ಐತ್ರಿ ನಾಟಕ.
0: ಎಲ್ಲಾದನ್ನು ಕೇಳ್ತೀರಿ?
1: ಎಲ್ಲ ಕೇಳ್ತೀವಿ, ನಮ್ಮ ಮಹಾರಾಷ್ಟ್ರದಲ್ಲಿ ಇದು ನಮ್ಗೆ ಕನ್ನಡ ಬಗ್ಗೆ ಬಹಳ ಅಭಿಮಾನ ರೀ.
0: ತುಂಬಾ ಒಳ್ಳೇದು ಕೇಳಿ ಖುಷಿ ಆಯ್ತು. ಹೇಳಿ
1: ಕವಿರತ್ನ. ಇದೆ ರೀ ಅನುರಾಗ ಅರಳಿತು, ಗಂಗಾ ಯಮುನಾ ಸಂಗಮ ಈ ಪ್ರೇಮ.
0: ಅನುರಾಗ ಅರಳಿತದಲ್ಲ
1: ಜೋಡಕೊಳ್ಳಿ ಗ್ರಾಮದಿಂದ ಬೀರಪ್ಪ ಸೌಂದರ್ಯರಿ, ಎರಪಕ್ಷಪ್ಪ ಕಟ್ಟಿ, ಮತ್ ದುಂಡಪ್ಪ ಅಂದ್ರಿ ಬಾಗಲಕೋಟೆಯಿಂದ, ಮತ್ತೆ ನಮ್ ಬಾಜಿರವಾಗಮರೆ ಕೇರೂರ್ದಿಂದ್ರಿ. ಇದೆಲ್ಲರಿಗೋಸ್ಕರ ಹಾಡು ಕೇಳಿದ್ದೀರಿ.
0: ತಮಗೋಸ್ಕರ, ತಮ್ಮ ಎಲ್ಲ ಆತ್ಮೀಯರಿಗೋಸ್ಕರ ಈ ಗೀತೆ ಪ್ರಸಾರ ಮಾಡ್ತಾರೆ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50ಕ್ಕೆ.
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಪ್ರಿಯಾಂಕಾ ಮೂರ್ತಿ, ಎಸ್ಡಿಎಂ ಡೆಂಟಲ್ ಕಾಲೇಜಿನ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ.

0: ಹಲ್ಲಿನ ಗಾಯವಾದಾಗ ಮೊದಲ ಕೆಲವು ನಿಮಿಷಗಳಲ್ಲಿ ತೆಗೆದುಕೊಳ್ಳುವ ಸರಿಯಾದ ಕ್ರಮಗಳು ಮಗುವಿನ ಹಲ್ಲನ್ನು ಉಳಿಸಬಹುದು. ಬರ ಮಂಗಳವಾರ 28 ಜುಲೈ ಸಂಜೆ 6:50ಕ್ಕೆ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮೊಂದಿಗೆ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೆಂಟಲ್ ಟ್ರಾಮಾ, ಇದರ ಬಗ್ಗೆ ಚರ್ಚಿಸುತ್ತೇನೆ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
2: ಹಲೋ ಹಲೋ,
3: ನಮಸ್ಕಾರ ಮೇಡಮ್ ಅವರೇ.
2: ಹಾ ನಮಸ್ತೆ, ಹೇಳಿ, ಯಾರು ಮಾತಾಡೋದು?
3: ನಮಸ್ತೆ ಏನ್ರಿ ಮೇಡಮ್ ಅವರೇ?
2: ಉಮಾ ಅಂತೇಳಿ.
3: ನಾನು ಇನ್ಸೂರೆನ್ಸ್ ಶಂಕರ್ ಗೌಡ ಮಾತಾಡೋದು.
2: ಶಂಕರ್ ಗೌಡ ಅವರು
3: ನೋಡ್ರಿ.
2: ಹಾ ಹೇಳ್ರಿ ಶಂಕರ್ ಗೌಡ.
3: ಚಿಂತನೆ ಕೇಳ್ತೇನೆ.
2: ಹಾ
3: ಇವತ್ತು ವಚನ ಬರ್ದು ಬಂತೀರಿ ಕಾರ್ಯಕ್ರಮ, ಒಂದು 7:30 ಇದ್ದೀರಿ.
2: ಹಾ ಎಲ್ಲಾ ಕಾರ್ಯಕ್ರಮನೂ ಕೇಳ್ತೀರಿ ಹಾಗಾದ್ರೆ?
3: ನಿಜದಲ್ಲಿ ಬೆಳಿಗ್ಗೆ ಹೇಳ್ಕೊಂಡು ಮಧ್ಯಾಹ್ನ ಕೇಳ್ತೇನೆ.
2: ಹಾ ಹಾ ಹಾ, ಏನ್ ಮಾಡ್ಕೊಂಡಿದ್ದೀರ ತಾವು?
3: ನಾನು ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದೀನಿ.
2: ಓ ಹೋ ಹೋ ಹೋ,
3: ರಿಟೈರ್ಮೆಂಟ್ ಆಗಿದೆ ಮೇಡಮ್.
2: ಹಾ ಹಾ ಹಾ, ರಿಟೈರ್ಮೆಂಟ್ ಆಗಿದೆ. ಈಗ ನಿರಂತರ ಒಳ್ಳೆ ಕಾರ್ಯಕ್ರಮಗಳು ಬರ್ತಾ ಇರುತ್ತೆ, ಎಲ್ಲವನ್ನೂ ಕೇಳ್ತೀರಾ ಹಾಗಾದ್ರೆ? ನೆನಪಾಗಿ ಕಾಡ್ತಾವ ಹಾಡು, ಹೌದು,
3: ವಚನಾಮೃತರಿ.
2: ಹಾ ಅದನ್ನು ಕೇಳಿದ್ರಿ.
3: ಮೆಚ್ಚಿನ ಕಾರ್ಯಕ್ರಮ ವಚನಾಮೃತರಿ.
2: ಹಾ ಹಾ, ವಚನಾಮೃತ ತಮ್ಮ ಮೆಚ್ಚಿನ ಕಾರ್ಯಕ್ರಮ
3: ನೋಡ್ರಿ.
2: ಹಾ ತುಂಬಾ ಒಳ್ಳೇದು, ತುಂಬಾ ಖುಷಿ ಆಯ್ತು ಕೇಳಿ. ಆಗಿಂದನೂ ಕೇಳ್ಕೊತಾನೆ ಇದ್ದೀರಾ, ನಿಯಮಿತವಾದ ಕೇಳುಗರು. ತುಂಬಾ ಖುಷಿ ಆಯ್ತು ಶಂಕರ್ ಗೌಡ್ರೆ ತಮ್ಮ ಮಾತುಗಳನ್ನು ಕೇಳಿ. ಹೇಳಿ ಈಗ ತಮ್ಮ ಮೆಚ್ಚಿನ ಗೀತೆ ಯಾವ್ದು ಹಾಗಾದ್ರೆ? ರಾಜ್ಕುಮಾರ್ ಅವ್ರದ
3: ಬಾಳುವಂತ ಹೂವೇ ಬಾಳು ವಾಸಿ ಏಕೆ, ಬಾಳುವಂತ ಕೋಗಿಲೆ ಅವಳು ವಾಸಿ ಏಕೆ, ಯಾರಿಗಿಲ್ಲ ನೋವು ಯಾರಿಗಿಲ್ಲ ಸಾವು.
2: ಹಾ ಬಾಳುವಂತ ಹೂವೇ, ಅದು ಆಕಸ್ಮಿಕ, ಅದು ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದಿರಿ ಶಂಕರ್ ಗೌಡ್ರೆ. ಹಾಡು ತುಂಬಾ ಚೆನ್ನಾಗಿದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಹಾಡಿರ್ತಕ್ಕಂಥದ್ದು ಕೇಳಿ. ಹೌದು ಹೌದು ಹೌದು,
3: ಯಾರಿಗಿಲ್ಲ ನೋವು ಯಾರಿಗಿಲ್ಲ ಸಾವು,
2: ಹೌದು, ತುಂಬಾ ಅರ್ಥಪೂರ್ಣವಾದ ಸಾಹಿತ್ಯ ಇರೋದು. ಹೌದು ಹೌದು, ತಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗ್ತಾ ಇದೆ ಶಂಕರ್ ಗೌಡ್ರೆ, ಕೇಳಿ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ ನಮಸ್ತೆ.

0: ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಹೇಳಿ, ಯಾರು ಮಾತಾಡೋದು?
1: ನಾ ಚಿಕ್ಕೋಡಿ ತಾಲೂಕಿನ ಜೈನಾಪುರದಿಂದ ಅಶೋಕ್ ಗೌರವ್ ಮಾತಾಡ್ತೀರಿ.
0: ಅಶೋಕ್ ಗೌರವ್ ಅವರು, ಹೇಳಿ ಅಶೋಕ್ ಅವರು, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಆರಾಮಿದ್ದೀರಿ? ಹ್ಞೂ ರೀ, ಆರಾಮಿದ್ದೀವ್ರಿ. ಹೇಳ್ರಿ, ಇವತ್ತು ನಿಮ್ಮ ಮೆಚ್ಚಿನ ಗೀತೆ ಯಾವುದು?
1: ಭಕ್ತ ಸಿರಿಯಾದಾಗ ರೀ,
0: ಭಕ್ತ
1: ಸಿರಿಯಾ.
0: ಹಾಂ,
1: ಭಕ್ತ ಸಿರಿಯಾ.
0: ಭಕ್ತ ಸಿರಿಯಾಳದಲ್ಲಿ ಯಾವ ಗೀತೆ ಕೇಳಬೇಕು?
1: ಏಕೋ ಏಕೋ ಪ ಶಂಕರ
0: ಏಕೋ ಏಕೋ ಪ ಶಂಕರ ಇಲ್ವಲ್ಲ, ಶಂಭೋ ಶಂಕರ ಅಂತ ಇದೆಯಲ್ಲ, ಅದೇ ಗೀತೆನಾ? ಶಂಭೋ ಶಂಕರ ಅಂತಿದೆಯಲ್ಲ. ಹಾ ಹಾ, ಅದೇ ಗೀತೆ ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳಿ ಅಶೋಕ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ತೆ. ನಮಸ್ತೆ.

0: ಅಭಿಲಾಷಾ ಕಾರ್ಯಕ್ರಮದ ಕೊನೆಯ ಗೀತೆ. ಹಲೋ.
1: ಹಲೋ ಮೇಡಮ್, ಗದಗ ಜಿಲ್ಲಾ ರೋಣ ತಾಲೂಕು ಹೊಸಳ್ಳಿ ಗ್ರಾಮದಿಂದ ರವಿ ಪಟ್ಟಣ ಶೆಟ್ಟಿ ಅಂತ.
0: ರವಿ ಪಟ್ಟಣ ಶೆಟ್ಟಿ ಅವರು ಹೇಳಿ, ತಮ್ಮ ಮೆಚ್ಚಿನ ಗೀತೆ ಯಾವ್ದು ಇವತ್ತು?
1: ನಮ್ಗೆ ರಣಧೀರ ಪಿಕ್ಚರ್ ಇಂದ.
0: ರಣಧೀರದಲ್ಲಿ ಯಾವ್ದು
1: ಯಾವ್ದಾರ ಒಂದು ಸಾಂಗ್ ಹಾಕ್ಬಿಡಿ ಮೇಡಮ್.
0: ಯಾವ್ದಾದ್ರು ಹಾಕ್ಬಹುದಾ?
1: ಮೇಡಮ್
0: ಸರಿ, ಹಾಗಾದ್ರೆ ರಣಧೀರ ಚಲನಚಿತ್ರದ ಗೀತೆ ಪ್ರಸಾರ ಮಾಡ್ತಾ ಇದೀವಿ, ಕೇಳಿ. ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್.
0: ನಮಸ್ತೆ ನಮಸ್ತೆ.

ನಿ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ. ಈ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಕೇಳುತ್ತೀರಿ. ಈ ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಸಂಡೂರು ತಾಲೂಕು ಹಳೇದರೋಜಿಯ ಅಶ್ವರಾಮಣ್ಣ ಮತ್ತು ಸಂಗಡಿಗರಿಂದ ಹಗಲು ವೇಷಗಾರರ ಪದ. 1:30 ಹಲೋ ಅಭಿಲಾಷ. 2:40 ಹೊಸ ಹಾಡು ಕೇಳುತ್ತೀರಿ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಟೀ ಟೈಮ್ ಚಿತ್ರಗೀತೆ, 6:30 ಅವಲೋಕನ, 6:51 ಕೃಷಿರಂಗದಲ್ಲಿ ಎಸ್ಡಿಎಂ ಆರೋಗ್ಯ ಸಂವಾದ, ನೇರ ಫೋನ್ಇನ್ ಕಾರ್ಯಕ್ರಮ, ವಿಷಯ ಹಲ್ಲು ಮುರಿದಾಗ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳು. ಭಾಗವಹಿಸುತ್ತಾರೆ ಪ್ರಿಯಾಂಕಾ ಮೂರ್ತಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ಪ್ರಾಯೋಜಕರು ಎಸ್ಡಿಎಂ ಆಸ್ಪತ್ರೆ, ಸತ್ತೂರು, ಧಾರವಾಡ. 7:45 ಗುರು ಪೂರ್ಣಿಮೆ ಕುರಿತು ಮಾತನಾಡುತ್ತಾರೆ ವಿದ್ವಾನ್ ಗಣಪತಿ ಭಟ್. 8:00 ಯುವ ವಾಣಿ ಕಾರ್ಯಕ್ರಮದಲ್ಲಿ ರೆಹಾನಾ ಬೇಗಂ ನದಾಫ್ ಅವರ ಕವಿತಾ ವಾಚನ. 8:30 ಪುಷ್ಪಹಾರ. 9:15 ಸ್ವರ ಸೌರಭ. 9:30 ಖ್ಯಾತ ಪ್ರಸೂತಿ ತಜ್ಞೆ ಹಾಗೂ ಸಮಾಜಮುಖಿ ವೈದ್ಯೆ ಡಾ ರತ್ನಮಾಲಾ ಎಂ ದೇಸಾಯಿ ಅವರೊಂದಿಗೆ ಆತ್ಮೀಯ ಮಾತುಕತೆ. ಪ್ರಸ್ತುತಿ ಮಂಜುಳಾ ಪುರಾಣೇಕ್. 10:00 ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಣ ದಿಲ್ಲಿ ಕೇಂದ್ರದಿಂದ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ, ಸಮಯ 11:08:44. ತರಂಗಾಂತರ 392.16 ಮೀಟರ್ಗಳು ಅಥವಾ 765 kHz ತರಂಗಾಂತರಗಳಲ್ಲಿ ಹಾಗೂ FM 103 MHz ಕಂಪನಾಂಕಗಳಲ್ಲಿ ಆಕಾಶವಾಣಿ ಧಾರವಾಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಗುವುದು. ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಆರಂಭವಾಗಲಿದೆ. ಇನ್ನು ಮುಂದೆ FM 103 MHz ಕಂಪನಾಂಕಗಳಲ್ಲಿ FM ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುವುದು ದಿಲ್ಲಿ ಕೇಂದ್ರದಿಂದ. ಇನ್ನು ನಿಮ್ಮ ಉಮಾ ಭಾತ್ಕಂಡೆಯವರಿಗೆ ಅನುಮತಿ ನೀಡಿ ಶುಭರಾತ್ರಿ. ಜೈ ಹಿಂದ್.

हेलो, स्पेयर माइक्रोफोन ऑफ द टाइम हियर इज 5 hours 24 minutes and 4 seconds टेस्ट ओवर। ಹಲೋ, ಇಲ್ಲಿ ಲೆವೆಲ್ ಕರೆಕ್ಟ್ ತೋರಿಸ್ತೈತಲ್ಲ ಇಲ್ಲಿ? ಹಲೋ, ಇದು ಹಲೋ, ಆರ್ ಯು ಗೆಟಿಂಗ್ ಮೀ? ಹಲೋ, ಐದು ಗಂಟೆ 24 ನಿಮಿಷ 37 ಸೆಕೆಂಡುಗಳು

ಆ ಮಕ್ಳೇ, ಒಂದು ಸಣ್ಣ ಹಳ್ಳಿ, ಅಲ್ಲಿ ಒಬ್ಳು ಅಜ್ಜಿ, ಅಜ್ಜಿ ಜೊತೆ ಮೊಮ್ಮಗಳು ವಾಸವಾಗಿದ್ರು. ಅಜ್ಜಿ